107.8 FM. Radio Saran. Ega app nalu kuda labhya.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
0: ರೇಡಿಯೋ ಸಾರಂಗ್, 107.8 ಎಫ್ಎಂ.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: 1906 ಇಸ್ವಿ ಆಗಸ್ಟ್ 22ರಂದು ಸೌತ್ ಆಫ್ರಿಕನ್ ಗೌರ್ಮೆಂಟ್ ಒಂದು ಏಷಿಯಾಟಿಕ್ ರಿಜಿಸ್ಟ್ರೇಷನ್ ಆಕ್ಟ್ ಅನ್ನೋದನ್ನು ತಂತು. ಅಂದ್ರೆ ಭಾರತೀಯ ಮೂಲದವರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಸ್ಪೆಷಲ್ ಐಡೆಂಟಿಫಿಕೇಶನ್ ಆಗಬೇಕು. ಅವ್ರ 10 ಬೆರಳುಗಳ ಮುದ್ರೆ ಇರಬೇಕು. ಅಂಥವ್ರು ಮಾತ್ರ ಇಟ್ಕೋಬೇಕು. ಯಾರು ತಮ್ಮ ಬೆರಳು ಅಚ್ಚನ್ನು ಕೊಡೋದಿಲ್ವೋ, ಬೆರಳ ಮುದ್ರೆಗಳನ್ನು ಕೊಡೋದಿಲ್ಲ, ಅವ್ರನ್ನ ದೇಶದಿಂದ ಹೊರಗೆ ಹಾಕ್ತೀವಿ, ಗಡೀಪಾರ ಮಾಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಭಾರತೀಯರಿಗೆ ಮಾತ್ರ, ಆದ್ದರಿಂದ ತುಂಬಾ ಅಪಮಾನಕರ ಆಗಿರುವಂಥದ್ದು. ಅದಕ್ಕೆ ವಿರೋಧಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಆಗ ಬಂದಾಗ ಈ ಪ್ಯಾಸಿವ್ ರಿಜಿಸ್ಟರ್ ಒಂದು ಹೆಸರು ಕೊಡಬೇಕಲ್ಲ ಏನಾದರೂ ಒಂದು ಮಾತು ಬಂದಾಗ ಎಲ್ಲರೂ ಒಂದು ಹೆಸರು ಕೊಟ್ಟರು. ಮಗನ್ಲಾಲ್ ಗಾಂಧಿ ಹೇಳಿದ್ರಂತೆ ಇದನ್ನು ಸದಾಗ್ರಹ ಅಂತ ಕರಿಬಹುದು ಅಂತ. ಅದು ಕಡೆ ಗಾಂಧೀಜಿ ತಿದ್ದುಪಡಿ ಮಾಡಿ ಸತ್ಯಾಗ್ರಹ ಅಂತ ಹೆಸರು ಚೆನ್ನಾಗಿದೆ ಅಂತ ಅವಾಗ ಬಂದದ ಹೆಸರು ಸತ್ಯಾಗ್ರಹ ಅಂತ ಹೆಸರಿಟ್ಟರು, ಶುರು ಮಾಡಿದರು. ಜನರನ್ನು ಒಗ್ಗೂಡಿಸಿದ್ರು. ಜನರು ಹೇಳಿದರು, ನೋಡಿ ಬೆರಳು ಹಚ್ಚಿ ಕೊಡಬೇಡಿ, ಅಪಮಾನ ಅದು. ನಾವು ಬದುಕಿದ್ದೇವೆ, ದೇಶದಲ್ಲಿ ಇರಬೇಕಾದ್ರೆ ಎಲ್ಲರೂ ಕೊಡಬೇಕಲ್ವಾ, ನಾವು ಅಷ್ಟೇ ಯಾಕೆ ಕೊಡಬೇಕು ಸ್ಪೆಷಲ್ಲು, ನಮ್ಗೆ ಅಪಮಾನ ಇದು ಅಂತೆಲ್ಲ ಸೇರಿಸಿದ್ರು. ಜನ ಹ್ಞೂ ಅಂದ್ರೆ ಎಲ್ಲರೂ, ಸಹಿ ಎಲ್ಲ ಸಂಗ್ರಹಣೆ ಆಯಿತು. ಅಲ್ಲಿ ಮಿಲಿಟರಿ ಅಧಿಕಾರಿ ಒಬ್ಬ ಸ್ಮಟ್ಸ್ ಅಂತ ಇದ್ದ, SMUTS ಸ್ಮಟ್ಸ್ ಅಂತ ಮಿಲಿಟರಿ ಅಧಿಕಾರಿ, ಕಠೋರ ಮನುಷ್ಯ. ಅವನು ಗಾಂಧೀಜಿಯನ್ನು ಕರೆದು ಮಾತಾಡಿದ, ನೋಡಿ ಗಾಂಧಿ ಒಂದು ಕೆಲಸ ಮಾಡಿ, ನಿಮ್ಮ ಜನಕ್ಕೆಲ್ಲ ಒಪ್ಪಿಸಿ, ಯಾರು ಸ್ವಯಂ ಪ್ರೇರಿತರಾಗಿ ತಮ್ಮ ಮನಸ್ಸಿಂದ ಯಾರು ಮುದ್ರೆ ಕೊಡ್ತಾರೋ ಹಂಗೆ ಕೊಟ್ಟರೆ ಎಲ್ಲರೂ ನಾನು ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ ಹಿಂದೆ. ನೋಡಿ ಹೇಗಿದೆ ಅಂತ, ಈ ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ, ಸ್ವಯಂ ಪ್ರೇರಿತರಾಗಿ ಕೊಡಲಿ, ತೊಂದರೆ ಇಲ್ಲ, ಅಪಮಾನ ಮಾಡೋದಿಲ್ಲ, ನಾನು ಕೊಟ್ಟರೆ ಅದನ್ನ ಇಟ್ಕೋತೇನೆ, ಆ ಆ್ಯಕ್ಟ್ ತೆಗೆದು ಹಾಕ್ಬಿಡ್ತೇನೆ, ದಾಖಲೆ ಉಳಿಯಲ್ಲ ಅಂತ ಗಾಂಧೀಜಿ ನಂಬಿಕೊಂಡ್ರು. ನಂಬ್ಕೊಂಡು ಏನು ಹೇಳಿದ್ರು, ಹಾಗಾದ್ರೊಂದು ಕೆಲಸ ಮಾಡೋಣ, ನಾನು ಜನಕ್ಕೆ ಒಪ್ಪಿಸ್ತೇನೆ. ನೋಡಿ ಏನಾಗಿದೆ, ಹಿಂದಿನ ದಿವಸ ಆರ್ಗ್ಯೂ ಮಾಡಿದ್ದಾರೆ ಇವರು, ಯಾರು ಬೆರಳಚ್ಚು ಕೊಡಬಾರದು ಅಂತ, ಈಗ ಬೆರಳಚ್ಚು ಕೊಡಿ ಅಂದ್ರೆ ಯಾಕೆ ನಂಬ್ತಾರೆ ಹೇಳಿ. ಅಲ್ಲಿದ್ದಂಥವ್ರು, ಜೊತೆಗಿದ್ದಂಥವ್ರು ಮೀರ್ ಅಲಂ ಅಂತ ಪಠಾಣರೆಲ್ಲ, ಅವರು ಮೀರ್ ಅಲಂ ಅಂತ ಸ್ನೇಹಿತರೆಲ್ಲ ಪೈಲ್ವಾನ್ ದೊಡ್ಡ ದೊಡ್ಡವರು, ಅವ್ರು ಗಾಂಧೀಜಿ ಹೇಳಿದ್ರಂತೆ ನಿಮ್ಮ ನೀವು ಮಾರ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ ಸ್ಮಟ್ಸ್ಗೆ, ಸುದ್ದಿ ಬಂದಿದೆ 15,000 pounds ತೊಗೊಂಡಿದ್ದೀರಿ ಅಂತ ಅವ್ರ ಕಡೆಯಿಂದ, ತೋ ನಮ್ಮ ಸಿಗ್ನೇಚರ್ ಮಾಡಿಸ್ತೀರಿ ಹಾಗೆ ಹೇಗೆ ಅಂತ. ಇಲ್ಲ ಅಂತ ಇವ್ರು ಹೇಳಿದರು, ಕೇಳಲೇ ಇಲ್ಲ, ಜನ ಸೇರ್ಕೊಂಡ್ಬಿಟ್ರಂತೆ. ಅವನು ಮೀರ್ ಅಲಂ ಏನು ಮಾಡ್ತಾನೆ ಅಂದರೆ, ಇಷ್ಟು ದೊಡ್ಡದೊಂದು ಕೊರಡು ಕೈಯಲ್ಲಿ, ದೊಡ್ಡದೊಂದು ಮರದ ಕೊರಡು, ಅದನ್ನು ತೊಗೊಂಡು ಜೋರಾಗಿ ಹೊಡಿತಾನೆ ಗಾಂಧೀಜಿಗೆ. ಇವ್ರು ಸರ್ಕೊಂಡ್ರೆ ಪುಣ್ಯಕ್ಕೆ ಬೆನ್ನೆಲುಬು ಮುರಿಯೋದು ಸ್ವಲ್ಪರಲ್ಲಿ ಪಾರಾಯ್ತು ನಂದು ಅಂತ ಹೇಳ್ತಾರೆ. ಪೆಟ್ಟು ಬಿದ್ದು ನೆಲಕ್ಕೆ ಬಿದ್ದರು, ಈ ಕೆನ್ನೆ ಹರಿದೋಯ್ತು, ತುಟಿ ಹರಿದೋಯ್ತು, ಹಲ್ಲು ಬಿದ್ದು ಹೋಯ್ತು, ಕಿವಿಯಿಂದ ರಕ್ತ ಬರೋಕೆ ಶುರು ಆಯಿತು. ಆದರೂ ಬಿಡಲಿ, ಚೆನ್ನಾಗಿ ಹೊಡೆದ್ರು ಗಾಂಧೀಜಿಗೆ, ಇವರೇ ಇವ್ರನ್ನ ಅನುಯಾಯಿಗಳಾದವ್ರು ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ಹೊಡೆದ್ಮೇಲೆ ಪೊಲೀಸರು ಬಂದು ಬಿಡಿಸ್ಕೊಂಡು ಹೋಗಿ ಇವ್ರನ್ನ ಹಾಸ್ಪಿಟಲಲ್ಲಿ ಹಾಕಿದ್ರು. ಮನಸ್ಸಲ್ಲಿ ನಿರ್ಧಾರ ಹೆಂಗಿರುತ್ತೆ ನೋಡಿ, ನಾನು ನನ್ನ ಮುದ್ರೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ, ಬೆರಳು ಮುದ್ರೆ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ಅಂತ ಹೇಳಿ ತಕ್ಷಣ ಫೋನ್ ಮಾಡಿ ಹೇಳಿದ್ರಂತೆ ಸ್ಮಟ್ಸ್ಗೆ, ಯಾರ್ಯಾರು ಕೊಡ್ತಾರೋ ಕೊಡ್ತಾರೆ, ನಾನು ಇಲ್ಲಿಂದಾನೇ ಕೊಡ್ತೀನಿ, ದಯವಿಟ್ಟು ದಾಖಲೆ ಕಳಿಸ್ಕೊಡ್ತೀರಾ ಅಂತ ಹೇಳಿ ಹಾಸ್ಪಿಟಲಲ್ಲಿ ಕೂತ್ಕೊಂಡೇ ಮೆದ್ರುಗಳನ್ನು ಕೊಟ್ಟರು, ಸಾಕಷ್ಟು ಜನ ಕೊಟ್ಟರು. ಆದರೆ ಜನರಲ್ ಸ್ಮಟ್ಸ್ ಏನು ಮಾಡಿದೆ ಅಂದರೆ ಮೋಸ ಮಾಡಿಬಿಟ್ಟ, ಹೆಸರು ಕೊಟ್ಟು ಕೂಡ ಆ್ಯಕ್ಟ್ ತಕ್ಕೊಳ್ಳಿಲ್ಲ, ಇವರೆಲ್ಲ ಬೆರಳಚ್ಚು ಕೊಟ್ಟರು ಕೂಡ ಅವನೇ ತಕ್ಕೊಳ್ಳಿಲ್ಲ. ಆ ಗಾಂಧೀಜಿ ಸಿಟ್ಟು ಬಂದು ಮತ್ತೆ ಚಳವಳಿ ಮಾಡೋಕೆ ಶುರು ಮಾಡಿದರು.

0: You're listening to Radio Sarang, 107.8 FM.
1: ಜನರಲ್ ಸ್ಮಟ್ಸ್ ಯಾವ ಮಿಲಿಟರಿ ಅಧಿಕಾರಿ ಇವ್ರನ್ನ ದಮನ ಮಾಡಕ್ ಬಂದಿದ್ನೋ ಅವರ ಪ್ರೀತಿಯನ್ನು ಸಂಪಾದಿಸಿದ್ಕೊಂಡು ಹೇಗೆ ಅಂತ ಅಂದ್ರೆ, ಆ ವಿರೋಧ ಇದ್ರೂ ಕೂಡ ವೈರತ್ವ ಇರಬೇಕಾಗಿಲ್ಲ ಅನ್ನೋದನ್ನ, ಯಾವುದೇ ವಿಷಯದಲ್ಲಿ ವಿರೋಧ ಇರಬಹುದು ಅದು ವೈರತ್ವ ಆಗಬಾರದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಟ್ಸು ರಾಜಕೀಯ ವಿರೋಧಿ ಆಗಿರಬಹುದು, ಆದ್ರೆ ಅವ್ರ ಜೊತೆ ವೈರ ಇಲ್ಲ. ಕೊನೆಗೆ ಸ್ಮಟ್ಸು ಗಾಂಧೀಜಿ ಒಬ್ಬ ಅಭಿಮಾನಿಯಾಗಿ ಹೋದ ಅನ್ನೋ ಮಾತು ಬರ್ತದೆ. 1914 ಇನ್ನ ವಾಪಸ್ ಭಾರತಕ್ಕೆ ಬರಬೇಕು ಅನ್ನುವಂಥ ವರ್ಷ, ಹೊರಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆಗ ಫೀನಿಕ್ಸ್ ಆಶ್ರಮದಲ್ಲಿ ಎರಡು ಆಘಾತಕರ ಘಟನೆಗಳಾದವು. ಮೊದಲನೇದಾದಾಗ ಒಂದು 20 ವರ್ಷದ ತರುಣಿಯ ಮೇಲೆ ಅಪಚಾರ ಆಯಿತು, ಅತ್ಯಾಚಾರ ಆಯಿತು. ಅದು ಗಾಂಧೀಜಿ ಗೊತ್ತಾದ ತಕ್ಷಣ ಅವ್ರನ್ನ ಕರೆಸಿ ಎಲ್ಲ ಮಾಡಿ, ಆದರೆ ಪ್ರಾಯಶ್ಚಿತ್ತ ಅಂತೇಳಿ 7 ದಿವಸ ಉಪವಾಸ ಮಾಡಿದ್ರಂತೆ. 7 ದಿವಸ ಉಪವಾಸ ಮಾಡಿದ್ರು, ಮುಂದೆ ಸುಮಾರು 4.5 ತಿಂಗಳ ಕಾಲ 1 ಹೊತ್ತು ಊಟ ಮಾಡಿದ್ರಂತೆ, 2 ಹೊತ್ತು ಊಟ ಮಾಡೋದಿಲ್ಲ ಅಂತ. ಇದು ಯಾಕೆ ಅಂತ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಗಾಂಧೀಜಿಗೆ ನಂಬಿಕೆ ಇದ್ದದ್ದು ಮನಃಶುದ್ಧಿ ಆಗಲಿಲ್ಲ ಅಂದರೆ ಅದಾಗಬೇಕಾದ್ರೆ ದೇಹದಂಡನೆ ಬೇಕು ಅಂತ. ಈ ದೇಹದಂಡನೆ ಮಾಡಿಕೊಳ್ಳೋ ಅಭ್ಯಾಸ ಅವ್ರಿಗೆ ಮೊದಲಿಂದ ಇತ್ತು. ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ಬರುತ್ತೆ, ತೀರ ಸಣ್ಣ ಹುಡುಗ ಆಗಿದ್ದಾಗ. ಆಗ ಮಾವಿನ ಹಣ್ಣಿನ ಸೀಸನ್, ಗುಜರಾತಲ್ಲಿ ಬಹಳ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಆ ಮಾವಿನ ಹಣ್ಣಿನ ರಸ ಮಾಡಿದ್ರಂತೆ. ಮಾಡಿದಾಗ ಮೋಹನ್ ದಾಸ್ ತನ್ನ ಸ್ನೇಹಿತನ ಕರಿತೇನೆ ಊಟಕ್ಕೆ ಅಂತ ಹೇಳಿದಂತೆ. ಕರಿ ಅಂದ್ರು, ಊಟಕ್ಕೆ ಕರೆದಿದ್ದಾನೆ ಹುಡುಗನ, ಊಟಕ್ಕೆ ಬಾ ನನ್ನ ಜೊತೆಗೆ ಅಂತ ಹೇಳಿ. ಆ ಬೆಳಿಗ್ಗೆ ಮಾವಿನ ರಸ ತೆಗೆದಾಗ ಅದ್ರ ವಾಸನೆ ಬಂದು ಹುಡುಗ ಇನ್ನು ಆಸೆ ಬಂದ್ಬಿಟ್ಟು ಗೆಳೆಯನ ಊಟಕ್ಕೆ ಕರೆದಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟು ಮಾವಿನ ಹಣ್ಣಿನ ಸ್ವೀಕರಣೆ ತಿಂದು ಊಟ ಮಾಡಿಬಿಟ್ರಂತೆ. ನಂತರ ಸ್ನೇಹಿತ ಬಂದಾಗ ಕೆಟ್ಟ ಅನ್ನಿಸ್ತು, ಛೇ ಅವನು ಊಟಕ್ಕೆ ಕರೆದಿದ್ದೆ ನಾನು, ಅವನು ಬಿಟ್ಟು ಊಟ ಮಾಡಿದ್ನಲ್ಲ ಅಂತ ಹೇಳಿ. ನೋಡಿ, ಆ ಪುಟ್ಟ ವಯಸ್ಸಿನ ಮಗುಗೆ ತಪ್ಪು ಮಾಡಿದ್ದೀನಿ ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು. ಇದು ಬಹುಶಃ ತಾಯಿಯಿಂದ ಬಂದದ್ದು ಅಂತ ಹೇಳ್ಕೊತಾರೆ ಅವರು. ತಾಯಿ ಏನಾದರೂ ಆದರೂ ಉಪವಾಸ ಮಾಡ್ತಿದ್ಲು. ಉಪವಾಸ ಯಾಕೆ ಅಂದಾಗ ಮನಃಶುದ್ಧಿ ಮಾಡ್ಕೊಳ್ಳೋಕೆ ಉಪವಾಸ ಮಾಡಬೇಕು ಅಂತ ತಾಯಿ ಹೇಳ್ತಿದ್ಲಂತೆ. ಅದು ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದರೆ, ಆ ಹುಡುಗ ಬಂದಾಗ, ಸ್ನೇಹಿತ ಬಂದ, ಅವನು ಕರೆದಿದ್ದೇನೆ ನಾನು ಊಟ ಮಾಡಿಬಿಟ್ನಲ್ಲ ಬಿಟ್ಟು ಅಂತ ಹೇಳಿ ಮುಂದೆ 1 ವರ್ಷ ಅವರು ಮಾವಿನ ಹಣ್ಣು ತಿನ್ನಲಿಲ್ಲ ಅಂತ. ಅದು ಆಗ ಕಾಲಕ್ಕಿದ್ದದ್ದು. ಈಗ ಹೀಗಾದಾಗ ಒಂದು 7 ದಿವಸ ಉಪವಾಸ ಮಾಡೋದಷ್ಟೇ ಅಲ್ಲದೇ 4.5 ತಿಂಗಳ ಕಾಲ ಒಪ್ಪತ್ತು ಊಟ ಮಾಡಿದ್ರಂತೆ. ಮುಂದೆ ಸ್ವಲ್ಪ ದಿವಸದ ನಂತರ ಇಂಥದ್ದು ಘಟನೆ ಇನ್ನೊಂದಾಯಿತು. ಆ ಘಟನೆಯಲ್ಲಿ ಅವ್ರ ಮಗನೂ ಕೂಡ ಇದ್ದಾನೆ ಅಂತಾಯ್ತು. ಆಗ ಗಾಂಧೀಜಿ ಏನು ಮಾಡಿದರು ಅಂದರೆ, 14 ದಿವಸ ಉಪವಾಸ. ಮೊದಲನೇ ಸಲ ಮಾಡಿದ 7 ದಿವಸ ಉಪವಾಸ, ಎರಡನೇ ಸಲ ಮಾಡಿದ 14 ದಿವಸ ಉಪವಾಸ ಮಾಡಿಕೊಂಡ್ರಂತೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ 14 ದಿವಸ ಮಾಡಿಕೊಂಡ್ರು ಅಂತ ಹೇಳ್ತಾರಂತೆ, ನನ್ನ ಮಗ ಇದ್ದಾನೆ ಅಂತ ಆರೋಪ ಬಂದಿರೋದ್ರಿಂದ ನನ್ನ ಮೇಲಿರುವಂಥ ಒತ್ತಡ ಹೆಚ್ಚು.

0: रेडियो सारंग 107.8 FM।
1: ಅಂದ್ರೆ ಒಬ್ಬ ನಾಯಕನಿಗಿರ್ಬೇಕಾದಂತಹ ಗುಣ ಏನು ಅಂದ್ರೆ, ನನ್ನ ನಮ್ಮ ಪರಿವಾರದಲ್ಲಿದ್ದಂಥವ್ರು ನನ್ನ ಗುಂಪಿನಲ್ಲಿದ್ದಂಥವ್ರು ಏನಾದ್ರು ತಪ್ಪು ಮಾಡಿದ್ರೆ ನಾಯಕ ಅದ ಜವಾಬ್ದಾರಿ ಆಗ್ತಾನೆ ಅನ್ನುವಂತ ಒಂದು ಭಾವನೆ ಅವರಿಗೆ. ನಾಯಕ ತನ್ನನ್ನು ತಿದ್ಕೋಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ತಪ್ಪು ಆದ ತಕ್ಷಣ ಯಾರು ಮಾಡಿದ್ ನೋಡಿ ಅದನ್ನ, ಯಾರು ಅಂತ ಹುಡ್ಕೋಕ್ ಶುರು ಮಾಡೋದು. ಯಾರೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರ ಪನಿಷ್ಮೆಂಟ್ ಆಯ್ತು ಅಂದ್ರೆ ಮುಗೀತು, ಕಂಡು ಹಿಡಿದ್ನಲ್ಲ ಕೆಲಸ. ಅದನ್ನ ನಾಯಕನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಹಿಡಿದೆ ಅಂತ ಅಷ್ಟ ಆಗ್ತದೆ. ಆದ್ರೆ ನಾಯಕತ್ವದಲ್ಲಿ ಖೋತಾ ಇದೆ ಅಂತ ಅನಿಸೋದಿಲ್ಲ. ಆದ್ರೆ ಗಾಂಧೀಜಿಗೆ ಅನಿಸಿದ್ದು, ನಾನು ನಾಯಕನಾಗಿ ನನ್ನಿದ್ದಾಗ ಪನಿಷ್ಮೆಂಟ್ ನನಗಾಗಬೇಕು ಅಂತ ತಗೊಳ್ಳುವಂತಹದ್ದು. 14 ದಿವಸ ಪನಿಷ್ಮೆಂಟ್ ತಗೊಂಡ್ರಂತೆ, ಉಪವಾಸ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ 21 ವರ್ಷ ಮುಗಿಸಿ ಗಾಂಧಿ ಭಾರತಕ್ಕೆ ಬರುವಾಗ ತುಂಬಾ ವಿಜಯಿ ಆಗಿದ್ರು ಅವರು ಅಂತ, ತುಂಬಾ ಪ್ರಖ್ಯಾತರಾಗಿದ್ದರು, ತುಂಬಾ ಹೆಸರಾಗಿತ್ತು. ಇವರ ವಿಜಯಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಈ ಪಾಲಿಟಿಕಲ್ ಅನಾಲಿಸ್ಟ್ ಅಂತ ಇರ್ತಾರೆ, ರಾಜಕೀಯ ಚಿಂತಕರಿದ್ದಾರಲ್ಲ, ಅವ್ರು ಹೇಳೋ ಪ್ರಕಾರ 3 ಕಾರಣಗಳಿಂದಾಗಿ ಗಾಂಧೀಜಿ ಬಹಳ ಯಶಸ್ವಿ ಆದರು ಸೌತ್ ಆಫ್ರಿಕಾದಲ್ಲಿ ಅಂತ. ಮೊದಲೇದು ಯಾರು ಅಂದರೆ ಗಾಂಧಿ ಹಿಮ್ಸೆಲ್ಫ್, ಗಾಂಧಿನೇ ಅಂತ. ಅದಕ್ಕೆ ಆಕ್ಸ್ಫರ್ಡ್ನ ಗಿಬರ್ಟ್ ಮರೆ ಅನ್ನುವಂಥ ದೊಡ್ಡ ವಿಶ್ಲೇಷಕ ಬರೀತಾನೆ, ಒಂದು ಜರ್ನಲಲ್ಲಿ ಬರೀತಾನೆ, ಹಿಬರ್ಟ್ ಜರ್ನಲ್ ಅಂತ. ಹಿಬರ್ಟ್ ಜರ್ನಲ್ ಮಾತು ಬರೀತಾನೆ ಗಾಂಧೀಜಿ ಬಗ್ಗೆ, ಅವ್ರು ಯಾಕೆ ಸಕ್ಸಸ್ಫುಲ್ ಆದರು, ಎಸ್ಎಸ್ ಆದರು ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ಅವನು ಹೇಳ್ತಾನೆ, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್ ಹೂ ಕೇರ್ಸ್ ನಥಿಂಗ್ ಫಾರ್ ಸೆನ್ಶುಯಲ್ ಪ್ಲೆಜರ್ಸ್, ನಥಿಂಗ್ ಫಾರ್ ಕಂಫರ್ಟ್ ಆರ್ ಪ್ರೇಸ್ ಆರ್ ಪ್ರಮೋಷನ್, ಬಟ್ ಇಸ್ ಸಿಂಪ್ಲಿ ಡಿಟರ್ಮಿನ್ ಟು ಡೂ ವಾಟ್ ಈ ಬಿಲೀವ್ಸ್ ಟು ಬಿ ರೈಟ್. He is a dangerous and uncomfortable enemy because his body, which you can always conquer, but gives you so little purchase over his soul. ಎಷ್ಟು ಒಳ್ಳೆ ಮಾತು ಸಮರೈಸ್ ಮಾಡಿದ್ದು ಅಂದ್ರೆ, ಹೇಳ್ತಾನೆ ಅವನು, ಇಂಥ ಮನುಷ್ಯನ ಜೊತೆ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ಮನುಷ್ಯ, ಅವನಿಗೆ ದೈಹಿಕ ಆಕಾಂಕ್ಷೆಗಳಿಲ್ಲ, ದೈಹಿಕ ಅಪೇಕ್ಷೆಗಳಿಲ್ಲ ಅವನಿಗೆ. ಅವನಿಗೇನು ಸಂತೋಷ ಬೇಕಾಗಿಲ್ಲ, ವಿರಾಮ ಬೇಕಾಗಿಲ್ಲ, ಆರಾಮಾಗಿರೋದು ಬೇಕಾಗಿಲ್ಲ ಅವನಿಗೆ, ಹೊಗಳಿಕೆ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ ಅವನಿಗೆ. ತನ್ನ ತಲೆಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಮಾಡಿಯೇ ತೀರ್ತಾನೆ ಅಂತ ಮನುಷ್ಯ. ಇವನು ಯಾಕೆ ಡೇಂಜರಸ್ಸು ಅಂತಂದರೆ, ಅನ್ಕಂಫರ್ಟೇಬಲ್ ಎನಿಮಿ, ನಿಮಗೆ ಅತ್ಯಂತ ಅಪಾಯಕಾರಿಯಾದಂಥ ಮತ್ತು ನಿಮಗೆ ಮುಜುಗರ ಮಾಡುವಂಥ ವೈರಿ ಯಾಕೆ ಇವನು ಅಂತಂದರೆ, ಅವನು ದೇಹಕ್ಕೆ ಶಿಕ್ಷೆ ಕೊಡ್ಬೋದು, ನೀವು ಬೇಕಾದ್ರೆ ದೇಹವನ್ನು ಕೊಂಡ್ಕೋಬಹುದು, ಜೈಲಲ್ಲಿ ಹಾಕ್ಬಹುದು, ಪನಿಷ್ಮೆಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು ಅವನಿಗೆ. ಆದರೆ ಅವನ ಆತ್ಮದ ಮೇಲೆ ನೀವೇನು ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕರೆ ಏನೂ ಕಳ್ಕೊಳ್ಳೋಕೆ ತಯಾರಿಲ್ಲ ಅವನು, ಆತ್ಮಪ್ರಜ್ಞೆ ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಗಾಂಧಿ ಸಕ್ಸಸ್ಫುಲ್ ಆದದ್ದು ಇದಕ್ಕೆ ಅಂತ ಹೇಳಿ ಆ ಗಿಬರ್ಟ್ ಮರೆ ಬರೀತಾನೆ. ಎರಡನೇದು, ಅವ್ರ ಜೊತೆಗಿದ್ದಂಥ ಸತ್ಯಾಗ್ರಹಿಗಳಿದ್ದರಲ್ಲ, ತೂ ನಂಬಿಕೊಂಡವ್ರು ಇವ್ರನ್ನ, ಗಾಂಧೀಜಿ ಏನು ಹೇಳಿದ್ರು ಮಾಡ್ತೇವೆ ಅಂತ. ಒಂದು ವರ್ಷ ಆದ್ಮೇಲೆ ಬರ್ತೀನಿ ಅಂತಂದಾಗ, ವಾಪಸ್ ಬರ್ತೀನಿ ಅಂದಾಗ, ಆಗೊಂದು ರೂಲ್ ಬಂದಿತ್ತು, ಹಿಂಗೆ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ಇದ್ಬಿಡಿ ಹಾಗಾದ್ರೆ, ಎಲ್ಲರೂ ಇದ್ಬಿಡಿ ಇಲ್ಲಿ, ಯಾಕೆ ಹೋಗ್ತೀರಿ ವಾಪಸ್ಸು, ಇದ್ಬಿಡಿ ಅಂತ ಗಾಂಧೀಜಿ ಕೇಳಿದ್ರಂತೆ. ಗಾಂಧೀಜಿ ಇರ್ತೀನಿ ನಾನು ಅಂತಂದರೆ ಸ್ವಲ್ಪ ದಿವಸ ಇರ್ಬೋದು ಅಂತ. ಎಲ್ಲರೂ ಒತ್ತಾಯ ಮಾಡಿದ್ರಂತೆ, ಇದ್ಬಿಡಿ ನೀವು, ಯಾಕೆ ಹೋಗ್ತೀರಿ, ನಿಮ್ಮ ಕಾಳಜಿ ನಾವು ನೋಡ್ಕೋತೀವಿ. ಆಗ ದಾದಾ ಅಬ್ದುಲ್ ಹೇಳ್ತಾನೆ, ಸ್ವಲ್ಪ ಅಲ್ಲಪ್ಪ, ಅವ್ರ ಸಂಬಳ ಸಾರಿಗೆ ಕೊಡಬೇಕಲ್ಲ, ಅದನ್ನ ಯಾರು ನೋಡ್ಕೋತೀರಿ ಅಂದಾಗ ಗಾಂಧೀಜಿ ತುಂಬ ಬೇಜಾರಾಗ್ಬಿಡುತ್ತೆ. ಹೇಳ್ತಾರೆ, ನಾನು ಇಲ್ಲಿವರೆಗೂ ಸಂಬಳಕ್ಕೋಸ್ಕರ ಬಂದವನು ಒಂದು ವರ್ಷ ಕಾಂಟ್ರಾಕ್ಟ್ ಮೇಲೆ, ಇನ್ನು ಮುಂದೆ ನನ್ನ ಸಂಬಳ ಚಿಂತೆ ಮಾಡಬೇಡಿ, ಸಮಾಜ ಕಾರ್ಯಕ್ಕೆ ಸಂಬಳ ಕೇಳಬಾರ್ದು ನಾನು, ಇನ್ನು ನಾನು ಹಾಗೆ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸತ್ಯಾಗ್ರಹಿಗಳು ಜೋರಾಗಿದ್ರು ಅಂತ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಕರ್ನಾಟಕ ಬರೋದಕ್ಕೆ ನಾವಿದ್ದೇವೆ, ಎಷ್ಟು ಜನ ಬೇಕು ಅಂತ ಹೇಳಿ 8 ಜನ ಕರ್ಕೊಂಡ್ಬರ್ತೇವೆ, ನೀವು ಏನು ಮಾಡು ಅಂತೀರಿ ಅದನ್ನು ಮಾಡ್ತೇವೆ. ಇಷ್ಟು ಏನು ಹೇಳಿದ್ದನ್ನು ಮಾಡುವಂಥ ಸತ್ಯಾಗ್ರಹಿ ಸ್ನೇಹಿತರಿದ್ದರೆ ನಾಯಕರಿಗೆ ಎಂಥ ಬಲ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅಂಥ ವಿಲಿಂಗ್ ವಾಲಂಟಿಯರ್ಸ್ ಇದ್ರು ಅಂತ, ನಾಳೆ ಇಷ್ಟು ಜನ ಬರಬೇಕು ಅಂತಂದ್ರೆ ಬಂದ್ಬಿಡೋರು, ಅಷ್ಟು ನಂಬಿಕೆ ಇವ್ರ ಮೇಲೆ ಇತ್ತು. ಆದ್ರೆ ಸತ್ಯಾಗ್ರಹಿಗಳಿಂದ ಅವ್ರ ಯಶಸ್ಸಾಗೋದಕ್ಕೆ ಕಾರಣ ಆಯಿತು ಅಂತ.

ಮೂರನೇದು ಆ ತಮಾಷೆ ಇದೆ ಯಾರು ಅಂತ ಹೇಳ್ತಾರೆ. ಮೂರನೇದು ಅವನು ಜನರಲ್ ಸ್ಮಟ್ಸ್ ಅಂತ. ಇವ್ರು ವಿಜಯ ಆಗೋದಕ್ಕೆ ಕಾರಣ ಅವನು ಅಂತ. ಯಾಕಂದ್ರೆ ಚೆನ್ನಾಗಿ ಬರೀತಾನೆ ಅದನ್ನ, ಸ್ಮಟ್ಸ್ ಹೆಲ್ಪ್ಡ್ ಟು ಮೇಕ್ ಗಾಂಧಿ ಬೈ ನಾಟ್ ಡಿಸ್ಟ್ರಾಯಿಂಗ್ ಹಿಮ್. ಗಾಂಧಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ಸ್ಮಟ್ಸ್. ಒಬ್ಬರೊಬ್ಬರಿಗೆ ಹೇಗೆ ಪೂರಕವಾಗಿದ್ರು ಅಂತ. ಪ್ರಜಾಪ್ರಭುತ್ವ ಇಲ್ಲದಂತಹ ದೇಶದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಏನೂ ಮಾಡಬಹುದಾಗಿತ್ತು, ಗಾಂಧೀಜಿಗೆ ಹೊಡೆದೇ ಹಾಕ್ಬೋದು, ಕೊಂದೇ ಹಾಕ್ಬೋದಾಗಿತ್ತು, ಆದ್ರೆ ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಗಾಂಧೀಜಿಯನ್ನು ದೊಡ್ಡವನನ್ನಾಗಿ ಸ್ಮರ್ಟ್ಸ್ ಮಾಡಿದ. ಆ ಸ್ಮರ್ಟ್ಸನ್ನು ಮೆಚ್ಚಿಕೊಂಡು ಗಾಂಧೀಜಿ ಅವನನ್ನು ಎತ್ತರಕ್ಕೇರಿಸಿದ್ರು ಅಂತ. ಅದರಿಂದ ಸ್ಮರ್ಟ್ಸ್ ಕೂಡ ಆತ ಮಿಲಿಟರಿ ಅಧಿಕಾರಿ ಇದ್ದರೂ ಕೂಡ ಇವರನ್ನು ಹಾಳು ಮಾಡಲಿಲ್ಲ, ಇವರನ್ನು ಕಾಪಾಡಿಕೊಂಡ ಅನ್ನೋ ಮಾತನ್ನು ಹೇಳಿ ಈ ಮೂರು ಜನದಿಂದಾಗಿ ಇವರು 21 ವರ್ಷಗಳ ಅವಧಿ ಸೌತ್ ಆಫ್ರಿಕಾದಲ್ಲಿ ಯಶಸ್ವಿ ಆಯಿತು ಅಂತ. ಮುಂದೆ ಭಾರತಕ್ಕೆ ಬರಬೇಕಲ್ವ, ಭಾರತಕ್ಕೆ ಬರೋ ದಿವಸ ತೀರ್ಮಾನ ಆಯಿತು, ಹಡಗಲ್ಲಿ ಹೊರಟರು. ಇವರಿಗೆ ಅಭೂತಪೂರ್ವ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಂಬೈನ ಅಪೋಲೋ ಬಂದರು ಸಜ್ಜಾಗಿತ್ತು. ಆ ದಿವಸ ಜನವರಿ 9, 1915. ಎಲ್ಲ ಹಿರಿಯರು ಸೇರ್ಕೊಂಡಿದ್ದಾರೆ. ಬಹಳ ಇವ್ರದ್ದು ಇವರ ಖ್ಯಾತಿ ಇವರಿಗಿಂತ ಮುಂದೆ ಬಂದಿತ್ತಲ್ಲ, ಭಾರತಕ್ಕೆ ಮುಟ್ಟುಬಿಟ್ಟಿದೆ ಇವರ ಖ್ಯಾತಿ. ಅದಕ್ಕೆಲ್ಲರೂ ಬಂದು ಸೇರ್ಕೊಂಡ್ರಂತೆ ಸ್ವಾಗತ ಮಾಡಬೇಕು ಅಂತ. ಹಿರಿಯರು ನಾಯಕರೆಲ್ಲ ಸೇರಿದ್ದಾರೆ, ಇವರ ಮೆರವಣಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಮುಂಬೈದಲ್ಲಿ ಒಳಗಡೆ. ಆದರೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ಮೆರವಣಿಗೆಗೆ ಪರ್ಮಿಷನ್ ಕೊಡಲ್ಲ, ಅವ್ರು ರಿಸೀವ್ ಮಾಡ್ಕೋಬಹುದು ಅಷ್ಟೇನೆ ಅಂತ. ಅವ್ರು ಹೇಗೆ ಹೇಳಿದ್ರು ಹಡಗಿನಿಂದ ಅಂತ, ಪಿಕ್ಚರ್ಸ್ ಅಲ್ಲಿ ತುಂಬ ಚೆನ್ನಾಗಿರೋದಿದೆ. ಟಿಪಿಕಲ್ ಕಾಠಿವಾಡ ಡ್ರೆಸ್ ಹಾಕ್ಕೊಂಡಿದ್ದಾರೆ, ತಾವು ಕಾಠಿವಾಡ ಡ್ರೆಸ್ ಕಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ರಾಕ್ ಇದ್ದಂಗಿರುತ್ತೆ ಮೇಲೆ, ಅದು ಇದ್ರ ಮೇಲೆ ಟೈಟ್ ಇರುತ್ತೆ, ಕೆಳಗೆ ನೀರಿಗೆ ನೀರಿಗೆ ನೀರಿಗೆ ಇರುತ್ತೆ. ನಾನು ಪ್ರತಿ ವರ್ಷ ಅಲ್ಲಿ ಹೋದಾಗ ನೋಡ್ತೀನಿ, ತುಂಬ ಇಷ್ಟ ನನಗೆ ಡ್ರೆಸ್ ಅದು. ಅಲ್ಲಿ ಹೋದಾಗ ಇದು ನೋಡ್ಬೇಕು ನೀವು, ದಸರಾ ಹೊತ್ತಿಗೆ ಅವ್ರು ಡಾನ್ಸ್ ಮಾಡ್ತಾರೆ, ರಾಸ್ ಅಂತ ಮಾಡ್ತಾರೆ, ದಾಂಡಿಯಾ ರಾಸ್ ಅಂತ. ಏನು ಚೆನ್ನಾಗಿ ಕುಣಿತಾರೆ, ಅವ್ರು ಗಿರಿ ಗಿರಿಗೆ ತಿರುಗ್ತಿರ್ಬೇಕಾದ್ರೆ ಅದು ಫ್ರಾಕಿಂಗ್ ಅಲ್ಗಾಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಡುಗರು ಎಸ್ಪೆಷಲಿ ಗಂಡಸರು ಡಾನ್ಸ್ ಭಾಳ ಚೆನ್ನಾಗಿರುತ್ತೆ. ಆ ಥರದ ಟೈಟ್ ಶರ್ಟು ಫ್ರಾಕ್ ಥರ ಇರುವಂಥದ್ದನ್ನು ಆ ಕಾಟೆವಾಡಿ ಒಂದು ಪೈಜಮ ಹಾಕ್ಕೊಂಡಿದ್ದಾರೆ, ಮೇಲೆ ತಲೆ ರುಮಾಲ್ ಸುತ್ತಕೊಂಡಿದ್ದಾರೆ. ಕಸ್ತೂರ್ಬಾ ಕೂಡ ಟಿಪಿಕಲ್ ತಮ್ಮ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಇದ್ದರು. ಆ ಡ್ರೆಸ್ಸಲ್ಲಿ ಇಳಿದ್ರಂತೆ, ಆಮೇಲೆ ಅದು ಭಾರತದ ಮಿಲ್ಲಲ್ಲಿ ತಯಾರಾದಂಥದ್ದೇ ಇರಬೇಕು. ಆಮೇಲೆ 12ನೇ ತಾರೀಕು ಬಂದು 3 ದಿವಸದ ಮೇಲೆ ಒಂದು ಸನ್ಮಾನ ಸಮಾರಂಭ ಆಯ್ತಂತೆ ಇವರಿಗೆ, ದೊಡ್ಡ ಸಮಾರಂಭದಲ್ಲಿ. ಅವಾಗೇನು ಮಾಡಿದ್ರು ಅಂದರೆ, ಅವತ್ತು ಕೂಡ ಅದೇ ಡ್ರೆಸ್ ಹಾಕೊಂಬಂದಿದ್ದಾರೆ ಅವರು. ಆಗ ಬ್ರಿಟನ್ ಮಹಾರಾಜರ ಹುಟ್ಟಿದ ಹಬ್ಬಿನ ನೆನಪಿಗಾಗಿ ಒಂದು ವಿಶೇಷ ಒಂದು ಅವಾರ್ಡ್ ಕೊಡ್ತಾ ಇದ್ರಂತೆ, ವಿಶೇಷವಾದ ಗೌರವ ಕೊಡ್ತಾ ಇದ್ರು, ಕೈಸರ್ ಎ ಹಿಂದ್ ಅಂತ. ಕೈಸರ್ ಎ ಹಿಂದ್ ಅಂತ ಅವಾರ್ಡನ್ನು ಬಂಗಾರ ಪದಕ ಕೂಡ ಗಾಂಧೀಜಿ ಕೊಟ್ಟರಂತೆ. ಇದು ಸಾಕಷ್ಟು ಕಡೆ ಚಿಂತೆ ಆಗಿದೆ ಜನಕ್ಕೆ, ಬ್ರಿಟಿಷ್ ಕಡೆಯಿಂದ ಯಾಕೆ ತಗೊಂಡ್ರು ಬಂಗಾರದ ಪದಕ, ಬ್ರಿಟಿಷ್ ಮಹಾರಾಜನ ಹುಟ್ಟಿದ ಹಬ್ಬಕ್ಕೆ ಇರುವಂಥದ್ದು, ಇದು ಯಾಕೆ ತಗೊಂಡ್ರು ಅಂತ. ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋರು ಬುದ್ಧಿಜೀವಿಗಳು ತುಂಬ ತಲೆ ಕೆಡಿಸ್ಕೋತಾರೆ, ಆದರೆ ಅರ್ಥ ಆಗಬೇಕಾದ್ರು ಇದಾದದ್ದು 1915ರಲ್ಲಿ. 1915ರಲ್ಲಿ ಗಾಂಧೀಜಿಗೆ ಬ್ರಿಟಿಷ್ ವಿರುದ್ಧ ದ್ವೇಷ ಏನಿರಲಿಲ್ಲ, ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸ್ಬೇಕು ಅಂತ ಕಲ್ಪನೆ ಶುರು ಆಗಿರಲಿಲ್ಲ. ಆದದ್ದು ಮುಂದೆ ಅದು ಬರ್ತೇನೆ ನಾನು ಯಾವಾಗ ಆದದ್ದು ಅಂತ. ಅಲ್ಲಿಂದ ಇರುವಾಗ ಬ್ರಿಟಿಷ್ ಹತ್ರ ಸಲಿಗೆ ಇತ್ತು, ಇವರಿಗೆ ಮಾತಾಡ್ತಾ ಇದ್ರು, ಅವ್ರ ಹತ್ರ ಅವ್ರ ಮರ್ಯಾದೆ ಕೊಟ್ಟದನ್ನು ತಗೊಂಡ್ರು, ಇವ್ರು ಕೊಟ್ಟರು. ಮುಂದೆ ಅವ್ರಿಗೆ ರಾಜಕೀಯದಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿದಾಗ ಅವರ ಗುರುಗಳಾದಂಥ ಗೋಖಲೆಯವರು ಹೇಳಿದ್ರಂತೆ, ನೋಡು ನೀ ಭಾರತಕ್ಕೆ ಬಂದದ್ದೇನೆ ನಿಜ, ನೀವು ಆದರೆ ಭಾಳ ವರ್ಷ ಹೊರಗಡೆ ಇದ್ರಿ, ಹೀಗಾಗಿ ಭಾರತೀಯರಿಗೆ ನೀವು ಹೊಸಬರೇ ಇದ್ದೀರಿ, ಭಾರತಕ್ಕೂ ಹೊಸಬರಾಗಿದ್ದೀರಿ. ಆದ್ದರಿಂದ 1 ವರ್ಷ ಯಾವುದೂ ಮಾತಾಡಬೇಡಿ, ನೀವು ಯಾವುದೂ ಸ್ಟೇಟ್ಮೆಂಟ್ ಕೊಡಬೇಡಿ ಪ್ರೆಸ್ಸಿಗೆ, ದೇಶವನ್ನು ಅರ್ಥ ಮಾಡಿಕೊಳ್ಳಿ ಅಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಇದನ್ನು. ಯಾವ ದೇಶಕ್ಕೆ ನೀವು ಸಹಾಯ ಮಾಡಬೇಕಂತಿದ್ದೀರೋ, ಸೇವೆ ಮಾಡ್ಬೇಕಂತೀರೋ, ಆ ದೇಶದ ಅರ್ಥನೇ ಆಗದೆ ಹೋದ್ರೆ ಏನು ಸೇವೆ ಮಾಡ್ತೀರಿ ಅಂತ ಗೋಖಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ, ಹೋಗಿ ದೇಶ ನೋಡು ಮೊದಲು ನೀನು ಅಂತ. ಅದಕ್ಕೆ ಗಾಂಧೀಜಿ ತೀರ್ಮಾನ ಮಾಡಿದ್ರು, 1 ವರ್ಷ ನಾನು ಯಾವುದಕ್ಕೂ ಮಾಡೋದಿಲ್ಲ, ದೇಶ ಅಡ್ಡಾಡ್ತೇನೆ ಅಂತ ಶುರು ಮಾಡಿದರು. ಅದಕ್ಕೆ 1 ಇಯರ್ ಆಫ್ ಪ್ರೊಬೇಷನ್ ಅಂತ, ಅಂದರೆ ಮುಂದೆ ನೌಕರಿ ಸೇರೋದಕ್ಕಿಂತ ಮೊದಲು ಪ್ರೊಬೇಷನ್ ಅಂತ ಕೊಡ್ತಾರಲ್ಲ, ಹಾಗೆ ತಾತ್ಕಾಲಿಕವಾಗಿರಬೇಕು, ಹಾಗೆ ಪ್ರೊಬೇಷನ್ ಮೇಲೆ ಗಾಂಧಿ ಇದ್ರು ಅಂತ.

0: रेडियो सारंग 107.8 FM
1: ಜನರಿಗೊಂದು ವಿಶ್ವಾಸ ಬಂತು, ಗೋಖಲೆ ಅವ್ರ ಜೊತೆಗಿರೋದ್ರಿಂದ ಇವರ ಪಾಲಿಟಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅನಿಸ್ತು. ಆನಂತರ ಇವ್ರನ್ನ ಸ್ಥಿತಿಗತಿ ಅಭ್ಯಾಸ ಮಾಡೋದಕ್ಕೆ ಇನ್ನೊಂದು ಆಸೆ ಮನಸ್ಸಲ್ಲಿ ಗೋಖಲೆ ಅವರಿಗಿತ್ತು. ಅವ್ರು ಸರ್ವಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಗೋಖಲೆ ಅವರು. ಆ ಸರ್ವಂಟ್ಸ್ ಆಫ್ ಇಂಡಿಯಾಗೆ ಇವ್ರು ಸೇರಿಸ್ಕೋಬೇಕು, ಗಾಂಧಿ ಸೇರ್ಬೇಕದಕ್ಕೆ ಅಂತ ಅಪೇಕ್ಷೆ ಇತ್ತಂತೆ. ಗಾಂಧೀಜಿಗೂ ಮನಸ್ಸಿತ್ತು, ಗುರುಗಳು ತಾನೇ ಗೋಖಲೆ ಅವರು ಹೇಳಿದ್ರು ಸೇರ್ಕೋತೀನಿ ಅಂದ್ರಂತೆ, ಎಲ್ಲ ಆಯ್ತು. ಇವ್ರು ಆ ಕಡೆ ಹೋದಾಗ ಅಲ್ಲಿ ನೋಡಿದ್ರು ಬಾಕಿ ಜನ ಸದಸ್ಯರಿದ್ದಾರಲ್ಲ ಬೇಕಾದಷ್ಟು ಜನ, ಅದರೊಳಗೆ ಎರಡು ಎಳೆ ಕಾಣಿಸ್ತು ಗಾಂಧೀಜಿಗೆ. ಕೆಲವರಿಗೆ ಇವರ ಸ್ಟೈಲ್ ಇಷ್ಟ ಆಗಲಿಲ್ಲ, ಇವರೇನೋ ಸತ್ಯಾಗ್ರಹ ಹಾಗೆ ಮಾಡ್ತಾರೆ ಸರಿ ಆಗ್ಲಿಕ್ಕಿಲ್ಲ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಈತ ಬಂದ್ಬಿಟ್ರೆ ಸರನಾಗಿ ಏನಾಗ್ತದೋ ಅಂತ ಒಂದು ಎಳೆ ಕಾಣಿಸ್ತು. ಅದನ್ನು ಗಾಂಧೀಜಿ ಒತ್ತಾಯ ಮಾಡಲಿಲ್ಲಂತೆ. ಆಮೇಲೆ ನೋಡೋಣ ಅಂತ ಹೇಳಿ ಮುಂದೆ ಸ್ವಲ್ಪ ದಿವಸ ಪ್ರವಾಸ ಇರಲಿ ಅಂತ ಹೇಳಿ ರಾಜಕೋಟೆಗೆ ಹೋದ್ರು, ಪೋರ್ ಬಂದ್ರಕ್ಕೆ ಹೋದ್ರು, ತಮ್ಮವ್ರನ್ನೆಲ್ಲ ಕಂಡ್ರಂತೆ. ಕಂಡ್ಬಿಟ್ಟು ಟ್ಯಾಗೋರ್ ಹೇಳಿದ್ರು ಶಾಂತಿನಿಕೇತನಕ್ಕೆ ಬನ್ನಿ ಅಂತ. ಇನ್ನೊಂದು ತಮಾಷೆ ಏನಾಗಿದೆ, ಇವರು ಶಿಷ್ಯರಿದ್ರಲ್ಲ ಸೌತ್ ಆಫ್ರಿಕಾದಿಂದ ಬರಬೇಕಾದ್ರೆ ಇವ್ರ ಜೊತೆಗಾರರಿದ್ರು, ಆ ಮಗನ್ ಲಾಲ್ ಜೊತೆಗೆ ಸಾಕಷ್ಟು ಜನ ಇದ್ರು, ಅವ್ರು ಗಾಂಧಿ ಜೊತೆಗೆ ಬರ್ತೀವಿ ಅಂತ ಹಠ ಹಿಡಿದು ಬಂದ್ರು ಕೆಲವರು. ಆ ಬಂದವ್ರನ್ನೆಲ್ಲ ಮೊದಲು ಕಳಿಸಿದ್ದಾರೆ, ಅವ್ರೆಲ್ಲ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರ ಆಶ್ರಯದಲ್ಲಿ ಇದ್ರು. ಟ್ಯಾಗೋರ್ ಸಂತೋಷ ಪಟ್ಟರಂತೆ, ಹೀಗಾದ್ರೂ ನಮ್ಮ ಬಾಂಧವ್ಯ ಹತ್ರ ಆಯ್ತಲ್ಲ, ನಿಮ್ಮ ಶಿಷ್ಯರು ನಮ್ಮ ಹತ್ರ ಇದ್ದ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಇವರು ಗಾಂಧಿ ಅಲ್ಲಿ ಹೋದ್ರು ಶಾಂತಿನಿಕೇತನಕ್ಕೆ, ಸ್ವಲ್ಪ ದಿವಸ ಟ್ಯಾಗೋರ್ ಅವ್ರ ಹತ್ರ ಇರಬೇಕು ಅಂತ. ಆದ್ರೆ ಜಾಸ್ತಿ ಇರೋಕೆ ಆಗ್ಲಿಲ್ಲ. ಅಲ್ಲಿ ಎರಡು ದಿವಸ ಇರೋದ್ರಲ್ಲಿ ಟೆಲಿಗ್ರಾಮ್ ಬಂತು, ಗೋಖಲೆ ಕಾಲುವಾದ್ರು ಅಂತ. ಗೋಖಲೆ ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಓಡಿ ಪುಣೆಗೆ ಬಂದ್ರು ಗಾಂಧಿ. ಗಾಂಧಿ ಬಂದು ತುಂಬ ದುಃಖ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ನಮ್ಮ ತಂದೆನ ಕಳ್ಕೊಂಡಷ್ಟು ದುಃಖ ಆಯ್ತು ನನಗೆ ಅಂತ ಗೋಖಲೆ ಅವ್ರ ಬಗ್ಗೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ತಮ್ಮ ಗುರುಗಳಂತ ಒಪ್ಕೊಂಡಿದ್ದಾರೆ, ಅವ್ರಿಗೆ ಶ್ರದ್ಧಾಂಜಲಿ ಅಂತ ಹೇಳಿ ಗಾಂಧೀಜಿ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ ಅಂತ. ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ, ಹಾಗೆ ಅಡ್ಡಾಡಿದ್ರು. ಯಾಕಂದ್ರೆ ಗುರುಗಳಿಗೆ ನಾನು ಶ್ರದ್ಧಾಂಜಲಿ ಇರಲಿ ಅಂತ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ. ಅವ್ರದ್ದು ಮಾತು ಹೇಳ್ತಾರೆ, ಮೂರು ಜನ ದೊಡ್ಡವರು ಅವಾಗ ರಾಜಕೀಯದಲ್ಲಿ ಇದ್ದವರು, ಫಿರೋಜ್ ಶಾ, ತಿಲಕ್ರು, ಗೋಖಲೆಯವರು. ಆ ಮೂರು ಜನದ ಬಗ್ಗೆ ಗಾಂಧಿ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಲೋಕಮಾನ್ಯ ತಿಲಕರು ಸಮುದ್ರದಂತೆ ಆದರು, ಆದರೆ ಗೋಖಲೆಯವರು ನನಗೆ ಗಂಗಾ ನದಿ. ಹಿಮಾಲಯವನ್ನು ಏರುವುದು ಕಷ್ಟ, ಸಮುದ್ರವನ್ನು ಸೇರುವುದು ಸುಲಭವಲ್ಲ, ಆದರೆ ಗಂಗಾ ನದಿ ಜನರನ್ನು ತನ್ನ ಹೃದಯಕ್ಕೆ ಆಹ್ವಾನಿಸುತ್ತದೆ ಅಂತ. ಇದು ನಾವು ಬೇರೆ ಕಡೆ ತಿಂತು ವಿಚಾರ ಮಾಡಬಹುದು. ಫಿರೋಜ್ ಶಾ ಆಡಳಿತದಲ್ಲಿ ತುಂಬ ಚೆನ್ನಾಗಿದ್ದಂಥ ಮನುಷ್ಯ, ಸ್ವಲ್ಪ ದರ್ಪದ ಮನುಷ್ಯ. ಗಾಂಧೀಜಿ ಯಾವುದೇ ವ್ಯಕ್ತಿ, ಗಾಂಧೀಜಿ ಯಾಕೆ ನಾವೆಲ್ಲರೂ ಕೂಡ ಅಷ್ಟೇ ಅಲ್ವಾ, ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರನ್ನ ನಾವು ಆರಿಸ್ಕೋತೀವಿ ಯಾವಾಗಲೂ. ಅವರು ಸ್ವಲ್ಪ ಆಟೋಕ್ರಾಟಿಕ್ ಪವರ್ಫುಲ್ ಮನುಷ್ಯ ಫಿರೋಜ್ ಶಾ, ಆದ್ದರಿಂದ ಬಹುಶಃ ಗಾಂಧಿಗೆ ಅಷ್ಟು ಇಷ್ಟ ಆಗಿರ್ಲಿಕ್ಕಿಲ್ಲ. ತಿಲಕರು ಸ್ವಲ್ಪ ಅಗ್ರೆಸಿವ್, ಬಹುಶಃ ಅದಕ್ಕೂ ಆಗಿರ್ಲಿಕ್ಕಿಲ್ಲ. ಇವರ ಮನಸ್ಥಿತಿಯನ್ನು ಹೊಂದುವಂಥ ಗೋಖಲೆಯವರಿದ್ದರಲ್ಲ, ಅದು ಬಹುಶಃ ಇಷ್ಟ ಆಗಿರಬೇಕು. ಅದಕ್ಕೆ ಹೇಳ್ತಾರೆ, ಗಂಗಾ ನದಿ ಇದ್ದ ಹಾಗೆ ಎಲ್ಲ ಹೃದಯಕ್ಕೆ ಆಹ್ವಾನಿಸ್ತದೆ ಅಂತ ಹೇಳಿ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: Radio Sarang 107.8 FM.
1: ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ನೋಡೋಣ, ಕರ್ವಾಲೋ ಸಾಹೇಬರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರಾ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ಬಿಕ್ನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ನಂತರ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತ್ತು. ನನ್ನ ಜೀವಮಾನದಲ್ಲಿ ಎಂದೂ ನಾನು ಮದುವೆ ದಳ್ಳಾರಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂತ ಯೋಚಿಸಿದೆವು. ಆದರೆ ಈ ಒಂದು ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರಿಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸರ್, ನಮ್ಗ್ಯಾಕೆ ಬೇಕು ಸರ್ ಈ ವ್ಯವಹಾರ? ಇವರು ಯಾರು ಮರ್ಯಾದಸ್ಥರ ಥರ ಕಾಣೋಲ್ಲ. ನಾಳೆಯಿಂದಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆಯೇ ಅನ್ನಿಸಿತ್ತು. ಆದರೆ ಈಗ ಹಿಡಿದಿದ್ದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳೋದು ಬೇಡವೆಂದುಕೊಂಡು, ಸರ್, ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗ್ತಾ ಇದ್ದಾನೆ ಸರ್. ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿ ಇಂದ ನಾಚಿಗೆ ಆಗೋದಿಲ್ಲ ಅವನಿಗೆ. ನನ್ನ ಶಿಷ್ಯ ಅಂತ ಅನಿಸಿಕೊಂಡು ಪ್ಯೂನ್ ಆಗ್ತೀನಿ ಅನ್ನೋದಕ್ಕೆ ಗಮಾರ ಅವನು ಗಮಾರ ಎಂದು ಉರಿದು ಬಿದ್ದರು. ಇಲ್ಲ ಸರ್, ಬರೀ ಹೊಟ್ಟೆ ಪಾಡಿಗೆ ಅವನು ಹಾಗಾಡ್ತಿಲ್ಲ ಸರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ. ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಬೇಕಾಗಿರೋದು ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗ್ಲಾಚಬಾರ್ದು ಅಷ್ಟೇ, ಶೇಮ್ ಶೇಮ್ ಎಂದರು. ನಾನು ಬೆಚ್ಚಿಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನು ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ನನ್ನ ಮಗ ಪಿಗ್ಮಟನ್ ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲು ನೋಡಿದರೆ ಇವನು ಭಾರೀ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೇ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದಂತೆ ಸರ್ ಎಂದೆ. ಐ ಸಿ ಎನ್ನುತ್ತಾ ಕರ್ವಾಲು ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಅದುವರೆಗೆ ಅವನಿಗೆ ಅವನು ಹೋಮೋಸೆಫಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮೆನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲು ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದಲ್ಲದೆ ಚಿಲ್ಲರೆ ಜವಾನಿಗೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಯಾಕಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯರಾಗುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲು ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲು ಅವನಿಗೆ, ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರ ಬಂದಿಗ ಅಂತ ಆದರೆ ನನಗೆ ಕೆಲಸ ಕೊಡೋದು ಸುಲಭ ಆಗುತ್ತೆ ಎಂದು ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲರಿಗೆ ಒಪ್ಪಿಗೆಯಾಯಿತು. ಆಗಲಿ, ಅದಕ್ಕೇನಂತೆ, ಪುವರ್ ಫೆಲೋ, ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬರೊಂದಿಗೆ ಕರ್ವಾಲರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಂಡತಿ ಬಿಟ್ಟು ದೂರ ಇರ್ತಾನಲ್ಲ, ಮಂದಣ್ಣನನ್ನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತನಾಡಿದಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜರವರೆಗೆ ಎಲ್ಲರೂ ಕರ್ವಾಲರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ರು, ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನನ್ನ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸ್ತಾ ಇದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ.
ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು. ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದಂಬಾಲು ಬಿದ್ದನಂತೆ. ನನಗೆ ತಂದೆ ಇಲ್ಲ, ನೀನೇ ದಿಕ್ಕು, ನೀನೇ ನಿಂತು ಕೆಲಸ ಮಾಡಿಕೊಡಬೇಕು ಎಂದು. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ. ಹೋದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈಮೇಲೆ ಎಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ. ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ. ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ. 4,000 ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಂತೆ. ಹೆಣ್ಣಿನ ತಾಯಿಗೆ ಇಂತಿಂಥದೇ ಸೀರೆ ಆಗಬೇಕೆಂದು ಹಠ ಹಿಡಿದಂತೆ. ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ. ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಗೆ ಲಕ್ಷ್ಮಣ ಬೇಸತ್ತು ಹೋಗಿದ್ದ. ಇವನದು ಯಾವ ಸುಡುಗಾಡು ಜಾತಿ ಸರ್? ಅದರ ಹೆಸರೇ ಕೇಳಿರಲಿಲ್ಲ ನಾನು. ಮಡಿ ಒಕ್ಕಲಿಗ ಅಂತೆ. ಬ್ರಾಹ್ಮರಿಗಿಂತ ಹೆಚ್ಚಿನ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ. ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ. ನೀವು ಕರ್ವಾಲು ಸಾಹೇಬ್ರು ಎಲ್ಲ ಮಂದಣ್ಣನ ಹಿಂದಿದ್ದೀರಿ ಅಂತ ಗುಟ್ಟು ತಿಳಿದುಕೊಂಡೆ. ಮದುವೆಯಾಗೋಕ್ಕೆ ಮುಂಚೆಯೇ ಸರಿಯಾಗಿ ಸುಲಿಯಬೇಕೆಂದು ಮಾಡಿಕೊಂಡಿದ್ದಾರೆ. ಮಾರಾಯ, ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ. ಅವನಿಗೊಂದು ಮದುವೆ ಅಂತ ಒಂದು ಸಾರಿ ಮಾಡಿ ಮುಗಿಸಿಬಿಡಿ ಎಂದೆ. ಆ ರಾಮಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸೋದಿತ್ತು. ಮುಖ್ಯ ಈ ಮಂದಣ್ಣ ಹೆಬ್ಬಿಬ್ಬಿಗೆ ಹೋತ್ಕೊಂಡ ಅಂತಾರಲ್ಲ, ಹಂಗಾರ್ತಾನೆ. ಇವನು ಕೊಂಚ ಬಿಗಿ ಇದ್ರೆ ಆ ಗಾಂಚಾಲಿ ನನ್ನ ಮಗ ರಾಮಯ್ಯನಿಗೆ ಕೈಗೂಡಿಸಿ ಬಿಡ್ಬೋದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿದ. ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣಿನ ಕಡೆಯವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದಂತೆ. ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದಾನೆಂದು ಕಾಣ್ತದೆ. ಮಂದಣ್ಣನ ದಂತ ಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು. ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮ್ಯಾರೇಜೇ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ. ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ಥೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು. ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು. ಹುಳ ಹುಪ್ಪಟ್ಟು ಹಿಡ್ಕೊಂಡು ಓಡಾಡುವ ಕಿರಾತ, ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡವರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳಿಗೆ ಹೊರಟಿದವು. ಮದುವೆ ದಿನ ನಾವೆಲ್ಲ ಇಲ್ದಿದ್ರೆ ಮಂದಣ್ಣ ಮದುವೆನೇ ಆಗೋದಿಲ್ಲಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕರೆಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ. ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು. ಸಣ್ಣ ಚಪ್ಪರವೊಂದನ್ನು ಕಟ್ಟಿದ್ದರು. ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲು ಸಾಹೇಬರು ಪ್ರಭಾಕರ ಎಲ್ಲ ಬಂದಿದ್ರು. ಪ್ರಭಾಕರ ಕರ್ವಾಲವರವರಿಗೆ ಮದುವೆಯ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನು ವಿವರಿಸ್ತಾ ಇದ್ದ. ನಾನು ಹೋಗುತ್ತಿದ್ದಂತೆ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು. ನಾನು ಹೋಗಿ ಕುಳಿತಿರಲಿಲ್ಲ. ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದರು ಬಂದರು ಎಂದು ಕೂಗಿದರು. ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕೂತಿದ್ದ ಇಬ್ಬರು ತಕ್ಷಣ ಎದ್ದು ಡಮ್ ಡುಮ್ಕು ಡುಮ್ಕು ಡುಮ್ ಎಂದು ಬಲವಾಗಿ ತಮಟೆ ಬಡಿಯತೊಡಗಿದರು. ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯನ್ ತೊಟ್ಟುಕೊಂಡು ಬರುತ್ತಾ ಇದ್ದ. ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದ್ದಂತೆ. ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಲಾಡಿಸುತ್ತಾ ಬರುತ್ತಿದ್ದ. ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ. ಮುಖ ನೋಡಿದೆ, ಗುರುತೇ ಸಿಕ್ಕಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, 2 ಕಣ್ಣುಗಳು.

ಬಕ್ಕರಯ್ಯ, ನೋಡಿದ್ರೆ ಸಾಕು ಮದುವೆ ಆದಂಗೆ ಇರಬೇಕು ಆಯ್ತಾ? ನಿಮಗೆ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದು ಸಾರಿ ಮದುವೆ ಆಗೋದು ಅಂತ ಎಂದು ಅಂಗಲಾಚಿದ್ದನಂತೆ. ಅದಕ್ಕೆ ಪ್ರಭಾಕರ 36 ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ. ಕರ್ವಾಲೋ ಹೇಳಿದರು, ಬರೀ ಮಂದಣ್ಣನ ಹಲ್ಲು ಕಿರಿಯೋ ಮೂತಿಯೇನು ತೆಗಿತೀಯಾ, ಇವೆಲ್ಲ ಶಾಸ್ತ್ರಾಚಾರನೂ ತೆಕ್ಕೋ ಎಂದು. ಇಲ್ಲ, ಎಲ್ಲ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡ್ರು. ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು. ಗಂಡಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು. ತಕ್ಷಣ ತೊಂದರೆ ಆರಂಭವಾಯಿತು. ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರ್ಯಾರು ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದ್ರು. ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿಸರಗಳನ್ನು ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು, ಅಬ್ಬಬ್ಬಬ್ಬಬ್ಬ, ನೆಗ್ಗಕ್ಕೆ ಆಗಲ್ಲ, ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಹೀಯಾಳಿಸಿದ್ಲು. ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ. ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ. ಏ ಯಾವಳೆ ನೀನು, ನಿನ್ನ ಕೈ ಹಿಡಿದ ಗಂಡಸು ಏನು ನಿನ್ನ ಕುತ್ತಿಗೆ ಕುಸಿಯೋದಂಥದ್ದನ್ನು ಹಾಕಿದಾನ ನೋಡೋಣ ಎಂದು ಅವಳ ಬಳಿಗೆ ನುಗ್ಗಿದ. ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು. ಏ ಯಾರೋ ಅದು, ತಾಳಿಗೆ ಕೈ ಹಾಕ್ತೀಯನೋ ಎಂದು ಹಲವರು ಹೆಂಗಸರು ನುಗ್ಗಿದ್ರು. ನಾನು ಲಕ್ಷ್ಮಣ ತಾಳ್ಮೆ ತಾಳ್ಮೆ ಎಂದೆ. ತಮ್ಮಟ್ಟಿ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ. ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವಲ್ಲಿನ ಪೇಟ ಹಲವಾರು ವನಿತಾ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು. ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಹೊತ್ತು ತಂದು ಮನೆ ಮೇಲೆ ನಿಲ್ಲಿಸಿದ. ತಕ್ಷಣ ಕೆಲವು ಹೆಂಗಸರು, ಅಲ್ಲ ರಾಮಯ್ಯ, ಪಾಪದವ ಅಂತ ಈ ಥರ ಮೋಸ ಮಾಡಬಹುದಾ ಎಂದು ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು. ಜಗಳಕ್ಕೆ ನಿಂತವರೊಬ್ಬರೂ ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ. ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಜಗಳ ನಿಧಾನವಾಗಿ ಬಿಸಿಯೇರುತ್ತಾ ಹೋಯಿತು. ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈ ಕೈ ಮಿಲಾಯಿಸುವವರೆಗೂ ಹೋಯಿತು. ಆ ನಿಮಿಷದಲ್ಲಿ ದೈವಕೃಪೆ ಎಂಬಂತೆ ಫಳ್ಳೆಂದು ಒಂದು ಮಿಂಚು ಎಲ್ಲರ ಕಣ್ಣನ್ನೂ ಕುಕ್ಕಿತು. ಆ ಕ್ಷಣ ಮದುವೆ ಮನೆಯ ರಣರಂಗದ ನಡುವೆ ಇದ್ದವರೆಲ್ಲರೂ ಚಕಿತರಾಗಿ ಹೋದರು. ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ. ಕರ್ವಾಲು ಸಾಹೇಬರು ಪಕ್ಕ ನಿಂತಿದ್ರು. ಎಲ್ಲರಿಗೂ ಎಂಥ ಅಚಾತುರ್ಯವಾಯಿತು ಎಂದೆನಿಸಿತು. ಎಲ್ಲರೆದುರೂ ಜಗಳವಾಡಿದವೆಂದಲ್ಲ, ಕ್ಯಾಮರಕ್ಕೆ ಸರಿಯಾಗಿ ಪೋಸು ಕೊಡಲಿಲ್ಲವಲ್ಲ ಎಂದು. ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು. ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ, ಎಲ್ಲಿ ಎಲ್ಲ ಸ್ವಲ್ಪ ಹೀಗೆ ಬನ್ನಿ ಎಂದು ಎಲ್ಲರನ್ನೂ ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ ಕೂರಿಸಬೇಕಾದ ಕಡೆ ಕೂರಿಸಿ ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ. ಪ್ರಭಾಕರ್ನ ಕಡೆಗೆ ತಿರುಗಿ ಕಣ್ಣು ಹೊಡೆದ. ಪ್ರಭಾಕರ ಇನ್ನೊಂದು ಫ್ಲ್ಯಾಶ್ ಹೊಡೆದ. ತಕ್ಷಣ ತಡೀರಿ, ನಾ ಹೇಳ್ತೀನಿ, ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ. ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು. ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸಿಯೇ ಬಿಟ್ಟ. ಫಿಲ್ಮ್ ರೋಲ್ ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇನೆನ್ನುವುದರ ಬಗ್ಗೆ ಎಲ್ರಿಗೂ ಮರೆವು ಉಂಟಾಗಿತ್ತು. ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ. ಮದುವೆಯ ಆನಂತರ ನಾನು, ಕರ್ವಾಲು, ಪ್ರಭಾಕರ, ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತಾಡುತ್ತಾ ನಿಂತಿದ್ದೆವು. ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿಸಿದ ಮದುವೆ ಎಂಬುದು ಕರ್ವಾಲೊರಿಗೆ ತಿಳಿದಿರಲಿಲ್ಲ. ಗೊತ್ತಾದ ನಂತರ ವಿಪರೀತ ನಕ್ಕರು. ಕೊಂಚ ಹೊತ್ತಿನ ಆನಂತರ ಕೆಲವರು ನಾರ್ವೆ ರಾಮಯ್ಯನ ಮನೆಯಿಂದ ಹೊರಬಿದ್ದರು. ಪಗಡು ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು. ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ. ನಾವು ಮಂದಣ್ಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿ ಗಾಬರಿಯಿಂದ ಓಡೋಡಿ ಬಂದ. ಏನೋ ಮಂದ ಎಂದ ಲಕ್ಷ್ಮಣ. ಅವನು ಏದುಸಿರು ಬಿಡುತ್ತಾ ಭೀತಸ್ವರದಲ್ಲಿ, ಸರ್, ನೀವೆಲ್ಲ ಹೋದ್ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ಬರೂ ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಸರ್ ಎಂದ. ಏ ಸುಮ್ಮನಿರೋ, ನಿನ್ನ ಹರಕು ಬಾಯಿ ಬೊಗಳೆ ಇನ್ನಾದರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ. ಹೊಡಿಲಿ ಬಿಡು ಬಡ್ಡಿ ಮಗನೆ, ನಾನೇ ಬಾರಿಸಬೇಕೆಂದಿದ್ದೆ, ಅವರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ. ಲಕ್ಷ್ಮಣನ ಮೂಗು ಮುಟ್ಟ ಕುಡ್ದಿದ್ದಾರೋ, ಈಗ ತಾನೇ ಮದೊಳಿಗೇನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ. ನಾನು ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ. ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ, ನೀವು ಸಾಹೇಬರು ಎಲ್ಲ ಹೊರಡಿ ಸರ್, ನಾನು ನಿಧಾನಕ್ಕೆ ಬರ್ತೀನಿ, ಪ್ರಸ್ಥಾನ ಮಾಡಿ ಮುಗಿಸೇ ಬರ್ತೀನಿ, ಆಮೇಲೆ ನಾನು ಹಿಡ್ಕೋತಾರೆ ಇವರು

0: ಎಂದು ಹೇಳಿದ. ಅದಕ್ಕೇನು ಫೋಟೋಗ್ರಾಫರ್ ಬೇಡತಾನೆ ನಿನಗೆ ಎಂದೆ. ಮಂದಣ್ಣ ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು. ಮಂದಣ್ಣನ ಮದುವೆಯಾದ ಮೂರು ದಿನಕ್ಕೆ ಒಂದು ಗಾಡಿಯಲ್ಲಿ ಏಳು ಜೇನು ಪೆಟ್ಟಿಗೆ ಹಾಕಿಕೊಂಡು ಬಂದ. ಹಳೆಯ ಜೇನು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೂ ಸಂಗ್ರಹಿಸಿದ್ದ. ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು 48 ರೂಪಾಯಿಗಳಾಯಿತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ. ಯಾರ್ಯಾರ್ದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ. ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು, ಹೊಸ ಪೆಟ್ಟಿಗೆಯಲ್ಲಿ ವಾರ್ನಿಷ್ ವಾಸನೆ ಇರೋದ್ರಿಂದ ಜೇನು ಕುರಿಸುವುದು ಕಷ್ಟವೆಂದು ಹೇಳಿದ. ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ. ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ, ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆ ಜೇನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ. ಮಂದಣ್ಣನಿಗೆ ಒಂದು ಅಡಾವುಡಿ ಮದುವೆ ಮಾಡಿದರು. ದೊಡ್ಡವರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದಂತೆ. ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡ್ರಂತೆ. ಕರ್ವಾಲು ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರ್ನ ಕಿವಿಗೂ ಆಗೀಗ ಬೀಳ್ತಾ ಇತ್ತು. ಬಿಡೋ ಮಂದಣ್ಣ, ಅದರಲ್ಲೇನಿದೆ, ಕಂಡೋರ ಮಾತಿಗೆಲ್ಲ ನೀನು ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕ್ತಾ ಇದ್ದ. ಮಂದಣ್ಣ ಕತ್ತಲಾದ ಮೇಲೆ ಬಂದ. ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು. ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ. ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು. ಕೊಂಚ ಹೊತ್ತಿನ ಆನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ. ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು, ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತೆಂದು ಹೇಳಿದ. ಪ್ಯಾರ, ಎಲ್ಲ ಸುಳ್ಳು, ಇಂಥ ಬೆಳ್ದಿಂಗಳು ಇದೆ, ಕಿವಿ ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾನೆ, ಸರಿಯಾಗಿ ಒಂದು ದರಾಮ್ ಶರಾಬು ಏರಿಸಿಕೊಂಡು ಅಡ್ರಾ ಬಡ್ರ ಕಾಲಾಗ್ತಾ ಬಂದರೆ ಇನ್ನೇನಾಗುತ್ತೆ ಎಂದು ಗುಟ್ಟು ಬಿಟ್ಟ. ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ. ಏನೋ ಮಂದಣ್ಣ, ಕುಡಿಯೋದು ಬೇರೆ ಕಲ್ತಿದ್ದೀಯಾ ಎಂದೆ. ಬ್ಯಾಡ ಬ್ಯಾಡ ಅಂದರೂ ಒಂಚೂರು ತಗ, ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡಿಬಿಟ್ಟ ಸರ್ ಮಾವ, ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ. ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ. ನಾಳೆ ಹಂದಿ ಕಡಿತಾರಂತೆ ಸರ್, ಪಿಗ್ ಮಟನ್ ಏನಾದರೂ ಬೇಕಾ ಎಂದ. ನೋಡು, ಒಳ್ಳೆ ಹಂದಿ ಆದರೆ ಚೂರು ತಗೊಂಡು ಬಾ, ಅವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ. ಬೆಳಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡ್ತೇನೆಂದು ಹೇಳಿ ಹೋದ. ಬೆಳಗಿನ ಜಾವ ಎದ್ದಾಗ ಕೊರಿಯೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸ್ತಾ ಇತ್ತು. ತುತ್ತೇರಿ ಸುವರ್ ಎಂದು ಪ್ಯಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ.
1: ಓ ಸ್ವಾಮಿ, ಬನ್ನಿ ಬನ್ನಿ, ನೋಡಿ ಬನ್ನಿ ಎಂದು ಕೂಗುತ್ತ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು. ಯಾಕೋ ಏನಾಯ್ತು ಎಂದೆ. ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೀನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಪ್ಯಾರನು ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ರು, ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು. ಅವುಗಳಲ್ಲೇ ಒಂದೆರಡು ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ. ಅಂದಿನಿಂದ ಪುರುಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು. ಓಡಿ ಬಂದ ಪ್ಯಾರ ಹೇಳಿದ, ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿವೆ ಎಂದು. ನನಗೆ ಆಶ್ಚರ್ಯವಾಯಿತು. ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹುತ್ತದಿಂದ ಆಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು. ಮಂದಣ್ಣ ಮೂರು ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು. ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬ ಕಿಡಿಗೇಡಿ ಸ್ವಭಾವಿಯಾಗಿದ್ದುದರಿಂದ ಮಂದಣ್ಣ ಕೂರಿಸಬೇಕಾದ್ರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತ್ತು. ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು. ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ. ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ. ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದ್ಯಾವುದಕ್ಕೂ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತ್ತು. ತನ್ನ ಬಳಗವೆಲ್ಲ ಜೊತೆಗಿತ್ತು. ಮಂದಣ್ಣನು ಪ್ಯಾರಾನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿದ. ಆನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು. ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ. ಅವತ್ತು ಮಂದಣ್ಣ ಪಟ್ಟ ಪಾಡು, ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು, ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು. ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು. ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ನಾನು, ಮಗಳು, ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು. ಪ್ಯಾರ ತೋರಿಸಿದ ಪೆಟ್ಟಿಗೆಯ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು. ಒಂದೇ ಒಂದು ಜೇನು ಹಾರಾಡ್ತಾ ಇರಲಿಲ್ಲ. ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ. ಇಲ್ಲ ಸ್ವಾಮಿ, ನಾನು ನೋಡಿದ್ದೀನಿ ಎಂದ. ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ. ಒಳಗಿನಿಂದ ಏನೇನೂ ಸದ್ದಿರಲಿಲ್ಲ. ಅನುಮಾನ ಪ್ರಬಲವಾಯಿತು. ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ. ಒಳಗೆ ಒಂದೇ ಒಂದು ಹುಳುವೂ ಇರಲಿಲ್ಲ. ಇಲ್ಲ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ, ನಾನು ಖಂಡಿತ ನೋಡಿದೆ ಎಂದು ಕಕ್ಕಾಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ. ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ? ತಮಾಷೆ ಮಾಡ್ತಿದೀಯಾ ಎಂದು ಸಿಟ್ಟಿನಿಂದ ಕೇಳಿದೆ. ಮುಚ್ಚಳ ತೆಗೆದು ನೋಡಿದ್ದೆ. ಒಳಗಡೆ ಬರ್ತಿ ಕೂತಿದ್ವು. ನಿಮಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ. ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು. ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ. ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು. ಮುಟ್ಟಾಳ, ಪೆಟ್ಟಿಗೆ ಮುಚ್ಚಳ ಯಾಕೆ ಎತ್ತಿ ನೋಡಿದೆಯೋ ಎಂದು ಬೈದೆ. ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರ್ತಿರಬೇಕಾದ್ರೆ ಕಿವಿ ಇದ್ದಕ್ಕಿದ್ದಂತೆ ಕುಯಿ ಕುಯಿ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು. ಹುಚ್ಚು ಹಿಡಿದಂತೆ ಓಡುತ್ತಿದ್ದ. ಅವನು ನೋಡಿ ನಾನೂ ಚಕಿತನಾದೆ. ಜೇನುಹುಳುಗಳು ಬ್ಯಾಣಗಳು ಏನಾದರೂ ಕಚ್ಚಿದುವೋ ಎಂದು ನೋಡಿದೆ. ಬೆಳಿಗ್ಗೆನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯ್ತು ಸ್ವಾಮಿ ಎಂದು ಪ್ಯಾರ ಹೇಳಿದ. ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ. ಏನೋಪ್ಪ, ಬೆಳಿಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸ್ವಾಮಿ. ಹಂದಿ ಮಾಂಸ ತಿಂತಲ್ಲ, ಏನಾರು ಆಯ್ತೋ ಏನೋ ಎಂದ. ಮನೆಗೆ ಬಂದು ನೋಡಿದ್ರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು. ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡ ಅಂದ್ರೆ ಕೇಳೋಲ್ಲ. ಹಾವು ಗೀವಿನ ಮೇಲೇನಾದರೂ ಚೂ ಬಿಟ್ಟಿದೆಯೇನೋ ಎಂದು ರೇಗಿದೆ. ದೇವ್ರಾಣೆ, ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಕಿವಿ ನನ್ನ ತಮ್ಮ ಇದ್ದಂಗೆ, ಅಂತ ಕೆಲಸ ಮಾಡ್ತೀನಿ ಅದಕ್ಕೆ ಎಂದ. ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು. ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು. ಹೋಗ್ಲಿ, ಅದನ್ನು ಕಟ್ಟಾಕಿ ಸರಿಯಾಗಿ ಊಟ ಮಾಡುವವರೆಗೂ ಬಿಡ್ಬೇಡ್ರಿ ಎಂದೆ. ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕೂತಿದ್ದೆ. ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು. ಬೆಳಗ್ಗೆ ಎದ್ದಾಗ ಮನೆಯದು ದುರ್ವಾಸನೆ ಕವಿದಿತ್ತು. ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯ್ಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈತಾ ಇದ್ಲು. ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಲಾರಂಭಿಸಿದೆವು. ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದ್ಲು. ರೂಮ್ನಲ್ಲಿಟ್ಟಿದ್ದ ಖಾಲಿ ಮಂಚದಾಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿ ಪಂಜರ ಬಿದ್ದಿತ್ತು. ಅದಕ್ಕಂಟಿಕೊಂಡಿದ್ದ ಮಾಂಸ ಕುಳಿತು ಮಾನವ ಸಹಿಸಲಾರದಂಥ ದುರ್ಗಂಧ ಅದರಿಂದ ಹೊಂತಾ ಇತ್ತು. ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನಿಸ್ತಾ ಇತ್ತು. ಅಂತೂ ಅದನ್ನು ಪುರುಸುತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಯಾಸಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ. ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಣಾಳೊಬ್ಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದ್ಲು. ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದ್ಲು. ಮಂದಣ್ಣ ಇನ್ನು ಮಾವನ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ. ಏನೇ ಇರಲಿ, ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ. ನಾನು ಹೋಗುವುದು ಕೊಂಚ ತಡವಾಯಿತು. ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು. ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ನಿಂತಿದ್ದು. ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ ಭಾವಮೈದನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರ್ತಾ ಇದ್ರು. ಮಂದಣ್ಣ ಎಲ್ಲಿ ಹೋದ ಎಂದೆ. ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ. ಯಾಕೋ ಎಂದೆ. ರಾಮಯ್ಯ ಎಲ್ಲವನ್ನೂ ವಿವರಿಸಿದ. ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವವರಂತೆ ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆದಾಡಿದ್ರಂತೆ. ಕೋಲು

0: ಅಯ್ಯಯ್ಯೋ ನಂದೇ ಅದು ಎಂದು ಕೂಗಿದ್ನಂತೆ. ಸರಿ ಹೊತ್ಕೊಂಡು ನಡಿ ಅದನ್ನು ಅಂತ ಬಂದಿಖಾನೆಗೆ ತೆಗೆದುಕೊಂಡು ಹೋದ್ರಂತೆ. ರಾಮಯ್ಯ, ಅದರೊಳಗೆ ಇದ್ದಿದ್ದು ಜೇನುತುಪ್ಪ ಹೌದೇನೋ, ನಿಜ ಹೇಳು ಎಂದೆ. ಧರ್ಮಸ್ಥಳದ ದೇವರಾಣಿಗೂ ಹೇಳ್ತೀನಿ, ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ, ಅದು ಕಾಸರಿಕನ ಹೂವಿನ ಜೇನುತುಪ್ಪ ಇರ್ಬೋದು, ಸ್ವಲ್ಪ ವಾಸನೆ ಬರ್ತಿತ್ತಷ್ಟೆ. ಪೊಲೀಸ್ನವ್ರಿಗೆ ಏನಾಗಬೇಕು, ಲಂಚ ಸಿಕ್ಕಲಿ ಅಂತ ಅದೆಲ್ಲ ಪ್ಲ್ಯಾನು ಎಂದ. ನನಗೆ ಇದು ನಾರ್ವೆ ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು. ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರ್ಯಾರೂ ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು. ಮಂದಣ್ಣ 3 ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು. ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿ, ನಿಮಗೆ ನಮ್ಮಂಥವ್ರು ಒಳ್ಳೆ ಮಾತಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ, ಪೊಲೀಸ್ನವರು ಬೂಟ್ ಕಾಲಲ್ಲಿ ಒದ್ರೇನೆ ಬುದ್ಧಿ ಬರೋದು, ಆಗಲಿ ಆಗಲಿ ನಿಮಗೆ ಎಂದು ಹೇಳಿ ಹಿಂತಿರುಗಿದೆ. ಮನೆಗೆ ಬಂದಾಗ ಹೆಂಡತಿ, ಪ್ಯಾರ, ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ರು. ಹತ್ತಿರ ಹೋದೆ. ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು. ನನಗೆ ಸಿಡಿಲು ಹೊಡೆದಂತಾಯಿತು. ಏನಾಯಿತೋ ಎನ್ನುತ್ತಾ ಹತ್ತಿರಕ್ಕೆ ಹೋದೆ. ಹೆಂಡತಿ ಹೇಳಿದ್ದು, ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ. ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ. ಆನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು. ಅವರೆಲ್ಲ ಅದು ಸತ್ತು ಹೋಗಿದೆ ಎಂದು ತಿಳಿದಿದ್ರು. ಎದೆ ಮುಟ್ಟಿ ನೋಡಿದೆ, ಉಸಿರಾಟ ನಿಂತಿರಲಿಲ್ಲ. ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ. ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಕಿವಿ ಕೊಂಚ ಹೊತ್ತಿನ ಆನಂತರ ಕಣ್ತೆರೆದು ಕುಳಿತುಕೊಂಡಿತ್ತು. ಏ ಕಿವಿ ಎಂದು ಕರೆದೆ. ಯಾರದೂ ಪರಿಚಯವಿಲ್ಲವೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು. ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ. ನನ್ನ ಕಡೆ ನೋಡಿ ಗುರ್ರ ಎಂದು ಹಲ್ಲು ಕಿರಿಯಿತು. ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆ. ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು. ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರ ಎನ್ನಲು ಸಾಧ್ಯವೇ ಇಲ್ವಲ್ಲ ಎಂದು ಚಿಂತಿಸಿದೆ. ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಾಯಿ ತಂದೆಯನ್ನಲ್ಲ, ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು. ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವೂ ಮರೆತಂತೆ ತೀರ ಹತಾಶನಾದೆ. ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದ್ಲು.
1: ಇಲ್ಲೇ ಕಟ್ಟಿರಲಿ, ಯಾರೂ ಬಿಚ್ಚಬೇಡಿ, ಏನಾಗುತ್ತೋ ನೋಡೋಣ. ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ. ತೋಟದ ಬಗ್ಗೆ, ಕಾಡಿನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು. ಬೆಳಿಗ್ಗೆಯೂ ಕಿವಿ ಸ್ಥಿತಿಯೇ ಹಾಗೆಯೇ ಇತ್ತು. ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ. ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು. ಮುಟ್ಟಲು ಹೋದರೆ ಗುರ್ರ ಎಂದು ಕೋಪಗೊಳ್ಳುತ್ತಿತ್ತು. ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು. ಏನಾದರೂ ಕಿವಿಗೆ ಹುಚ್ಚುನಾಯಿಯ ಕಾಯಿಲೆ ತಗಲಿದೆಯೋ ಎಂದು. ಆ ಕಾಯಿಲೆ ಏನಾದರೂ ಆಗಿದ್ದರೆ ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜಕವಾಗಿತ್ತು. ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು. ಚಿಕ್ಕಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡ್ತಾ ಇದ್ಲು. ಆದಷ್ಟು ಬೇಗ ಎಲ್ರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು. ನನಗೆ ಕಳವಳ, ಭಯ ಎಲ್ಲ ಉಂಟಾಯಿತು. ಪ್ಯಾರನಿಗೆ, ನೋಡು, ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದುಕೊಡಲು ಹೇಳಿದೆ. ಕಿವಿ ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು. ನನಗೆ ಅರ್ಧ ಜೀವ ಬಂದಂತಾಯಿತು. ಕಿವಿಗೆ ಹುಚ್ಚುನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆಂದೆನಿಸಿತು. ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ. ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ. ವೆಟರ್ನರಿ ಡಾಕ್ಟರು ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು. ನಮ್ಮ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು. ಡಾಕ್ಟರು, ರೇಬಿಸ್ ಕಾಯಿಲೆಯಂತೂ ಅಲ್ಲ, ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೆ ಎಂದು ಕೇಳಿದರು. ನನಗೆ ಎಷ್ಟೋ ಸಮಾಧಾನವಾಯಿತು. ಮೂರ್ಛೆ ರೋಗ ಏನೂ ಇರಲಿಲ್ಲ ಸರ್, 2-3 ದಿನದ ಹಿಂದೆ ದನದ ಮೂಳೆ ಎಳೆದುಕೊಂಡು ಬಂದು ಹಾಕಿತ್ತು ಎಂದೆ. ಡಾಕ್ಟರ್ ತುಂಬ ಯೋಚಿಸಿದರು. ನಾನು ಹೇಳಿದ ಸೂಚನೆಗಳಿಂದ ಅವರಿಗೆ ಏನೂ ಸಹಾಯವಾಗಲಿಲ್ಲ. ಏನೋ ಹೊಟ್ಟೆ ಕಾಯಿಲೆ ಇರಬಹುದೆಂದು ಅಸ್ಪಷ್ಟವಾಗಿ ಸೂಚಿಸಿದರು. ಅದರ ಪಾಯಿಖಾನೆಯಲ್ಲಿ ರಕ್ತ, ಮೂಳೆ ಚೂರು ಏನಾದರೂ ಬೀಳುತ್ತಾ ನೋಡಿದ್ದೀರಾ ಎಂದು ಕೇಳಿದರು. ನಾನು ಗಮನಿಸಿರಲಿಲ್ಲ, ಇನ್ನು ಮುಂದೆ ನೋಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟೆ. ಯಾವುದೋ ಒಂದೆರಡು ಔಷಧಿಗಳನ್ನು ಬರೆದುಕೊಟ್ಟರು. ಕಿವಿಯನ್ನು, ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ. ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು

0: ಬಂದಿತು.
1: ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ. ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು. ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು. ಲಕ್ಷ್ಮಣನನ್ನು ಕೂಗಿ ಕರೆದೆ.
2: ಏನಯ್ಯ ಲಕ್ಷ್ಮಣ, ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡಿದುಕೊಂಡು ಬಂದು ಲಾಕಪ್ಪಿಗೆ ಹಾಕಿದ್ರಂತೆ. ಕಳ್ಳಬಟ್ಟಿ ಶರಾಬು ಮಾಡ್ತಿದ್ದಾರ ಅಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದ್ರಂತೆ. ಮಂದಣ್ಣನ ಜೇನಿನ ಮಡಕೆಯೇ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ. ಅವನು ಗಾಬರಿಯಿಂದ, ಹೌದೇನು ಸರ್, ನೋಡಿ ಎಂಥ ರಾಸ್ಕಲ್ಗಳು, ಒಳಗಿಂದೊಳಗೆ ಎಂಥ ಹಲ್ಕ ಕೆಲಸ ಮಾಡ್ತಿದ್ದಾರೆ, ನಿಮ್ಮಂಥವರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ.
1: ಏನಯ್ಯ, ನನಗೆ ಅವನ ಮಾವನ ಮನೆಯವರ ನಡವಳಿಕೆನೇ ಒಂಚೂರು ಸರಿ ಬರಲಿಲ್ಲ ಕಣಯ್ಯ. ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದ್ನಯ್ಯ ಎಂದೆ. ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು. ಮನೆಯವರೆಲ್ಲ ಅಳ್ತಾ ಇದ್ರು, ಅದರ ಪರಿವೇ ಇಲ್ಲದೆ ಆಕೆ ನಸ್ನಗ್ತಾ ಇದ್ಲು. ಲಕ್ಷ್ಮಣ ಹೇಳಿದ, ಮಂದಣ್ಣನ ಹೆಂಡತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್. ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ, ಈಗೇನೂ ಇಲ್ಲ, ಆದರೂ ಒಂಥರ ಆಡ್ತಾಳೆ ಸರ್. ಮಂದಣ್ಣನಿಗೆ ಹೇಳಿದೆ, ಅದಕ್ಕೆ ಅವನು ತಲೆಗಿಲೆ ಎಲ್ಲ ಸರಿಯಾಗಿದೆ, ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ. ಊರಿನ ಹುಡುಗರೆಲ್ಲ ರಾಮಿ ರಾಮಿ ಹರಾಮಿ ಅಂತ ಕೆಣಕ್ತಾ ಇದ್ರು ಸರ್ ಅಂದ. ಹೋಗ್ಲಿ, ಈ ಹಲ್ಕ ಮನುಷ್ಯನ ಕತೆ ಏನಾಯ್ತು ನೋಡೋಣವೋ, ಪೊಲೀಸ್ನವರಿಗೆ ಏನಾದರೂ ಒಂದು ಮಾತು ಹೇಳೋಣವೋ ಎಂದೆ. ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕೆ ಬಿಡ್ತಾರೆ ಸರ್? ನೋಡಿ ಎಂಥ ತೊಂದರೆ ತಂದಿಟ್ಟ. ನಾ ಹೇಳಿದೆ ಆ ಸಂಬಂಧ ಬೇಡಕಣೋ ಅಂತ. ಅವನ ಜಾತಿ ಜನವೇ ಇಲ್ಲ, ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲ ಅಂತ ಹೇಳಿಬಿಟ್ಟ. ದರಿದ್ರ ನನ್ನ ಮಗ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ. ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದೆತ ಬಿದ್ದಿದ್ದವೋ ಏನೋ, ಬಂದೀಖಾನೆಯೊಳಗೆ ಕೂರಿಸಿದ್ರು. ಉಚ್ಚವಾಸನೆ ಸಹಿಸಲಸಾಧ್ಯವಾದಂತೆ ಅಲ್ಲಿಂದ ಬರ್ತಾ ಇತ್ತು. ಇನ್ಸ್ಪೆಕ್ಟ್ರು ಹುಬ್ಬು ಗಂಟಿಕ್ಕಿಕೊಂಡು ಬಿಗುಮೋರೆ ಹಾಕಿಕೊಂಡು ಕುಳಿತಿದ್ದ. ನಾನವನಿಗೆ ಮಂದಣ್ಣ ಅಂಥವನಲ್ಲ ಎಂದು ಮಡಕೆಯೊಳಗೆ ಇದ್ದದ್ದು ಜೇನೆಂದು ಹೇಳಿದೆ. ಇನ್ಸ್ಪೆಕ್ಟರ್, ನಾವೇನು ಬೆರಳು ಚಿಪ್ಪೋ ಮಕ್ಕಳೆಂದು ತಿಳಿದಿದ್ದೀರಾ? ಹಾಗೆ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ ನಾವೂ ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ. ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡು ಆತನನ್ನು ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ.
2: ಓಹೋ, ಹಾಗ ಅಂತ ನಿಮಗೆ ಅಷ್ಟೊಂದು ಖಾತರಿ ಇದ್ದರೆ ನಮ್ಮ ಮೇಲೆ ಕೇಸು ಮಾಡಿ, ಕೋರ್ಟಿನಲ್ಲಿ ನೋಡ್ಕೊಳ್ತೀವಿ ಎಂದ.
1: ಹಾಗಲ್ಲ, ಕೇಸ್ ಹಾಕೋದಿದ್ರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರ್ತಿದ್ವಿ? ವಿಷಯ ಹೀಗಿದೆ ಅಂತ ಹೇಳೋಣ ಅಂತ ಎಂದೆ ನಾನು.
2: ನೋಡ್ರಿ, ನೀವು ಮರ್ಯಾದಸ್ಥರು, ಇದಕ್ಕೆಲ್ಲ ಕೈ ಹಾಕಬೇಡಿ. ಕಳ್ಳಬಟ್ಟಿಯವರ ಸಮಾಚಾರ ನಿಮ್ಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರ್ ಎಗರಾಡಿದ. ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು. ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ. ಮೊನ್ನೆ ತಾನೇ ಮದುವೆಯಾದವನು ಎಂದು ಹೇಳಿದ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದೌದು ಗೊತ್ತಾಯಿತು ಎಲ್ಲ, ಗಡಿಗೆಗಟ್ಟಲೆ ಕಳ್ಳಬಟ್ಟಿ ಸಮಾರಾಧನ ಆಯ್ತಂತೆ, ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ. ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಲಿಕ್ಕೆ ಬಳಸಿಕೊಂಡಿದ್ದೀವಿ, ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡು ಹೋಗಿ, ಸಮನ್ಸ್ ಬರುತ್ತೆ, ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ.
1: ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ. ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು. ಲಕ್ಷ್ಮಣ, ಒಂದು ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ. ನಾನು ಅವನೊಡನೆ ಹೊರಬಂದೆ. ಈಗೇನು ಮಾಡೋಣ ಸರ್? ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸಿಕೊಳ್ಳಿ. ನಾವೇನಾದ್ರೂ ಜಾಮೀನಾದರೆ, ನಾಳೆ ಎಲ್ಲಾದರೂ ಕಾಡು ಬಿದ್ದ ಅಂದರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು. ನಾವು ಹಾಗೆಲ್ಲ ಏಕ್ದಮ್ ಮುಂದುವರಿಯೋದು ಬೇಡ. ಇವನು ಶರಾಬು ಮಾಡ್ತಿದ್ನೋ ಏನೋ, ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಮಕ್ಕಳು ಅನಿಸುತ್ತೆ ಎಂದು ಹೇಳಿದ. ನನಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು. ಬನ್ನಿ ಬನ್ನಿ, ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟರ್ ಲಂಚ ಎಳೆಯೋಕ ಅಂತ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬದಿಗೆ ಕರೆತಂದ. ನೀವು ನಡೀರಿ ಸರ್, ಅವನ ಮಾವನ ಕಡೆಯವರು ಯಾರಾದರೂ ಬಂದು ಬಿಡಿಸಬಹುದು. ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ. ನನಗೂ ಇದೇ ಸರಿ ಅನಿಸಿತು. ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ. ಲಕ್ಷ್ಮಣನ ಬುದ್ಧಿ ಚಾಣಾಕ್ಷತೆಗೆ ಮೆಚ್ಚಿದೆ. ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ. ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರಾನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡುಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಸಿಗಲಿಲ್ಲ, ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ.
2: ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನು ಕೇಳಿಕೊಂಡು ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತಾ ನಿಂತಿದ್ದೆ. ಮೂಡುಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕಲುಗಳಲ್ಲೂ ಅಂಗಡಿ ಸಾಲುಗಳಿದ್ದವು. ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು. ಹಾಗೆ ನೋಡುತ್ತಾ ನಿಂತಿರಬೇಕಾದ್ರೆ ಲಕ್ಷ್ಮಣ ಬೀದಿಯ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ನನ್ನ ಜೀಪನ್ನು ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರ್ತಾ ಇದ್ದ. ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು, "ಏನಯ್ಯ ಲಕ್ಷ್ಮಣ?" ಎಂದು ಕೇಳಿದೆ.
0: "ಅಯ್ಯಯ್ಯೋ, ಕೆಲಸ ಕೆಟ್ಟೋಗುತ್ತೆ ಸರ್. ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ರೆ 12 ಗಂಟೆ ಹೊತ್ತಿಗೆ ಅವನ ಚಿಕ್ಕಮಗಳೂರು ಜೈಲಿಗೆ ತಗೊಂಡು ಹೋಗ್ತಾರಂತೆ. ಪೆಟ್ಟಿಗೆ ಹೆದರಿಕೊಂಡು ಆ ನನ್ನ ಮಗ ಏನೇನು ಹೇಳಿಕೆ ಕೊಡ್ತಾನೋ. ಶರಾಬು ಕೇಸಿಗೆ 600 ರೂಪಾಯಿ ಜುಲ್ಮಾನೆ, 1 ವರ್ಷ ಸಜಾ ಅಂತೆ ಸರ್" ಎಂದು ಒಂದೇ ಉಸಿರಿಗೆ ಹೇಳಿದ. ನನಗೆ ಆಶ್ಚರ್ಯವಾಯಿತು. ಇವರೆಲ್ಲ ಯಾವ ಥರದ ಮನುಷ್ಯರೆಂದು. ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ, ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ. "ಮತ್ತ್ಯಾಕೆ, ನಾನು ನೋಡ್ತೀನಿ, ನೀವು ನಡೀರಿ ಅಂತ ನನಗೆ ಹೇಳಿದೆಯೋ?" ಎಂದೆ.
3: "ಹಂಗಲ್ಲ ಸರ್, ಜಾಮೀನು ಕೊಡೋದಕ್ಕೆ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ, ಅಥವಾ ರಸೀದಿ ಪಟ್ಟ ಇರೋ ಆಸ್ತಿವಂತರಾಗಿರ್ಬೇಕಂತೆ" ಎಂದ. ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನವಶ್ಯಕ ವ್ಯೂಹದಲ್ಲಿ ಸಿಕ್ಕಿಸ್ತಿದ್ದಾರೋ ಎಂದು ಗುಮಾನಿ ಬಂತು. ಏನಾದ್ರಾಗ್ಲಿ, ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಉಚ್ಚಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ. ಮಂದಣ್ಣನನ್ನು ಹೊರಬಿಟ್ಟಾಗ,
0: "ಏನೋ ಮಂದಣ್ಣ, ನನಗೆ ಗೊತ್ತು ನಿನ್ನದೇನೋ ತಪ್ಪಿಲ್ಲ ಅನ್ನೋದು, ಆದರೂ ಹೀಗಾಯ್ತಲ್ಲ ಅಂತ ಬೇಜಾರು. ನಿನ್ನೆ ರಾತ್ರಿ ಏನಾದರೂ ಹೊಡೆದ್ರೇನೋ?" ಎಂದೆ.
3: "ಏನೋ ಆಗೋಯ್ತು ಸರ್. ಒಟ್ಟಿನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ, ನಿಮ್ಮ ಉಪಕಾರ ಮರೆಯೋದಿಲ್ಲ" ಎಂದ. ಅವನ ಗಾಂಭೀರ್ಯ, ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ. ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯ್ಖಾನೆಯಲ್ಲಿ ರಕ್ತಮಿಶ್ರಿತವಾದ ಚೂಪನೆಯ ಮೂಳೆ ಚೂರುಗಳು ಇದ್ದವು. ಡಾಕ್ಟರ್ ಊಹೆ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇತ್ತು. ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನ ಆಯಿತು. ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ.
0: "ಸರ್, ಮುಂಡಾನ ಅನ್ನೋದು ಯಾರಾದರೂ ಇಲ್ಲಿದ್ದಾರಾ?" ಎಂದ.
3: "ಮುಂಡಾನ? ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಾ ಇದ್ದಾನೆ ಅಷ್ಟೇ" ಎಂದೆ.
0: "ಅವನಿಗೆ ಒಂದು ಕೋರ್ಟ್ ಸಮನ್ಸ್ ಇದೆ ಸರ್" ಎಂದ.
3: "ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದರೆ ಹೇಳಬಹುದು" ಎಂದೆ. ಮತ್ತೆ ನಿರ್ಧರಿಸಿದೆ,
0: "ನಿನ್ನ ಈ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನು ಕೇಳಿ ಯಾವತ್ತು ಹಾಜರಾಗಬೇಕು ಅಂತ ಹೇಳು" ಎಂದೆ. ಅದಕ್ಕೆ ಪೊಲೀಸ್ನವನು,
3: "ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸರ್, ಆತ ಹೇಳಿದ ಅವನು ಯಾರೂ ನನಗೆ ಗೊತ್ತಿಲ್ಲ, ಸಾವುಕಾರರುಂಟು ಅವನುಂಟು, ಅಲ್ಲೇ ಕೇಳಿಕೋ ಹೋಗು ಎಂದು ಹೇಳಿದ ಸರ್" ಎಂದ. ನನಗೆ ವಿಪರೀತ ಬೇಸರ, ಕೋಪ ಎಲ್ಲ ಬಂತು. "ಸಮನ್ಸಿಗೆ ರುಜು ಹಾಕಿ ತಗೊಂಡ್ಬಿಡಿ ಸರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು" ಎಂದ. ನನ್ನ ತೋಟ ಕೊಳ್ಳಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದರು. ಇಲ್ಲಿಂದ ಬಿಡುಗಡೆಯಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿರನಾಗಿದ್ದೆ. ಆದರೆ ಈಗ ಈ ಮುಂಡಾನ ಸರಿಯಾಗಿ ಮುಂಡ ಮುಚ್ಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೇ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಗೆ ಸಿಕ್ಕಿಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲಿ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡುಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸ್ನಲ್ಲಿ ಕೂತಿದ್ದ. ಎಂಥ ಹಲ್ಕ ಪಂಚಾಯತಿಗೆ ಸಿಕ್ಕಿಸಿದ ಲಕ್ಷ್ಮಣ. ಆ ನನ್ನ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು, ಏನೂ ತೊಂದರೆ ಇರಲಿಲ್ಲ. ಈಗ ನೋಡು, ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್, ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರೇ ಹುಡುಕ್ಲಿಲ್ವೋ ತಿಳಿತೀನಿ. ಆ ಕಳ್ಳ ನನ್ನ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡಿದರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತೆಗೆದುಕೊಂಡು ಬಿಡೋರಂತೆ. ಆ ನನ್ನ ಮಗ ಏನಾದರೂ ಸಾಯಲಿ, ಅವನುಂಟು ಅವನ್ನ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು" ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದರೂ ಆಗಿರಲಿ,
1: ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರನಾಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನಾನು ಜಾಮೀನು ವಾಪಸ್ ತೆಗೆದುಕೊಂಡೇ ತೀರ್ತೇನೆ. ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗ್ತೇನೆ.

0: ಎಂದು ನಿರ್ಧಾರ ಮಾಡಿಬಿಟ್ಟೆ. ಲಕ್ಷ್ಮಣ ಇಲ್ದಿದ್ರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗ್ತಿತ್ತು ಎಂದೆನಿಸಿತು. ಲಕ್ಷ್ಮಣ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೂ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದ. ವಾಪಸ್ಸು ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕರ್ವಾಲು ಜ್ಞಾಪಕಕ್ಕೆ ಬಂದರು. ಜೀಪು ನಿಲ್ಲಿಸಿದೆ. ಕರ್ವಾಲು ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ರಲ್ಲ. ಕೇವಲ ನಾಲ್ಕಾರು ಹುಳ ಹುಪ್ಪಟೆ ಹಕ್ಕಿಗಳಿಗಾಗಿ ಇಂಥ ಲಫಂಗರನ್ನೆಲ್ಲ ಆತ್ಮೀಯರಾಗಿ ಮಾಡಿಕೊಂಡು ಬೇಕಾದ್ದಾಗಲಿ ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ.
1: ನನ್ನನ್ನು ನೋಡಿದ ಕರ್ವಾಲು, ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್, ಇಷ್ಟೊಂದು ದಿನ ಎಲ್ಲೋಗಿದ್ರಿ? ಕಾಣಲೇ ಇಲ್ವಲ್ಲ, ನನಗೆ ಯಾವಾಗಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರು ಬಿಟ್ಟು ಹೋಗ್ತೀರೋ ಅಂತ ಭಯ. ಕಮಾನ್ ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರೂಮ್ ಮನೆ ಕೋಪ ಬಂತು. ಸಾಧಾರಣವಾಗಿ ಕರ್ವಾಲು ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸ್ತಾ ಇದ್ದೆ, ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸರ್, ಒಂದು ಒಳ್ಳೆ ಪಾರ್ಟಿ ಬಂದಿತ್ತು ಸರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದೆ ಸರ್ ಎಂದೆ. ಇಸ್ ಇಟ್ ಸಾರಿ? ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೆ, ಯಾಕೆಂದರೆ ಇನ್ನೂ ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಯಾಕಂತ. ಅದಿರಲಿ, ಯಾವ ಶಿಷ್ಯ, ಯಾಕೆ ಹಾಳು ಮಾಡಿದ, ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್, ಅಷ್ಟೊಂದು ಸಂತೋಷ ಪಡಲ್ಲ ನೀವು ಅಂತ ಕಾಣ್ತದೆ ಎಂದೆ. ಹೇಳಿ ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿ ಶಾಲೆಯೇ ಕಾಯಿಸ್ಕೊಂಡಿದ್ದಂತೆ. ಪೊಲೀಸ್ನವ್ರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೂ ಇಟ್ಟಿದ್ದಂತೆ. ನಾನು ನೋಡಿದ್ದೆ ಅದನ್ನು. ದುರ್ನಾತ ಬರ್ತಿತ್ತು. ಪೊಲೀಸ್ನವ್ರು ಹಿಡ್ಕೊಂಡು ನಾಲ್ಕು ಬಾರಿಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದ್ನಂತೆ. ನಾಲ್ಕು ಒದ್ದು ತಗೋಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸ್ ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಉಚ್ಚೆಗುಂಡಿಲಿ ಕೂತಿದ್ದಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪುವರ್ ಫೆಲೋ, ಅವನಿಗೆ ಒಂದು ಕೆಲಸ ನೋಡಬೇಕು ಎಂದರು. ಏನು ಪುವರ್ ಫೆಲೋ ಸರ್, ಅವನಿಗೆ ಜಾಮೀನು ಕೊಟ್ಟಿದ್ದೆ ತಪ್ಪಾಗಿ ಹೋಯಿತು. ಈಗ ಅವನು ಎಲ್ಲೋ ತಪ್ಪಿಸಿಕೊಂಡು ಹೋಗಿದ್ದಾನೆ. ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲಿ ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ನಾನೀಗ ಸಿಕ್ಕಾಕಿಕೊಂಡಿದ್ದೇನೆ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಸರ್ ಅವನಿಗೆ. ಎಲ್ಲ ಬಿಟ್ಟು ಶರಾಬು ಕೇಸಿನಲ್ಲಿ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲು, ತಡೀರಿ ತಡೀರಿ, ಮಂದಣ್ಣ ಶರಾಬು ಮಾಡ್ತಿದ್ದದ್ದು ಹೌದೋ ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಹೇಳಿದೆ ಸರ್. ನಡೆದದ್ದೇನು ಸರಿಯಾಗಿ ಹೇಳು ಅಂತ. ಅವನೇ ಇಟ್ಟಿದ್ದನಂತೆ ಮಡಿಕೆಯಲ್ಲಿ ಒಂದರ್ಧ ಮಡಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಬಾವಮೈದರು ಮಾವ ಎಲ್ಲ ಸೇರಿ, ಹೋಗು ಹೋಗು ಎಸಿತಾನಂತೆ, ಹೈ ಕ್ಲಾಸ್ ಶರಾಬಾಗುತ್ತೆ ಅದರಲ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲು ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ರಿ ಮಹಾರಾಯರೆ. ಹಾಗೆ ಪೊಲೀಸ್ನವರಿಗೆ ಒಂದು ಮಾತು ಹೇಳಿ ಚಾರ್ಜ್ ಶೀಟ್ ತೆಗೆಸಿ ಹಾಕಿ ಬಿಡಲಾಗೋದಿಲ್ವೇ? ಪಾಪ ಅವಂದೇನು ತಪ್ಪಿಲ್ವಲ್ಲ ಎಂದರು. ಕರ್ವಾಲುರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನು ಕೇಳ್ತಾ ಇದ್ರು. ಅಲ್ಲ ಸರ್, ನೀವೇನು ಹೇಳ್ತಿದ್ದೀರಿ ತಿಳಿದಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಚಾರ್ಜ್ ಶೀಟನ್ನು ಕೋರ್ಟಿಗೆ ಕಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸರ್. ಈ ಕೇಸ್ ಏನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ ಒಂದು ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್, ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ ಎಂದು ಎಂತೆಂಥದ ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ನನಗೆ ಕೊಂಚ ಸಮಾಧಾನ ಆಯಿತು. ಎಲ್ಲ ಭಾರವನ್ನೂ ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು. ಈಗ ಕರ್ವಾಲು ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ. ಕರ್ವಾಲು ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ. ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದಣ್ಣನನ್ನು ಹೇಗಾದರೂ ಮಾಡಿ ನಾವು ಪಾರ್ ಮಾಡಬೇಕು. ಜುಲ್ಮಾನೆ 600 ಅಲ್ಲ, 6,000 ಆದರೂ ನಾನು ಕೊಡ್ತೀನಿ. ಸಜಿಗಿಜಿಯಾಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ, ಇದು ನಾನು ನಿಮಗೆ ಒಪ್ಪಿಸ್ತಿರುವ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರಿಗೆ ಒಂದು ಕಾಗದ ಕೊಡ್ತೀನಿ, ಪ್ರೊಫೆಸರ್ ಸಿರಿಲ್ ಗೊನ್ಸಾಲ್ವೆನ್ಸ್ ಅಂತ. ಅವರಿಗೆ ಹೇಳಿ ಫೀಸು ಅಕ್ಷರಶಃ ನಿಮಗೆ ತೋಚಿದಷ್ಟು ಕೇಳಿ. ಮಂದಣ್ಣನನ್ನ ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ, ಬಹಳ ಬೇಗ ನಿಮಗೆ ಮುಂದಿನದೆಲ್ಲ ಹೇಳ್ತೇನೆ, ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು.
0: ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲೋರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಉಪಾಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲೋ ಹೀಗನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲೋ ಮಹಾ ಬೆಪ್ಪು ತಕಡಿಯಿರಬಹುದೇ ಎಂಬ ಸಂಶಯ ಒಂದು ಸುಳಿದು ದಿಗಿಲೂ ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸ್ತೇನೆ ನಿಧಾನಕ್ಕೆ, ನಿಮಗೊಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರುವುದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಿದ್ದೇನೆ. ಅಲ್ಲಿವರೆಗೆ ನೀವು ಸಹ ನನ್ನನ್ನು ಮೂರ್ಖ ಈಡಿಯಟ್ ಅಂತಾನೆ ತಿಳಿದುಕೊಂಡರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೊನ್ಸಾಲ್ವೆಸ್ಗೆ ಕಾಗದ ಬರೆಯತೊಡಗಿದರು. ಕಾಗದ ಕೊಟ್ಟ ನಂತರ, ನೋಡಿ, ಈಗ ಚೆಕ್ ಪುಸ್ತಕ ತಂದಿಲ್ಲ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ. ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ, ನನ್ನ ಅಕೌಂಟ್ನಲ್ಲಿ ಇಲ್ದಿದ್ರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡಿಸ್ತೇನೆ ಎಂದರು. ನನಗೆ ಇವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು. ಹಣದ ವಿಷಯ ಇರಲಿ ಸರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀನಿ ಅಂತ ನೀವೇನಾದರೂ ಹೀಗೆ ಬಾಯಿ ಬಿಟ್ಟರೆ ಆಮೇಲೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಗಳು, ತೊಂದರೆಗಳು ಆರಂಭವಾಗ್ತದೆ ಸರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್. ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳಬೇಡಿ ಎಂದೆ. ಪೊಲೀಸರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಹುಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋನೋ, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸರ್ ಎಂದು ಹೊರಬಂದಾಗ ಗೂಬೆಮೊರೆಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡ್ತಾ ಇದ್ದ. ಪ್ರಭಾಕರ್ ಇದ್ದಾರೇನ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಕರ್ವಾಲ ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆನಿಸಿತು. ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿತ್ತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇದೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು ತಮಸ್ಸನ್ನು ಉಂಟು ಮಾಡಿದ್ರೆಂದರೆ ಇವುಗಳಿಂದ ಮುಕ್ತನಾಗಲು, ಅದು ಭ್ರಾಂತಿಯಾದರೂ ಸರಿ, ಕರ್ವಾಲೋರನ್ನು ಹಿಂಬಾಲಿಸಲು ತಯಾರಾಗಿದ್ದೆ. ಕರ್ವಾಲೋ ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ. ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡು ಹೋದಾಗ, ಸಾಕು ಬಿಡೋ, ದೊಡ್ಡ ದೊಡ್ಡವರೆಲ್ಲ ನಿನ್ನ ಜಾಮೀನ್ಗಿರಬೇಕಾದ್ರೆ ನಮ್ಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ರಂತೆ ಸರ್. ಹಂಗಾಗಿ ಇವನ ವಿಳಾಸ ಇಲ್ಲದೆ ಸಮಸ್ಯೆಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಅಂತ ಎಂದು ಲಕ್ಷ್ಮಣ ಹೇಳಿದ. ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರ್ನೊಡನೆ ಗೊಂಜಾಲ್ವೆನ್ಸ್ ಹತ್ರ ಹೋದೆ. ಖ್ಯಾತ ವಕೀಲರಾದ ಗೊಂಜಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ರು. ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತನಾಡಲು ಕುರ್ಚಿ ಕೊಟ್ಟು ಕೂರಿಸಿದರು. ನಡೆದುದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡರು. ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು. ಯಾಕಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನುತುಪ್ಪದ ಮಾರಾಟವನ್ನಾಗಲಿ ಕೈಗೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ. ಶರಾಬಿನ ಕೊಳೆ ಇದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟುದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆ ಇರಲಿಲ್ಲ. ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭ ಆಯಿತು. ಯಾಕಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಮಹದುದ್ದೇಶಗಳನ್ನು ಆರೋಪಿಸಿದರು. ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನು ಬಂದಿರಲಿಲ್ಲ. ಅನೇಕ ಬಾರಿ ಕರ್ವಾಲು ಅತ್ಯಂತ ಕ್ಷುದ್ರವಾದದ್ದನ್ನು, ಸಾಮಾನ್ಯವಾದದ್ದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸ್ತಾ ಇದ್ರು. ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ. ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣತೊಟ್ಟು ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು. ಗೊಂಜಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು. ಮಂದಣ್ಣ ಈ ಬಗ್ಗೆ ಏನೇನೂ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ವಟಗುಟ್ಟಿದ್ದ. ಗೊಂಜಾಲ್ವೇಸ್ ರವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ. ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು. ನಾನವ್ರ ಆಫೀಸ್ನಿಂದ ಈಚೆಗೆ ಬಂದು, ಮಂದಣ್ಣ ನೀನು ಬಾಯಿ ಮುಚ್ಕೋತೀಯ ಇಲ್ವೋ? ಅವನ ಮನೆಯಲ್ಲಿದ್ದ ಕೊಳೆ ಮಡಿಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದೀಯಾ, ಈಗ ಕೆಲಸಕ್ಕೆ ಬರದ ಸಂಗತಿ ಬೊಗಳ್ತಾ ಇದೆಯಾ? ಒಂದು ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ. ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿರ್ತಾನೆ ನೋಡಿಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ. ನನಗೂ ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು. ಅವನ ಕಡೆ ತಿರುಗಿ, ಮರಯ್ಯ ಇದೊಂದು ಸಾರಿ ಬಾಯಿ ಮುಚ್ಚಿಕೊಂಡು ಹೇಳಿದಂತೆ ಕೇಳು, ಆಮೇಲೆ ನೀನು ಫಾಸ್ಟಿಗೆ ಹೋದರೂ ಕೂಡ ನಾನು ತಂಟೆಗೆ ಬರೋಲ್ಲ ಎಂದೆ. ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೊಂಜಾಲ್ವೇಸ್ರ ಬಳಿ ಹೋಗಲು ಪ್ರಭಾಕರ್ನಿಗೆ ಹೇಳಿ, ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ. ಮಾರನೇ ದಿನ ಬಂದು ಗೊಂಜಾಲ್ವೇಸ್ ಅಭಿಪ್ರಾಯವನ್ನು, ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ. ಆದ್ದರಿಂದ ಮಾರನೆಯ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ. ಜೋಲು ಮೋರೆ, ಭಾರವಾದ ಹೆಜ್ಜೆಗಳು, ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದ್ರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು. ಏನಯ್ಯ ಪ್ರಭಾಕರ ಎಂದು ಕೇಳಿದೆ. ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ. ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು. ಗೊಂಜಾಲ್ವೇಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ, ಮಂದಣ್ಣ ನನ್ನ ಬಳಿ ಬೀ ಕೀಪಿಂಗ್ ಕೆಲಸ ಕಲಿತಾ ಇದ್ದ ಎಂದು ಕರ್ವಾಲೋ ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ ಎಂದು. ಯಾವನೋ ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಕರ್ವಾಲ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸರ್. ನಾನು ಹೇಳಲಿಲ್ವೇ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೊಡೋದು ಅಂತ. ನೋಡಿ ಈಗ ಕರ್ವಾಲು ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕಿಕೊಂಡಿರುವಂಥ ಈ ಅಯೋಗ್ಯ ಎಲ್ಲಿ? ಕರ್ವಾಲು ಸಾಹೇಬರೇನು ಮಂದನ ಮೇಲಿನ ವಿಶ್ವಾಸಕ್ಕೆ ಆಯಿತು ಬಂದು ಸಾಕ್ಷಿ ಹೇಳ್ತೀನಿ ಅಂತಾರೆ. ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸರ್ ಎಂದು ದುಃಖದಲ್ಲಿ ನುಡಿದ. ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದರು. ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ತದೆ ಅನ್ನೋದು ಖಚಿತವಾಯಿತು. ಮಂದಣ್ಣ ಎಲ್ಲಿ ಎಂದೆ. ನನ್ನ ಜೊತೆನೇ ಬಂದ ಸರ್, ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ. ಅಲ್ಲಯ್ಯ ಪ್ರಭಾಕರ, ಕರ್ವಾಲು ನಮ್ಮಿಂದ ಏನು ಮಹತ್ವದ ಕೆಲಸ ಆಗಬೇಕಾಗಿದೆ ಅನ್ನುತ್ತಾರಲ್ಲ, ಈ 108 ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಮಾರಾಯ, ಈ ಕರ್ವಾಲು ಒಬ್ಬರು ಇಲ್ದಿದ್ರೆ ಎಂದೆ. ಅಯ್ಯೋ ನನಗೂ ಹಂಗೆ ಹೇಳಿದರು ಸರ್, ಅವರ ಸ್ವಭಾವನೇ ಹಾಗೆ, ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ. ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದು ವಾರ ರಜೆ ಹಾಕಿ ಮಂದಣ್ಣನ ಕೊಂಪೆ ನಾರ್ವಿಗೆ ಹೋಗಿದ್ರು. ಅವ್ರಿಗೇನು ಹೇಳೋಣ ಹೇಳಿ, ಅವರನ್ನು ಕೇಳಿದರೆ ಅದು ಹುಳನ ಪರಮಾತ್ಮನ ಅವತಾರ ಅಂತಾರೆ, ಅವರಿಗೆ ಇವೆಲ್ಲ ಗೊತ್ತಾಗೋಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡಿಕೋಬಾರ್ದು ಎಂದು ಹೇಳಿದ. ನನಗೂ ಪ್ರಭಾಕರ್ನಿಗೆ ಅನಿಸಿದಂತೆ ಅನಿಸತೊಡಗಿತು. ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು. ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲಿ ಉಳಿದುಕೊಂಡ. ನಾವಿಬ್ಬರೂ ಸುಮಾರು ಮಧ್ಯರಾತ್ರಿವರೆಗೂ ಮಾತಾಡ್ತಾ ಕುಳಿತಿದ್ವು. ಪ್ರಭಾಕರ ತುಂಬ ಚಿಂತಿಸಿ ಕೊನೆಗೆ ಹೇಳಿದ, ಸರ್ ನಾವು ಬಹಳ ತಪ್ಪು ಮಾಡಿದ್ದೀವಿ ಸರ್, ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು, ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ. ನಾಳೆ ಕರ್ವಾಲು ಸಾಹೇಬರನ್ನು ಕಂಡು ಮುಚ್ಚುಮರೆ ಮಾಡಬೇಡಿ ಸರ್, ಅವನಿಂದಾಗಬೇಕಾಗಿರೋ ಮಹತ್ವದ ಕೆಲಸ ಏನು ಅಂತ ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ. ಆಮೇಲೆ ಇಲ್ಲಿವರೆಗೂ ಏನೇನು ನಡೀತು ಎಲ್ಲ ಹೇಳಿ, ಗೊಂಜಾಲ್ವೇಸರ್ ಹೇಳಿದ್ದನ್ನು ಹೇಳಿ, ನಮಗೇನು ಅನಿಸುತ್ತೆ ಅದನ್ನು ಹೇಳಿಬಿಡೋಣ, ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ. ಆಯಿತು ಎಂದೆ. ಮಲಗಲು ನಾನು ಹೋದಾಗ ಅರ್ಧರಾತ್ರಿ ಮೀರಿತ್ತು. ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಕ್ಕಿಹಾಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಟಳು. ಆದರೆ ಅವಳೊಂದು ಮಾತು ಕೇಳಿದ್ಲು, ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲು ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರ್ದು, ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದ್ಲು. ಖಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ 108 ವ್ಯಾಧಿಗಳನ್ನು ಎತ್ತಿ ತೋರಿಸಿತು. ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕಸರಣಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ಎಂದೆನಿಸಿತು. ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ, ಹೊಸ ಸರಳತೆಗೆ, ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು. ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ, ಸರಳವಾಗಿ ಕಾಣತೊಡಗಿದವು. ಬೆಳಿಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ. ಕಾಫಿ ಕುಡಿಯುತ್ತಾ ಕರ್ವಾಲೋ ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣು ಎಂದೆ. ಅವರಿಗೆ ಯಾಕೆ ಸರ್ ಈ ಸಣ್ಣ ವಿಚಾರನ್ನೆಲ್ಲ ತಲೆಗೆ ತುಂಬೋದು ಎಂದೆ ಮಂದಣ್ಣ. ಲೋ ಮಂದಣ್ಣ, ಗೊಂಜಾಲ್ವೆಸ್ ಹತ್ರ ನಮ್ಮನ್ನು ಕಳಿಸಿದವರು ಯಾರು? 1,000 ರೂಪಾಯಿಗೆ ಕಡಿಮೆ ಅವರು ಕೇಸನ್ನು ಕೈಯಿಂದ ಮುಟ್ಟೋರಲ್ಲಂತೆ ಗೊತ್ತೋ ಎಂದೆ. ಅಷ್ಟೊಂದು ಹಣ ಕೊಡಬೇಕಾಗುತ್ತೆ ಎಂದು ತಿಳಿದ ಕೂಡಲೇ, ನಾನೆಲ್ಲಿಂದ ತರಲಿ ಸರ್ ಅಷ್ಟೊಂದು ದುಡ್ಡು? ಮದುವೆಗೆ ಲಕ್ಷ್ಮಣ ಹತ್ರ 500 ರೂಪಾಯಿ ಸಾಲ ಮಾಡಿಕೊಂಡು ಸಾಯ್ತಿದ್ದೀನಿ. 1 ವರ್ಷ ನೀವು ಹೇಳ್ದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೈಲಿನಾಗೆ ಇದ್ದು ಬರ್ತಿದ್ದೆ ಎಂದ ಗಾಬರಿಯಲ್ಲಿ. ಏನಾದರೂ ಸಾಯಿ, ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗೆ ಬಿದ್ದುಬಿಡು ಎಂದೆ. ಅದಕ್ಕೋ ಈಗ ಸಾಹೇಬ್ರನ್ನು ನೋಡೋಕೆ ಹೋಗ್ತಿರೋದು ಎಂದು ಕೇಳಿದ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದ್ರೂ ಜೇನುಗಳು ಬಂದಿವೆಯೋ ಎಂದು ನೋಡಲು. ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೆ ಮೊದಲು ಬರುತ್ತೇವೆಂದು ಷರತ್ತು ಬೇರೆ ಕಟ್ಟಿದ್ರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದದನ್ನು ನೋಡಿ ಕಟ್ಟಿ ಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹರಟುತ್ತಾ ಕಾದೆವು. ಕರ್ವಾಲು ಹೇಗೆ ನನಗೆ ಪರಿಚಯವಾದರು ಎಂದು ಹಳೆಯದನ್ನೆಲ್ಲ ಪ್ರಭಾಕರ ನೆನೆಸಿಕೊಂಡ. ಕರ್ವಾಲು ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧವೊಂದನ್ನು ಒಪ್ಪಿಸಿದ್ದರಂತೆ. ಅದಕ್ಕೆ ಬೇಕಾದ ಫೋಟೋಗಳು, ನಕ್ಷೆಗಳು ಎಲ್ಲವನ್ನೂ ಪ್ರಭಾಕರ ಮಾಡಿಕೊಟ್ಟನಂತೆ. ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಮತ್ತು ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಮತ್ತು ಉಪಕರಣಗಳನ್ನೆಲ್ಲ ಕರ್ವಾಲು ತಿಳಿಸಿ ವಿದೇಶದಿಂದ ತರಿಸಿಕೊಟ್ರಂತೆ. ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸನೇ ಕಲಿಸಿಕೊಟ್ರು ಸರ್. ಈಗಿಂದೀಗಲೇ ನಾನೇನಾದರೂ ಬಟ್ಟೆಗಿರಣಿಯ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಲ್ಲಿ 100 ರೂಪಾಯಿ ದುಡಿಬಲ್ಲೆ ಸರ್. ಆದರೆ ಕರ್ವಾಲೋರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಸರ್. ಅವರ ಜೊತೆ ಇದ್ದರೆ ದಿನದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸರ್ ಎಂದ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮೆನ್ಗಳು 100 ಬರ್ತಿರ್ತವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬ್ರಂದರೆ ಭಾರಿ ದೊಡ್ಡ ತಿಳುವಳಿಕಸ್ತ ಸರ್. ಅವರು ಒಂದು ಮಾತು ಬರೆದ್ರೆ ನಾಳೆನೇ ಹೊರದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಸರ್ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದ್ದಷ್ಟನ್ನು ಕರ್ವಾಲು ಬಗ್ಗೆ ಹೇಳಿದ. ಸುಮಾರು 9 ಗಂಟೆಯಾಯಿತು. ಮಂದಣ್ಣ ಮಾತ್ರ ಬರಲೇ ಇಲ್ಲ. ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಲೋ ಮಂದಣ್ಣ ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಓಕೊಳ್ಳಲೂ ಇಲ್ಲ, ಬರಲೂ ಇಲ್ಲ. ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು. ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ, ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡಿ ಓಡಿ ಬಂದ. ಏನೋ, ಎಲ್ಲೋ ಮಂದಣ್ಣ? ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೋಬಂದ್ರು ಎಂದ. ಯಾಕೋ ಬಾಳೆನಾರು? ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ. ನಾನು 2 ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಇಟ್ಟಿದ್ರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ, ಹಂಗೆ ಆಯಿತು ಎಂದ ಗೆದ್ದ ಗೆಲುವಿನಲ್ಲಿ. ಸರಿ, ಈಗ್ಯಾಕೆ ಬರಲಿಲ್ಲೋ ಎಂದೆ. ಜೇನು ಸೊಟ್ಟಾಪಟ್ಟ ಹಲ್ಲೆ ಕಟ್ಟಿದಾವೆ, ಕುಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ, ಬಾಳೆನಾರು ತಗೊಂಡು ಬಂದರು ಎಂದ. ನಿನ್ನ ಹಲ್ಲು ಮುರಿತೀನಿ ಹಜಾಮ, ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದ್ದೀವಿ, ನೀವು ಅಲ್ಲಿ ಷರತ್ತು ಕಟ್ಟಿಕೊಂಡು ಆಟಾಡ್ತಿದ್ದೀರೇನೋ? ಒಳ್ಳೆ ಮಾತಿನಲ್ಲಿ ಈ ಕಡೆ ಬರಲಿಕ್ಕೆ ಹೇಳ್ತೀಯೋ, ಇಲ್ಲ ನಿನ್ನ ಜೇನ್ ಪೆಟ್ಟಿಗೆಯೆಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ. ಪ್ಯಾರ ಇಂಗು ತಿಂದ ಮಂಗನ ಮುಸುರಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಪ್ಯಾರ ಕಾಡೊಳಗೆ ಮರೆಯಾಗುತ್ತಿದ್ದಂತೆ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು. ಆ ನಡಿಗೆಯ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ವ್ಯಕ್ತಿ ಇನ್ನಾರೂ ಅಲ್ಲ, ಪ್ರೊಫೆಸರ್ ಕರ್ವಾಲೋ ಎಂದು.
2: ಪ್ರಭಾಕರ, ಇದೇನಯ್ಯ ಗ್ರಾಚಾರ, ಕರ್ವಾಲು ಬರ್ತಿರೋ ಹಾಗಿದೆಯಲ್ಲ ಮಾರಾಯ ಎಂದವನೇ. ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ. ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಚ ಟವಲುಗಳನ್ನು ಬೇಗ ಬೇಗ ಮಡಚಿಕೊಟ್ಟ. ಆ ವೇಳೆಗೆ ಕರ್ವಾಲು ಮನೆಗೆ ಹತ್ತಿರವಾಗಿದ್ದರು. ಓಹೋ, ಏನು ಪ್ರಭಾಕರನ್ನು ಇಲ್ಲೇ ಇರೋ ಹಾಗಿದೆ? ಫೈನ್ ಫೈನ್, ಒಳ್ಳೆಯದಾಯಿತು. ನನಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೇನೆ ಬರಲಿಲ್ಲ, ಅರ್ಜೆಂಟಾಗಿ ನಿಮ್ಮನ್ನೆಲ್ಲ ನೋಡೋಣ ಅಂತ ಬೆಳಗ್ಗೆ ನಾನೇ ಹೊರಟು ಬಂದುಬಿಟ್ಟೆ ಎಂದರು. ಬನ್ನಿ ಸರ್ ಬನ್ನಿ. ಏನು ಕೇಸಿನ ವಿಷಯಕ್ಕೆ? ನೀವೊಂದು 1/2 ತಡೆದಿದ್ದರೆ ನಾವೇ ಬರ್ತಿದ್ವಲ್ಲ ಸರ್, ಅದಕ್ಕೆಲ್ಲ ನಿದ್ದೆ ಯಾಕೆ ಕಳಿಸ್ಕೋಬೇಕು? ನೀವು ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಇನ್ನು ನೀವ್ಯಾಕೆ ಯೋಚಿಸ್ತೀರಿ? ನೋ ನೋ ನೋ ನೋ, ಕೇಸಿನದಲ್ಲ, ಬೇರೆ ವಿಷಯ ಭಾಳ ಇದೆ ಹೇಳೋದು. ಮೊದಲು ಕೇಸಿನದು ಏನಾಯಿತು ಹೇಳಿ, ಆಮೇಲೆ ಮಿಕ್ಕದ್ದು ವಿವರವಾಗಿ ತಿಳಿಸ್ತೀನಿ ಎಂದರು. ಗೊನ್ಸಾಲ್ವೆನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವರು ನಮ್ಮನ್ನು ಕಚೇರಿಯ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲ ಕೇಳಿಕೊಂಡ್ರು ಸರ್, ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅಡ್ಜರ್ನ್ಮೆಂಟ್ ತೆಗೆದುಕೊಂಡಿದ್ದೀವಿ. ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್. ನೋಡೋಣ ಎಂದೆ. ನೋಡೋಣ? ಏನು ನೋಡೋಣ? ನಾವು ಕೇಸ್ ಗೆಲ್ಲಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಹಾಗಲ್ಲ ಸರ್, ಈ ಮಂದಣ್ಣ ಈ ಕೊಳೆ ಇಟ್ಟ ಮಡಕೆ ತನ್ನದೇ ಅಂತ ಹೇಳಲಿಕ್ಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಬಿ ಮ್ಯಾನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೇನೂ ಇಲ್ಲ. ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೊನ್ಸಾಲ್ವೆಸ್ ಯೋಚನೆ ಮಾಡ್ತಿದ್ರು ಎಂದೆ. ಪುವರ್ ಫೆಲೋ, ನಾನು ಬರ್ತೀನಿ ಕೋರ್ಟಿಗೆ, ಅದರಲ್ಲೇನಿದೆ, ನಾನು ಕಲಿಸ್ತಾ ಇದ್ದೆ ಅಂತ ಎಂದರು ಕರ್ವಾಲೋ. ಅಲ್ಲ, ಈ ವಿಷಯಕ್ಕೆಲ್ಲ ನಿಮ್ಮನ್ನು ಎಳೆಯೋದು ಸರಿಯಾ ಅಂತ ಪ್ರಭಾಕರ ಎಂದ. ನಾನ್ ಸೆನ್ಸ್, ನನ್ನ ಹತ್ತಿರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಾಗಿರೋದು ಇಷ್ಟೇನು ಪ್ರಭಾಕರ? ನಾನು ಪ್ರೊಫೆಸರು, ಮಂದಣ್ಣ ಹಳ್ಳಿಗಮಾರ, ಇವೆಲ್ಲ ಹೆಬ್ಬುಬ್ಬೆಯನ್ನು ನೀನು ನಿಜ ಅಂತ ತಿಳಿದರೆ ಏನಪ್ಪ ಕಲಿತಂತೆ ಆಯಿತು? ಇದರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ, ಸತ್ಯದ ಕಿಂಚಿತ್ ದರ್ಶನವೂ ಆಗೋಲ್ಲ ನಿನಗೆ. ಈ ಮಾಯೇನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು. ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ಥರ ಆಗ್ತಿತ್ತು. ಕರ್ವಾಲು ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ. ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು ನನ್ನ ವರ್ತನೆಯನ್ನು ಹುಚ್ಚ ಅಂತ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನು ಕೇಸಿನ ವಿಷಯ ಹೇಳಬೇಕೆಂದಿದ್ದೆ, ಆದರೆ ಕರ್ವಾಲು ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹೇಳಿದೆ. ಕರ್ವಾಲು ಹೇಳಿದರು, ನೋಡಿ ಪ್ರಭಾಕರ, ನಿಮಗೆ ಈಗ ನಾನು ಹೇಳೋ ವಿಷಯದ ತಲೆಬುಡ ಅರ್ಥವಾಗಲಾರದು, ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸ್ತೇನೆ. ಯಾಕಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ, ಪೂರ್ವಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಆನಂತರ ನನ್ನ ಕಡೆ ತಿರುಗಿ, ನೋಡಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ, ಎಂ ಎಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ ಸೋಷಿಯಾಲಜಿ ತಾನೇ ಎಂದರು. ಅಯ್ಯೋ, ನಾನು ಪ್ರಭಾಕರ್ನಷ್ಟೇ ಅಜ್ಞ ಸರ್ ಈ ವಿಷಯದಲ್ಲಿ ಎಂದೆ. ನೋನೋ, ನಿಮ್ಮ ಈ ಫಾರ್ಮಾಲಿಟಿ ನಮ್ರತೆ ಎಲ್ಲ ಬೇಡ. ತುಂಗಾ ಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು, ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು. ಅಯ್ಯೋ, ಅದೊಂದು ದೊಡ್ಡ ಟ್ರಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯಿತು. ಸರ್ವೇಯರ್ ನಾರಾಯಣನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟೆವು ಸರ್ ಎಂದೆ. ಗೊತ್ತು ಗೊತ್ತು, ಅದರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು. ನನಗೆ ನನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ಥರ ಕರ್ವಾಲೋರ ಪಾಠ ಕೇಳಲು ಕುಳಿತೆ. ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜಾ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಆಗ ಎರಡು ಪ್ರಾಣಿಗಳನ್ನು ನೋಡಬೇಕಂತ ಹೋಗಿದ್ದೆ. ಒಂದು ಆ ಗ್ಲೋವರ್ಮ್ ನಿಮಗೆ ತೋರಿಸಿದ್ನಲ್ಲ, ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಟ್ನವರು ಒಂದು ಬಾರಿ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂಥ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಜರ್ಡ್ ಅಂತ, ಹಾರುವ ಓತಿ ಎನ್ನಬಹುದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿನಿಂದ ಸುಮಾರು ಕಾಗದ ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನು ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾಗಿ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಖ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ, ಆದರೆ ಸಾಮಾನ್ಯ ಓತಿಖ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೆ. ಸರ್, ಅವನು ಏನು ಹೇಳಿದ್ನು ನೀವೇನು ಬರೆದುಕೊಂಡ್ರು? ಅವನು ನೋಡಿದ್ದೇನೋ, ನೀವು ಬರೆಯುವಾಗ ಅದೇನು ರೂಪ ಪಡೆಯಿತು? ಇಲ್ಲ ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ, ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ. ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರೋದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ, ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ. ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ. ಅಂತೂ ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿ ಅಂದರೆ ನನಗೆ ಸಿಟ್ಟು ಬರೋದಿಲ್ವೇ? ರಾಸ್ಕಲ್. ಅವನಿಗೆ ಮದುವೆ ಆದಮೇಲೆ ಕೆಲಸದ ವಿಷಯ ಚಕಾರನೂ ಎತ್ತಲಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಾಡ್ತಿದ್ದ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಭೀಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡು ಅಂದರೆ ಈಗೇನು ಅವಸರ ಅಂತ ಹೇಳಿದ್ನಂತೆ ಎಂದ ಪ್ರಭಾಕರ. ನೋಡಿ ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಹಾದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಹರಟೆಯಲ್ಲೇ ಮುದುಕರಾಗ್ತೀವಿ, ಕಾಲ ಸರಿತಾ ಇದೆ ಎಂದು ಕರ್ವಾಲು ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರಾನು ಮಂದಣ್ಣನು ಏದುಸಿರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು ಜವಾಬ್ದಾರಿಲ್ಲದ ಮನುಷ್ಯ, ಎಷ್ಟೊತ್ತಂತ ಕಾಯ್ದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸರ್, ಒಂದು ಪೆಟ್ಟಿಗೆಗೆ ಜೇನು ಬಂದು ಹುಚ್ಚಾಪಟ್ಟೆ ಹಲ್ಲಿ ಕಟ್ಟಿಟ್ಟಿದ್ದಾವೆ, ಅವನ್ನು ಈಗಲೇ ಸರಿ ಮಾಡಿ ಕಟ್ಟಬೇಕು, ಇಲ್ದಿದ್ರೆ ಆಮೇಲೆ ಹದ್ದು ಬಸ್ಸಿಗೆ ಬರೋದೇ ಇಲ್ಲ ಅವು ಎಂದ. ಆಮೇಲೆ ಅವನು ಗುರು ಕರ್ವಾಲು ಸಾಹೇಬ್ರನ್ನು ನೋಡಿ ಚಕಿತನಾಗಿ, ಓ ಸಾಹೇಬ್ರು ಬಂದುಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೆಯದೇ ಆಯಿತು ಎಂದ. ಇರಲಿ ಕೂತ್ಕೋ ಎಂದೆ. ಅವನು ವಿನಯವನ್ನು ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು. ಕರ್ವಾಲೋರನ್ನು ನೋಡಿ ಚಕಿತಳಾಗಿ, ನಮಸ್ಕಾರ ಸರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು. ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಅಂದರೆ ಕುವಟಾರ ಅಂತ ಇನ್ನೊಂದು ಓತಿ, ಅದು ನ್ಯೂಜಿಲ್ಯಾಂಡ್ನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು, ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನನ್ನ ಮುಂದೆ ಹಿಡಿದರು. ಓತಿಖ್ಯಾತದಂತ ಎರಡು ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂತ ಎರಡು ತೆಳ್ಳನೆ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆಯ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದೂ ಹೇಳಲಾರದಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನೂ ಗೊತ್ತಾಗಲಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳು ಅಥವಾ ನಮ್ಮ ಹಾರುವ ಅಳಿಲುಗಳಲ್ಲಿರುವಂಥ ರೆಕ್ಕೆಗಳು ಏನೂ ಹೇಳಲಿಲ್ಲ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ, ಅಷ್ಟೊಂದು ವರ್ಷಗಳ ಹಿಂದೆ. ಇವು ಎಂದರೆ ಈ ಜಾತಿಯ ಓತಿಗಳು ಚರಿತ್ರಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನು ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತ್ತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ ಒಂದೋ ಎರಡು ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆರಡು ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡು ಅಪೂರ್ವ ಜೀವಿಗಳಾಗಿವೆಯು. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ನಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನ ಮುಡಿಪಾಗಿಟ್ಟುಕೊಂಡು ಹಂಬಲಿಸ್ತಾ ಇದ್ದಾರೆ. ಆದರೆ ಸಾಧ್ಯವಾಗಿಲ್ಲ, ನಿರ್ವಂಶವಾಗಿದೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. ಹೀಗೆ 1817 ಎಂದರೆ ಒಂದು ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇದನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನು ಇದರದ್ದೆಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರ್ ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನು ಜೋಪಾನ ಮಾಡಿದ್ದಾರೆ. ನಾನು, ಪ್ರೊಫೆಸರ್ ಜೆಕೋಸ್ಕಿ ಅಂತ ಇಬ್ಬರು, ರುಮೇನಿಯಾದ ಪ್ರೊಫೆಸರು ಸರ್ಕಾರದ ವಿಶೇಷ ಅನುಮತಿ ಪಡೆದು ಅದನ್ನು ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮೆನ್ ಬಗ್ಗೆ ತಾನೇ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲು ಮುಂದುವರಿದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರ ತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿಬೀಳುವಂಥ ಸಮಾಚಾರ ಹೇಳಿದ್ದೇನೆ ಎನ್ನುವುದರ ಅರಿವೇ ಅವನಿಗಿರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಒಮ್ಮೆ ಹೋಗಿ ಕಣ್ಣಾರೆ ಕಂಡು ಬಿಡೋಣ, ಆನಂತರ ಹೊರ ಪ್ರಪಂಚಕ್ಕೆ ಈ ಸಂಗತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೆಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ವಿಜ್ಞಾನ ಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಇರವನ್ನು ತಿಳಿಸಿಲ್ಲ. ವಿನಿಮಯ ಫಲವಾಗಿ ಇದು ಚರಿತ್ರಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯೂ ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾನಿಲಯದ ಪದವೀಧರಿಯಾದ್ದರಿಂದ

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆ
3: ಕರ್ವಾಲೋ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮೆನ್ ಬಗ್ಗೆ ತಾನೆ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರಿದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಅದನ್ನು ಹೇಳೋಕೆ ಈವರೆಗೆ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲೋ ಮುಂದುವರಿಸಿದರು. ಶಿಲಾಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ. ಆದರೆ ಕಾಲವನ್ನು ಪತ್ತೆ ಹಚ್ಚುವ ಮನುಷ್ಯನ ಎಲ್ಲ ವಿಧಾನ ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗಾನ್ ಡೇಟಿಂಗ್ ಅಂತ ಹೊಸ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೆ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೆಕೋಸ್ಕಿ ಈಚೆಗೆ ಬರೆದ ಕಾಗದದಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಖ್ಯೆಗೆ ಏನೆಂದು ಕರೀತೀರೋ ಕರೀರಿ. ಅವರು 3 ಮುಂದೆ 7 0s ಹಾಕಿದ್ದಾರೆ. ಇದು ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ, ಇದನ್ನೆಲ್ಲ ಕೇಳುತ್ತಾ ನಮಗೆ ಮಂಕು ಹಿಡಿದಂತಾಯಿತು.
4: ಶೇ, ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸರ್. ನನಗೊಂದು ಮಾತು ತಿಳಿಸಿದರೆ ನಾನು ಬರ್ತಿದ್ನಲ್ಲ ಸರ್. ಅದ್ಯಾವ ಗೊಂಡಾರಣ್ಯದಲ್ಲಿದ್ದರೂ ಬಿಡದೆ ಅದನ್ನು ಪತ್ತೆ ಮಾಡಬಹುದಿತ್ತು. ನಾನು ಬೇಕೆಂದೇ ಇದನ್ನು ಈವರೆಗೂ ಯಾರಿಗೂ ತಿಳಿಸಿಲ್ಲ. ಮೊದಲನೇದಾಗಿ ನನಗೆ ಜೊಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ. ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಹಿಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆ ಕೆಳಗಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು? ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳ ಏಜೆಂಟರುಗಳು, ಗುಪ್ತಚರರು ಇದರಿಂದ ಕಾರ್ಯಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣ್ಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರವನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತು ಗೊತ್ತಿಲ್ಲ. ಕರ್ವಾಲು ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗ್ತಾ ಇತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲ ದೇಶಗಳನ್ನು ಮೀರುವ ದಿವ್ಯಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲೋರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣವನ್ನು ತಾಕಿದವು. ನನ್ನ ಹೆಂಡತಿ ಕಾಫಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಹತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕೂತಿದ್ಲು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ, ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ವರ್ಷದ ಮಗಳು, ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ಲವೋ ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡುವುದರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತಿ? ಇನ್ನು 3 ದಿನಕ್ಕೆ ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ, ತಡೀರಿ, ಅದಕ್ಕೇನು ಅವಸರ ಪಡಬೇಡಿ. ಮಿಲಿಯಾಂತರ ವರುಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷವಾಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡಿ ಹೋಗಬೇಕು ನಾವು ಎಂದರು. ನನಗಿದ್ದಕ್ಕಿದ್ದಂತೆ ಮಂದಣ್ಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿನ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ಸರಹದ್ದಿನೊಳಕ್ಕೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣ್ಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದರು, ಯಾಕೆ ಅವನನ್ನು ಜೈಲಿಗೆ ಹೋಗುವುದರಿಂದ ತಪ್ಪಿಸಬೇಕೆಂದು ಹೆಣಗಾಡಿದರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟಿದ್ದುದು ಅನವಶ್ಯಕ ಎಂದೆನಿಸಿತು. ಯಾಕೆಂದರೆ ಹೇಳಿದರೂ ಅದನ್ನು ತಿಳಿದುಕೊಳ್ಳುವಂಥವರು ಯಾರಿದ್ದರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲೋ ತಿಳಿಸಿದ ಈ ಹಾರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟೋ ಪಾಲು ಅನರ್ಘ್ಯವಿರಬಹುದು. ಆದರೆ ಮಿಕ್ಕವರಿಗೆ ಇದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3 ಮುಂದೆ 7 0 ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಹೆಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆಯ ಸಂಗತಿ ತಿಳಿಸುವುದಿದೆಯಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರು ಇಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನಸಹಾಯ ಮಂಜೂರು

0: ಮಾಡಲು ಮುಂದಾಗಿವೆ. ಸ್ಮಿತ್ ಸೋನಿಯನ್ ಸಂಸ್ಥೆ, ಜಿಯೋಗ್ರಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಫೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋಹೋ, ಸುಮಾರು ಹಣವಾಯ್ತಲ್ಲ ಸರ್ ಎಂದೆ ನಾನು. ಬೇರಾರಿಗೂ ಪೌಂಡ್ಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ, ನಮ್ಮ ವಿನಿಮಯ ಲೆಕ್ಕದಲ್ಲಿ 120,000 ರೂಪಾಯಿ ಕಣೋ ಎಂದೆ. ಏನು ಎಂದು ಮಂದಣ್ಣ ಕುಳಿತಲ್ಲಿಂದಲೇ ಕುಮುಟಿ ಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿಯಪ್ಪ, ಸುಮ್ಮನೆ ಕನ್ನಡಿ ಗಂಟು ತೋರಿಸಬೇಡಿ ಎಂದ ಪ್ರಭಾಕರ. ಛೇ ಛೇ, ಇಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಹೆಂಡತಿ. ಕಿವಿ ಮಾತ್ರ ಏನೂ ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟಿಸಿರು ಬಿಟ್ಟಿತು. ಈ ಓತಿಗೆ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ ತಿಳಿದುಕೊಳ್ಳಿ ಎಂದರು ಕರ್ವಾಲು. ನಾನು ಇವರೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿಯೆಂದು ಖಚಿತಪಡಿಸಿಕೊಂಡೆ. ಸಿರಿಲ್ ಗೊಂಜಾಲ್ವೆಸ್ ಹೇಳಿದರು, ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು. ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ. ಯಾಕಂದರೆ ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೊಂಜಾಲ್ವೆಸ್ ಸಾಕ್ಷಿಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆಯೇ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು. ಕೇಸಿನ ಹಿಯರಿಂಗ್ 2 ದಿನ ಇರುವಂತೆಯೇ ಮೂಡಿಗೆರೆಯ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು. ಸುಮಾರು ಹೊತ್ತು ಅದು ಇದು ಮಾತನಾಡಿ ಹೊತ್ತು ಕಳೆದ ನಂತರ, ನೋಡಿ, ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು. ಏನು ಹೇಳಿ, ಪರವಾಗಿಲ್ಲ ಎಂದೆ. ಅಲ್ಲ, ನಿಮ್ಮಂಥ ತಿಳುವಳಿಕಸ್ಥರಿಗೆ ನಾನು ಇದ್ದಲ್ಲೆಲ್ಲ ತಿಳುವಳಿಕೆ ಏನು ಬಂತು? ಹಾಗಲ್ಲ, ಒಂದು ಭಾಳ ಉಭಯ ಸಂಕಟ. ಯಾಕೆ? ಹೇಳದಿದ್ದರೆ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ ಅಂತ. ಹಾಗಾದರೆ ಹೇಳಿಬಿಡಿ, ನಾ ಹೇಳಿದೆ ಅಂತ ನೀವೇನು ನಂಬೋದು ಬೇಡ. ಹೇಳೋದು ಹೇಳಿ, ನೀವು 4 ಕಡೆ ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ. ಆಯಿತು. ಈ ಕರ್ವಾಲು ಇದಾನಲ್ಲ, ಭಾರಿ ಕಿತಾಪತಿ ಮನುಷ್ಯ. ಛೇ, ಮತ್ತೇನು, ಅಂಥ ವಿದ್ಯಾವಂತನ ತೆಗೆದು ಈ ಕೊಂಪೆಗೆ ಹಾಕಿರಬೇಕಾದ್ರೆ ನೀವೇ ವಿಚಾರ ಮಾಡಿ. ಈತ ಏನು ಮಾಡಿದ ಗೊತ್ತೇ? ಮಲ್ಲಾಪುರದ ಕಡೆಯವರಿಗೆ ಬಗನಿ ಹೆಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವರನ್ನು ಹಿಡಿದುಕೊಂಡು ನಾನು ಬೆರಕೆ ಸೇಂದಿ ಮಾಡ್ತಿದ್ದೀನಿ ಅಂತ ಅರ್ಜಿ ಬರೆಸೋದೆ. ತಿಂಗಳಿಗೆ 70,000 ಸರ್ಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದ್ರೆ ಕಷ್ಟ ಆಗಿದೆ. ಈತನಿಗೆ ನಾನು ಬಿಟ್ಟು ಬ್ರ್ಯಾಂಡಿ ಕೊಟ್ಟು ಪುಸಲಾಯಿಸಿಲ್ಲ ಅಂತ ಈತ ಕೆಲಸಕ್ಕಿಳಿಯೋದೆ. ನೀವೇ ಯೋಚನೆ ಮಾಡಿ, ನಾನು ಕಂಡಂಗೆ ಅವರು ಯಾರ ಜೊತೆಯೂ ಹೆಚ್ಚಿಗೆ ಸೇರೋಲ್ಲಲ್ವಾ? ಅದೇ ಇರೋದು ಅವಂದು. ಅಪ್ಪಂತವರು ಮರ್ಯಾದಸ್ಥರು ಅನ್ನೋರನ್ನು ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ನಾವೆಲ್ಲ ಆತನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತಿದ್ವಿ. ಈತ ನೋಡಿದರೆ ಬೀದಿ ಪೋಲಿಗಳು, ಬಿಕನಾಸಿಗಳು ಇಂಥವ್ರ ಜೊತೆನೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾನೆ. ಕಳ್ಳಬಟ್ಟಿ ಕಾಯಿಸೋನೊಬ್ಬ ಮಂದಣ್ಣ ಅಂತ ಅವನ ಜೊತೆ ಮಿಲಾಖತ್ತಾಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅವನ ಮೇಲಿನ ಕಳ್ಳಬಟ್ಟಿ ಕೇಸಿಗೆ ನಿಮ್ಮನ್ನು ಹೇಗೋ ಸಿಕ್ಕಾಕಿಸಿದ್ದಾರೆ, ನಿಮಗೆ ತಿಳಿದಿರಬಹುದು. ಇಲ್ಲಪ್ಪ, ನಾನೇ ಲಾಯರ್ ಗೊತ್ತು ಮಾಡಿಕೊಂಡಿದ್ದು ಆ ಮಂದಣ್ಣನಿಗೆ. ನೋಡಿದ್ರಾ, ನಿಮ್ಮಂಥವರು ತಿಳಿದೇ ಮಾಡದೆ ಇಂಥವಕ್ಕೆಲ್ಲ ಇಳಿಕೂಡ್ದು. ಒಂದು ಸಾರಿ ಪೊಲೀಸ್ನವರ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದರೆ ಫೈಲು ಬಿಲ್ಡಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾಳೆ ತಾವು ಮುಂದಾಳತ್ವ ವಹಿಸಿ ಮುಂದೆ ಬರಬೇಕಾದವರು. ನನಗೆ ಏನೂ ತೋಚಲಿಲ್ಲ, ಕರ್ವಾಲೋ ಇಂಥ ತಳ್ಳಿ ಅರ್ಜಿ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ. ಆದರೆ ಕರ್ವಾಲೋ ಪರಿಚಯವೇ ಇಲ್ಲದೆ ಕರ್ವಾಲೋರಿಗೆ ಆಪ್ತರಾಗಿ ಅವರ ಕೀರ್ತಿರತೆ ಹಬ್ಬಿಸಿದವರನ್ನೂ ನೋಡಿದ್ದೆ. ಈಗ ಕರ್ವಾಲರನ್ನು ಏನೂ ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನೂ ನೋಡಿದೆ. ಆದರೆ ಈ ರೀತಿ ಒಬ್ಬರನ್ನು ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯಕನಾಗಿದೆ. ಕರ್ವಾಲು ಸಾಹೇಬರನ್ನು ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ. ನೋಡಿ, ಕೇಸು ಏನೋ ಒಂದಾಗುತ್ತೆ, ಅದು ದೊಡ್ಡದಲ್ಲ. ಆದರೆ ಈ ಕರ್ವಾಲು ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ. ಪೊಲೀಸ್ನವರು ಯಾವುದನ್ನೂ ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ. ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ, ಒಂದು ಬಗೆಯ ಗುಮಾನಿ ಹುಟ್ಟಿಸಿ ಬಿಡೋಣ ಎಂದು ಆತ ಬಂದಿದ್ದ. ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು. ಅನೇಕ ದಿನಗಳ ಹಿಂದೆನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತು ಏನು. ಆದರೆ ಈಗ ಕರ್ವಾಲೋರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು. ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂತಿರುಗಿದಾಗ ನಾನು ಅಂದುಕೊಂಡೆ, ಈ ವಿಷಯ ಮೊದಲು ಕರ್ವಾಲರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು. ಇದರೊಡನೆ ನನಗೆ ಗೊತ್ತಾಯಿತು, ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು. ನಾನು ಕರ್ವಾಲು ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು. ಪೊಲೀಸರು ಸಂಶಯ ಕುಳಿತರಾದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ. ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆಯಾದುದೇ ಅವನಿಗೆ ಅಸಹ್ಯ ವಾರ್ತೆಯಾಗಿತ್ತು. ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ, ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯಿತು ಎಂದು ಹೀಯಾಳಿಸಿದಂತೆ. ಇನ್ನು ಕಳ್ಳಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದುದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ. ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು. ಪಬ್ಲಿಕ್ ಪ್ರಾಸಿಕ್ಯೂಟರ್ ತನ್ನ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೆಣಕ್ತಾ ಇದ್ರು. ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಹಾರುವ ಓತಿಯ ಬಗ್ಗೆ ಕರ್ವಾಲೋರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ. ಜೊತೆಗೆ ಹೇಳಿದ್ರೂ ಅವರಿಗೆ ಅರಿವಾದೀತೆಂಬ ನಂಬುಗೆಯೂ ನನಗಿರಲಿಲ್ಲ. 3-7 ಹಾಕಿ ಇಷ್ಟು ಹಿಂದಿನ ಓತಿಕ್ಯಾಸದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಎಲ್ಲ ನಗೆ ಪಾಟಲಿಗೀಡಾಗುತ್ತಿದ್ದವೇನೋ. ಕರ್ವಾಲೋರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರಟೀಸನ ಅನಂತ ತಾಳ್ಮೆ ಸಹನೆಗಳಿಂದ ಭರಿಸಿ ವಿಷಕಂಠನಂತೆ ಸುಮ್ಮನೆ ಕುಳಿತರು. ಕರ್ವಾಲೋರವರ ಹೇಳಿಕೆ ಕಾಲ ಬಂದಾಗ ಒಮ್ಮೆ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಸನ್ಮಾನ್ಯ ಸಾಕ್ಷಿಗೆ ಅನಗತ್ಯ ಪ್ರಶ್ನೆಗಳನ್ನು ಹಾಕಕೂಡದೆಂದು ಎಚ್ಚರಿಕೆಯನ್ನಿದ್ದರು. ಮಂದಣ್ಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡಿದರೆ ನಿಮಗೆ ಕೋಳ ಖಾತರಿ ಎಂದು ಹೆದರಿಸಿದ್ದೆವು. ಏಕೆಂದರೆ ಪ್ರಾಸಿಕ್ಯೂಟರು ಪೊಲೀಸರು ಈ ಕೇಸನ್ನು ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು. ಮಂದಣ್ಣ ಮಂತ್ರಿಗಳಿಗೆ ಬೀಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರ್ ಈ ಕೇಸಿಗಾಗಿ ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು, ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಇವರು ಬಳಸಿಕೊಂಡಿದ್ದರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಿತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು. ಮಂದಣ್ಣ ಮಾತಾಡದೆ ಮಂಕನಂತೆ ನಿಂತಿದ್ದ. ಕೊನೆಗೆ ನಾನು ನ್ಯಾಯಾಧೀಶರ ಮತ್ತು ಲಾಯರ ಅಪ್ಪಣೆ ಪಡೆದು ಆ ಸಮಾರಂಭದಲ್ಲಿ ಆದ ಹೆಜ್ಜೆನಿನ ದಾಳಿಯನ್ನು, ಎಲ್ಲ ಪುಡಾರಿಗಳು ಕಚ್ಚೆಬಿಚ್ಚಿಕೊಂಡು ಓಡಿದ್ದನ್ನು, ಮಂತ್ರಿಗಳಿಗೆ ಹಠಾತ್ ವಾಂತಿಭೇದಿ ಆರಂಭವಾಗಿ ಅವರ ತಕ್ಷಣದ ನಿರ್ಗಮನವನ್ನು ವಿವರಿಸಿದೆ. ಪೊಲೀಸರು ಅದನ್ನು ಅನಿವಾರ್ಯವಾಗಿ ಹೌದೆಂದು ಒಪ್ಪಿಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು. ಹನಿಮೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದೀಖಾನೆಗೆ ಹಾಕಿದರೆಂಬ ಗೊಂಜಾಲ್ವೆಸ್ರ ವಾದವನ್ನು ಕೇಳಿ ನ್ಯಾಯಾಧೀಶರು ನಸುನಕ್ಕರು. ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೇ ಸಂಬಂಧಿಸಿದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ. ಮಡಕೆಯೊಳಗೆ ಶರಾಬು ಕುದಿಸಲಸಾಧ್ಯವಾದ ಹುಳಿ ಬಂದ ಕೊಳೆ ಇತ್ತು. ಅದು ತನ್ನದೆಂದು ಮಂದಣ್ಣ ನಿರ್ವಿವಾದವಾಗಿ ಒಪ್ಪಿದ್ದಾನೆ. ಅದು ಬೆಲ್ಲ ಇರಬಹುದು, ಜೇನಿರಬಹುದು, ಕಾಕಂಬಿ ಇರಬಹುದು, ಆ ವಿಷಯ ಬೇರೆ. ಗೊಂಜಾಲ್ವೇಸ್ರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರ್ ಪಟ್ಟು ಹಿಡಿದು ಬಿಟ್ಟರು. ಗೊಂಜಾಲ್ವೇಸ್ರಿಗೆ ಶರಾಬಿನ ಕೇಸು ವ್ಯವಹರಿಸಿ ಅಭ್ಯಾಸವಿಲ್ಲದರಿಂದ ಸ್ವಲ್ಪ ಇಕ್ಕಟ್ಟಾದದ್ದು ನನಗೂ ಗೊತ್ತಾಯಿತು. ಕೊನೆಗೆ ಅವರು ಆ ಶರಾಬಿನ ಮಡಕೆಯೊಳಗೆ ಇಟ್ಟ ಹುಳಿ ಬಂದ ಕೊಳೆಯ ಮೂಲ ದ್ರವ್ಯ ಜೇನೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನು ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು. ಅಷ್ಟಂದದೆ ತಡ ಗೊಂಜಾಲ್ವೇಸ್ ಹಾಗಿದ್ದರೆ ಮಂದಣ್ಣ ಶರಾಬಿಗಾಗಿ ಜೇನು ಇಟ್ಟಿದ್ದಲ್ಲ. ಏಕೆಂದರೆ ಜೇನು ಒಂದು ಬಾಟಲಿಗೆ 10-11 ರೂಪಾಯಿ, ಶರಾಬು ಒಂದು ಬಾಟ್ಲಿಗೆ 1 ರೂಪಾಯಿ. ಕಳ್ಳಬಟ್ಟಿಯಾದರೂ ಒಂದು ಬಾಟ್ಲಿಗೆ 60 ಪೈಸೆಗೆ ಮಾರಾಟ ಮಾಡ್ತಾರಂತೆ. ಒಂದೊಂದು ಬಾಟಲಿಗೂ ಸುಮಾರು 10 ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರೂ ಮಾಡುವುದಿಲ್ಲ ಎಂಬುದು ಸರ್ವವಿದಿತ. ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಕುಳಿತು ಬಿಟ್ಟರು. ಪ್ರಾಸಿಕ್ಯೂಟರ್ ಕೋಪದಿಂದ ಪೊಲೀಸರ ಕಡೆಗೆ ಗೊಂಜಾಲ್ವೇಸ್ ಕಡೆಗೆ ನೋಡುತ್ತಾ ಕೋರ್ಟ್ ರೂಮ್ ಬಿಟ್ಟು ಹೊರಟೆ ಹೋದರು. ನ್ಯಾಯಾಧೀಶರು ಸೌಮ್ಯ ದನಿಯಲ್ಲಿ, ಇದೇಕೆ ಈ ಒಂದು ಸಣ್ಣ ಕೇಸಿಗೆ ಇಷ್ಟೊಂದು ಉದ್ವೇಗಗೊಂಡಿದ್ದೀರಿ ಎಂದು ಆಶ್ಚರ್ಯ ಸೂಚಿಸಿದರು. ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದರಿಸಿದ್ದೇನೆ, ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆ ಎಂದು ಹೇಳಿ ಹಿಯರಿಂಗು ಬರಖಾಸ್ತು ಮಾಡಿದರು. ಗೊಂಜಾಲ್ವೆನ್ಸ್ ಹೇಳಿದರು ಮಂದಣ್ಣನ ಖುಲಾಸೆ ಆದಂತೆಯೇ ಎಂದು. ಆದರೂ ಪ್ರಾಸಿಕ್ಯೂಟರ್ ಪೊಲೀಸರು ಎಲ್ಲ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ದಿಗಿಲಾಗುವಂತೆ ಮಾಡಿತು. ನ್ಯಾಯಾಧೀಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರ ಆದಂತೆ ನಮಗೆ ದಿಗಿಲೂ ಹೆಚ್ಚಾಗುತ್ತಿತ್ತು. ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ಹಾಗೆ ವಾದ ಮಾಡಲೇ ಕೂಡದಿತ್ತು. ಗೊಂಜಾಲ್ವೇಸ್ ಬಹಳ ದೊಡ್ಡ ವಕೀಲರೆಂಬುದೇನು ಸರಿ, ಆದರೆ ಈ ಶರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನಮ್ಮ ಗಡಿಬಿಡಿ ಗಾಬರಿಯನ್ನು ಹೆಚ್ಚಿಸಿದರು. ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು. ಹುಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿಯೇ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು. ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಗೊಂಜಾಲ್ವೇಸ್ರ ಆಫೀಸಿನಿಂದಲೇ ಕರ್ವಾಲೋರಿಗೆ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ. ನಮ್ಮ ಆನಂದ ಉದ್ವೇಗಗಳನ್ನು ನೋಡಿ ಗೊಂಜಾಲ್ವೇಸ್ ಬಹಳ ಚಕಿತರಾಗಿದ್ದರು. ಗೊಂಜಾಲ್ವೆನ್ಸರಿಗೆ ವಕಾಲತ್ತಿನ ಫೀಸು ಎಷ್ಟು ಎಂದು ಕೇಳಿದಾಗ, ತಾವು ಅದನ್ನು ಕರ್ವಾಲೋ ಜೊತೆ ಮಾತಾಡ್ತೇನೆ, ನೀವು ಹೋಗಿ ಎಂದು ಹೇಳಿದರು. ಆದ್ದರಿಂದ ನಾನು ಆ ದಿನವೇ ನೇರವಾಗಿ ಮೂಡಿಗೆರೆಗೆ ಬಂದು ಕರ್ವಾಲೋರ ಹತ್ತಿರ ಹೇಳಿದೆ. ಆಗ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ. ಮಲ್ಲಾಪುರದ ಕಡೆಯವರ ಕಡೆಯಿಂದ ತಳ್ಳಿ ಅರ್ಜಿ ಬರೆಸಿದ್ರಂತೆ. ನಿಜವೇ ಸರ್ ಎಂದು ಕೇಳಿದೆ. ಕರ್ವಾಲೋ ಆಶ್ಚರ್ಯಚಕಿತರಾಗಿ, ಈ ವಿಷಯವೇ ನನಗೆ ಗೊತ್ತಿರಲಿಲ್ಲವೆಂದು, ತಮ್ಮ ಸಂಶೋಧನಾ ಕೇಂದ್ರದಿಂದ ವರುಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತೇವೆಂದು, ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡು, ಮೀಥೇಲ್ ಆಲ್ಕೋಹಾಲ್, ಈಸ್ಟು ಇತ್ಯಾದಿಗಳನ್ನು ಈ ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಹರಾಜಿನಲ್ಲಿ ಬಿಡಿ ಮಾಡಿ ತೆಗೆದುಕೊಳ್ಳುತ್ತಿದ್ದರೆಂದು, ಕೊನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಬೆರಕ ಶೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು, ಅವರು ತಂದ ಸೇಂದಿಯನ್ನು ಪರೀಕ್ಷಿಸಲಾಗಿ ಅಮೋನಿಯಾ ವಾಸನೆ ಹೊಡೆಯುತ್ತಿತ್ತೆಂದು ಹೇಳಿದರು. ಹುಳಿ ಬಂದು ಉಳಿದ ಹಳೆಯ ಸೇಂದಿ, ನೀರು, ಅಮೋನಿಯಂ ಕ್ಲೋರೈಡು ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ ಒಂದಕ್ಕೆ 1/3 ಪ್ರಮಾಣ ಸೇಂದಿ ಮಾಡಿ ಮಾರುತ್ತಾ ಇದ್ರಂತೆ. ಈಗಲೂ ಮಾರುತ್ತಿದ್ದಾರಂತೆ. ಇದು ಮಾರಾಟವಾಗಲಿ ಎಂದೇ ಬಗನಿ ಸೇಂದಿ ಇಳಿಸಲು ಮೂಡಿಗೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟರ್ ಕೊಟ್ಟಿಲ್ಲವಂತೆ. ಕರ್ವಾಲೋ ಈ ವರುಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜು ಹಾಕುವುದು ರದ್ದು ಮಾಡಿದ್ರಂತೆ. ತಳ್ಳಿ ಅರ್ಜಿ ಯಾರಾದರೂ ಬರೆದಿರಬಹುದು, ಅದಕ್ಕೂ ನನಗೂ ಸಂಬಂಧವಿಲ್ಲ. ಆದರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನೇ ಕೊಟ್ಟು ಹರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದ್ದೆ ಅಷ್ಟೇ ಎಂದರು. ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದನ್ನು ಅವರಿಗೆ ಸಾಧ್ಯಂತವಾಗಿ ತಿಳಿಸಿದೆ. ಕರ್ವಾಲೋ ಜಿಗುಪ್ಸೆಯಿಂದ, ನ್ಯಾಸ್ಟ್ ಫೆಲೋಸ್ ಎಂದರು. ಕರ್ವಾಲೋ ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ, ಉದ್ದ, ಅಗಲ, ಅದು ಹಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡ್ತಾ ಇದ್ರು. ಅದು ಶಿರಾಡಿಘಾಟಿಯಿಂದ ಹಿಡಿದು ಚಾರ್ಮಾಡಿಘಾಟಿಯವರೆಗೂ ಇತ್ತು. ಅದರ ಅರ್ಧ ಭಾಗ ಘಾಟಿಯ ಕೆಳಗು, ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ 4,000 ಅಡಿ ಎತ್ತರಕ್ಕೂ ಹಬ್ಬಿತ್ತು. ಕರ್ವಾಲೋ ಆ ರೀತಿ ನಕ್ಷೆಯ ಮೇಲೆ ಅನ್ವೇಷಣೆ ನಡೆಸುತ್ತಿರುವುದು ನನಗೆ ಬೇಸರ ತರಿಸುತ್ತಿತ್ತು. ಕರ್ವಾಲೋರಿಗೆ ಅದನ್ನು ತಿಳಿಸಿದಾಗ, ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗ್ತೀರಲ್ಲ, ಹಾಗಲ್ಲ ಎಂದು ಖಂಡಾತುಂಡವಾಗಿ ಉತ್ತರ ಹೇಳಿದರು. ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದೊಯ್ಯೋಣ ಎಂದ. ನಾನು ಅವನ ಹಂಚಿಕೆಯನ್ನು ಸಾಧ್ಯವೇ ಇಲ್ಲವೆಂದು ತಿರಸ್ಕರಿಸಿದೆ. ಏಕೆಂದರೆ ಪ್ಯಾರ ಹುಡುಕಾಟಿಗೆ ಮಂಗಾಟಗಳಲ್ಲಿ ಎತ್ತಿದ ಕೈ. ಆದ್ದರಿಂದ ಅವನು ಮಂದಣ್ಣನ ಜೊತೆಯೇ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ. ನನ್ನ ಜೀಪಿನ ಟಾಪನ್ನು ತೆಗೆದು ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ. ಒಂದು ಹಾರೆಯನ್ನು, ಒಂದು ಸಬ್ಬಲನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ. ಮಂದಣ್ಣ ಒಬ್ಬ ನಿಷ್ಣಾತ ಮರ ಹತ್ತುವವನು ಬೇಕೆಂದು ಹೇಳಿದ. ಏಕೆಂದರೆ ಅವನು ತಿಳಿದಂತೆ ಆ ಹಾರುವ ಒತ್ತಿ ಮರ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ. ಕರ್ವಾಲೋ ಹೇಳಿದರು, ಕೇವಲ ಮಂಗನ ಥರ ಮರ ಹತ್ತಿದ್ರೆ ಸಾಲದು, ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು. ನಾನು ಎಷ್ಟು ಯೋಚಿಸಿದರೂ ಅಂಥವನೊಬ್ಬ ನನಗೆ ಹೊಳೆಯಲಿಲ್ಲ. ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನು ಕರೆತಂದ. ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಎಂದಂತೆ. ಅವನ ಕೆಲಸ ಅಡಿಗೆ ಮಾಡುವುದು, ಮದುವೆ, ಮುಂಜಿ, ತಿಥಿ, ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡುಗೆ ಮಾಡುತ್ತಿದ್ದಂತೆ. ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು. ಅವನು ಎಲ್ಲ ಅಡುಗೆಗಳನ್ನು ಮಾಡಬಲ್ಲವನಾದರೂ ಅವನ ಸ್ಪೆಷಾಲಿಟಿ ಅಂದರೆ ಬಿರಿಯಾನಿಯಂತೆ. ಅದಕ್ಕೆ ಅವನಿಗೆ ಬಿರಿಯಾನಿ ಕರಿಯ ಎಂದು ಅನ್ವರ್ಥನಾಮ ಬಂದಿತ್ತು. ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರ ಹತ್ತುವುದು, ಶಿಕಾರಿ ಮಾಡುವುದು, ಈಜುವುದು, ಹಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ. ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು, ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ. ನಾನು ಪ್ರಭಾಕರನು ಬಿರಿಯಾನಿ ಭಕ್ತರಾದುದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಹೋದೆವು. ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನೂ ಇಲ್ಲವೆಂದು ಕರ್ವಾಲೋರಿಗೆ ಸ್ಪಷ್ಟಪಡಿಸಿದೆವು. ಕರಿಯಪ್ಪನ ಎರಡು ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು. ಅದು ಹೇಗೆ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂತಣ್ಣನನ್ನು ಕೇಳಿದ್ದಕ್ಕೆ ಅವನು ಕರಿಯಪ್ಪ ಮರ ಹತ್ತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ. ಕರ್ವಾಲೋ ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆಯೇ ಗುದ್ದಾಡುತ್ತಿದ್ದರು. ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಾಡಿಘಾಟಿ ಬಳಿ ಮಾಡಿದರು. ಈ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನಾರಂಭಿಸಿ ಚಾರ್ಮಾಡಿ ಬಳಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡುದಾರಿಗೆ ಸೇರಿ ಅಲ್ಲಿಂದ ಮುಂದುವರಿದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು. ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನ. ಮಂದಣ್ಣ ಹೇಳಿದ, ಅದೆಲ್ಲ ಅನವಶ್ಯಕ, ಸುಮ್ಮನೆ ನನ್ನ ಹಿಂದೆ ಬನ್ನಿ, ನಾ ತೋರಿಸಿಕೊಡ್ತೇನೋ ಇಲ್ಲೋ ನೋಡಿ ಎಂದು. ಅವನು ಹೇಳುವ ದಾರಿಯಾದರೂ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮಾಡಿ ಕಡೆಗೆ ಬರುವ ದಾರಿಯಾಗಿತ್ತು. ಯಾವ ದಾರಿಯಾದ್ರೇನು, ನೀನು ಖಂಡಿತ ತೋರಿಸುವ ಹಾಗಿದ್ರೆ ನಡಿ ಎಂದೆವು. ಪ್ರಭಾಕರ ಇಲೆಕ್ಟ್ರಾನಿಕ್ ಫ್ಲ್ಯಾಶ್, ಒಂದು ಟೆಲಿಕ್ಯಾಮರಾ, ಒಂದು 16mm ಮೂವಿ ಕ್ಯಾಮರಾ, ಅನೇಕ ಸೆಟ್ ಲೆನ್ಸ್ಗಳನ್ನು, ಇನ್ನೂ ಏನೇನೋ ವಿಚಿತ್ರ ಹೆಸರಿನ ಉಪಕರಣಗಳು ಎಲ್ಲ ಒಟ್ಟು ಮಾಡುತ್ತಿದ್ದ. ನನಗೆ ಕರ್ವಾಲೋರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದ್ದವು. ನನಗೂ ಮಂದಣ್ಣನಿಗೂ ಅವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು. ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲ್ಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲು ಸಾಧ್ಯ ಎಂದು ನಂಬಿದ್ದೆವು. ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲ ಮೂಲಗಳಾಗಿ ಪರಿವರ್ತನೆಯಾಗಲೂ ಸಾಧ್ಯವಿತ್ತು. ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದ್ದೀ ಎಂದು ಕೇಳಿದ್ದಕ್ಕೆ, ಒಂದು ಕತ್ತಿ, ಒಂದು ಜೋಡು ನಳಿಗೆ ಕೇಪಿನ ಕೋವಿ ಎಂದ. ಅವನ ಕೋವಿಯನ್ನು ನೋಡಿದೆ. ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು. ಒಂದು ಬಲವಾದ ಹಂದಿ ಹೊಡೆಯಲು ಅದಕ್ಕೆ ತುಂಬ ಕೋವಿ ಮಸಿ ಹಾಕಿದ್ನಂತೆ. ಹಂದಿಯೇನೋ ಬಂತು, ಇವನು ಹೊಡೆದ. ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯೇ ಆ ಸ್ಫೋಟಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿಬಿಟ್ಟಿತಂತೆ. ಇಲ್ಲಿ ಮುಟ್ಟಿ ನೋಡಿ, ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ. ನಾವೇನು ಅದನ್ನು ಒತ್ತಿ ನೋಡಲಿಲ್ಲ. ಈ ಮಧ್ಯೆ ಒಂದು ದಿನ ಕರ್ವಾಲೋ, ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು. ಯಾಕೆ ಎಂದೆ. ಏನಿಲ್ಲ, ಅವತ್ತು ಮೌಮೌ ಬೀಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ. ಅದು ಸರಿಯಲ್ಲ, ನಮ್ಮಲ್ಲೂ ಇವೆ. ಆದರೆ ಕಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಟ್ಟುಕೊಂಡಿವೆ ಎಂದರು. ನನಗೆ ಸರಿಯಾಗಿ ಅರ್ಥವಾಗದೆ ಯಾಕೆ ಸರ್ ಏನಾಯಿತು ಎಂದೆ. ಕರ್ವಾಲೋ, ನೋಡಿ ಲಕ್ಷ್ಮಣ ಬಂದಿದ್ದ. ಒಬ್ಬ ಪೊಲೀಸ್ನವನು ನೋಡಿದ್ರೋ ನಿಮ್ಮ ಕೇಸು ನಿಲ್ಲಿಲ್ವಲ್ಲ ಎಂದು ಹೇಳಿದ್ದಕ್ಕೆ ಹೇಳಿದ್ನಂತೆ. ನಾವು ಈ ಕೇಸು ಹಾಕಿದ್ದು ಈ ಕಿಲಾಡಿ ನನ್ನ ಮಗನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೆ ಅಷ್ಟೇ. ಇನ್ನೊಂದು ಸಾರಿ ಅಷ್ಟು ಜನರನ್ನು ಎಳಿತೀವಿ ನೋಡಿ ಅಂತ. ನಿಮಗೆ ತಿಳಿದಿರಲಿ ಸರ್ ಈ ವಿಷಯ, ನಮ್ಮೂರು ಪೊಲೀಸ್ನವರು ಅಂದರೆ ಮಹಾಪೋಕರಿಗಳು ಅಂತ ಹೇಳಿ ಹೋದ ಎಂದರು. ನಾನು ಟಾಪಿಲ್ಲದ ಓಪನ್ ಜಿಪಿನಲ್ಲಿ ತಿರುಗುವುದನ್ನು ನೋಡಿ, ಓಹೋ ಇದೇನೋ ಬಂತಲ್ಲಪ್ಪ ಹೊಸ ಥರದ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು. ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು. ನನ್ನ ಹೆಂಡತಿ ಅದರ ಟಾಪನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲವೆಂದು ಪ್ರತಿಭಟಿಸಿದ್ಲು. ಮೂಡುಗೆರೆಯ ಮಾರ್ವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜೀಪನ್ನು ಬಾಡಿಗೆಗೆ ಕೊಡ್ತೀರಾ ಎಂದು ಗಂಟು ಬಿದ್ದರು. ಈ ಎಲ್ಲ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದ್ವು. ಆದರೆ ಕರ್ವಾಲೋ ಪ್ರಭಾಕರ್ ಇಬ್ಬರು ಮೀಟರು, ನ್ಯಾವಿಗೇಟರು, ಕ್ರೋನೋಮೀಟರು, ದಿಕ್ಸೂಚಿ, ಅಲ್ಟಾಮೀಟರು, ಅದರಲ್ಲೇ ತೊಳ್ಳಾಡುತ್ತಾ ಕುಳಿತಿದ್ರು. ಅವರು ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತಸಾಗರ ದಾಟಿ ಹೋಗುತ್ತಿದ್ದೇವೆಂದು ಭ್ರಮಿಸಿದ್ದರೋ ಏನು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು.

0: ಇದೆ ಓಡೇಗ್ ಬಿಟ್ಟ ನರಮನ ನರಮನಿ ಕೈತಡೆ ಬಣ್ಣ ಸಾವು ಅರ್ಪುಂಡಿಗೆ
1: ಅಂಡ ಆ ಸಾವು
0: ಓ
1: ಆ ಮಿತ್ತಿತ್ತಿನ ದೇವರ್ನ ನಿರ್ಣಯ ಅದುಪ್ಪೋಡು ಇತ ನಿನ್ನೆದುರು ವರಿಯನ ಸೈತಿನ ಕಂತದಿದ್ದ ಬದುಕಾರಮ ನನಗೆ ಬದುಕಾರೆ ತೀರುವ
0: ಇಜ್ಜಪ್ಪ
1: ಅಂಚಿನ ನಿಕ್ಕೆ ಕೆರ್ಪಣಾಧಿಕಾರನು ಏರು ಕೊರ್ನಿಯ
0: ಸಾವುಗು ಪೋಡಿಯರವಲ್ಲಿ ಇರಲ್ಲ
1: ಆಂಡ ನನಲ ಬದುಕದು ಲೋಕೋಡು ತೋಜೋಡು ಆಯ್ನ ಈ ಕಿನ್ಯಾಪ್ರಾಯೋಡು ಸೈಪುನ ಯೋಚನೆ ದಾಯ ಮಲ್ತ ಆತೆಯತ್ತು
0: ಓ
1: ನಿನ್ನನ್ನು ತೂನಗ ಇನ್ನ ಮೋನೆಡು ಒಂಜಿ ದೇಕಿ ಎತ್ತು ತೋಜೊಂದುಂಡು ಈತು ಮಾತ ಇದ್ದುದಿಲ್ಲ ಸೈಪು ನಂಚಿ ನನಗೆ ದಾದ ಬತ್ತಿಂಡಿಯವು
0: ಸ್ವಾಮಿ
1: ಓ
0: ಎನ್ನ ಮೋನೇನು ತೂನಗ ವಜನು ತೂದು ಕ್ಷತ್ರಿಯ ನೀರೇ ಗುರುತ ಬತ್ತಾರ ಪೂಜಾ
1: ಈ ಸಾಮಾನ್ಯ ಎತ್ತು ಅನ್ಪಿಣಿ ನಾನು ಮೋನೆ ತೂನಾಗ ನೆತ್ತೆರಿಯೊಂಡೆ
0: ಯಾನ ಅರ್ಜುನ ಎತ್ತ ಪಾಂಡವರ್ನ ನಡುವಣೆ
1: ಪಾರ್ಥಿ
0: ಅಂದಪ್ಪ
1: ಪಾರ್ಥಗಿ ಕಾಲದಾಯವತ್ತು ನಂಚಾಂಡ
0: ಯಾನು ಒರಿ ಎತ್ತು ಆಮೇಟ್ ನನಲಂಜಿ ಉಂಡು
2: ಅಣ್ಣರೆ
1: ಓ
2: ಎನ್ನ ಗುರ್ತಾದಿಕ್ಕಂಡೆ
1: ಮೇರು ಬರಿಟೆ ಇತ್ತನಲ್ಲ ಯಂಗನ ಕಣ್ಣಿಗೆ ಬೂರಿ
0: ಜೇರ್ದಾನೆ ಅವನ ಪಾತೆರುಂಡು ಅಂಚ ಬಣ್ಣಿನಿ
2: ಅತ್ತ ಈರ್ನಂಜಿ ಸಂಗತಿ ಅಣ್ಣ ಕಣ್ಣಿಗೆ ಬೂರಿ ಜೇರ್ದಾನೆ ನಾನು ಪಾಂತೇನ
1: ಇದು ಮಂಗೆ ಎತ್ತ
2: ಈರ್ಲ ಅವ್ವೇ ಬಂದ್ರ
1: ಸಾಮಾನ್ಯ ಮಂಗೆತ್ತುಂದು ಮಾತನಾಡುವ ಮಂಗ
2: ಅಣ್ಣರೆ ಈ ಮಲ್ಲ ಭಾಷೆ ರಡ್ರು ರಡಮೂಜಿ ಶಬ್ದ ಬಾ ತೆರಿಯಾರು ಅಪ್ಪಗೆ ಏನ್ಲ ಪಣ್ಣುಡ ಅಪ್ಪುಂಡು ಯಾನ್ಲ ಹಾರು ನಾಯಿ ಲಾಗಿ ನಾಯಿ
1: ಅಂದು
2: ಇರೇನ್ಲ ಮಲ್ಲ ಭಾಷೆ ಹಾರುವ ಅಂದ್ರೆ ಅಂಡ್ಪನಿ
1: ಅಂದು
2: ಆ ಎಲ್ಲ ತೂಕ ಹಾರು ಅಂದ್ರೆ
0: ಅಂಜ
2: ಮೂಜಿನಗಳು ಆ ಮೂಜ್ ಜನಲ ಹಾರುವವರೇ ಆತಂಡೆ ಇದು ಹಿರಿಯ ನನ್ನ ಪಾತಿರ್ ನಮಂಗಿ ಎಂದು ಬಂಡಪ್ಪ ಸರಿ ತೂಲೆಗೆ ಯಾನತ್ತಿ ಹನುಮಂತಿ
1: ಈತ ಹನುಮಂತೇನ
0: ಸ್ವಾಮಿ
1: ಓ
0: ಅವು ಅಂದಂದು ಹೆಂಗ್ ಕೊಂಚ ಸಂದೇಹಿತಂಡು ಈತ ಯಾನ್ಲ ಒತ್ತೊಂಡೆ
1: ಅಂದ
0: ಅವು ಹನುಮಂತೇನೆ
1: ಅಂದ ಎನ್ನೊಂಜಿ ಸಂಕಲ್ಪಿತ ಮನಸ್ಸುಡು
0: ಈತನ ಸಂಕಲ್ಪ ಪೂರ ಬುಕ್ಕ ಎನ್ನ ಒಂಜಿ ಅರ್ಧ ಸುತ್ತು ಕಮ್ಮಿ ಆತರ
1: ಅಂದು
0: ಒಂದ್ ಆಕಾರ
2: ಆಯ್ಗೆ ಸುತ್ತು ಕಮ್ಮಿ ಆದ ತೂಕುಲಾಗಿ ಒಂದಿಲ್ಲಿ ಅತ್ತತ್ತು ತೂಕುಲಾಗಿರೋ ಸುತ್ತು ಕಮ್ಮಿ ಆತನೆ
1: ಒಂತೆ ಉಂತು
0: ದಾನೆ ಸ್ವಾಮಿ
1: ನಿಂದ ಪಾತ್ರನಾಗ ಏನ್ ಆಲೋಚನೆ ಮಂತದ್ದು ಪಾತ್ರಡಾಪುಂಡು
0: ಆಟ ಪಾತ್ರ ನನ್ನ ಈರೆಗಳ ಸುತ್ತು ತಡ್ಲಾವು
1: ಅತ್ ಈರೇಡಲ್ಲ ಇತ್ತ ಆಲೋಚನೆ ಮಲ್ತಿದ್ಯ ಪಾತ್ರಡು ದಾಯೆಗೆ
0: ದಾನೆ
1: ನಡತಿನ ಸಂಗತಿ ದಾದ ನೆಂಕು ಗೊತ್ತು ಜತ್ತ
0: ಮುಲ್ಲ ನಡತಿನ ದಾದ ಪಂಡದಿರೇ ಗೊತ್ತಾವಡ
1: ಅಗ್ಗಿ ದಗ ದಗ ಪೊತ್ತೊಂದುಂಡು ಈ ಸುತ್ತು ಒತ್ತದಲ್ಲ ಹಾಗೆ ರಟ್ಟನೆ ಮಂತದ ಈ ಮಂಗೆ ಬರಿಟ್ಟುಕೊಳ್ಳೊಂದ ಅವೇನು ತೂವೊಂದುಂಡು ದಾಯಗಿಂಚಾಂಡು ದಾದ ಇಚ್ಚಾರ
0: ಸ್ವಾಮಿ ಸೈಪಿ ಕಾಲುಗು ಪಿರಾಯದ ಒಂಜಿ ಬಿರಣೆ ಇರು ಬತ್ತಾರು
1: ಅಂದು
0: ಇರೇ ಕೊಂಚ ತಿರಿಯೋಡು ಪನ್ಪುನ ಒಂಜಿ ಅಂಗಲಾಪು ಇತ್ತಂಡ
1: ಒಂಜಿ ಪಂತು ಅಡೆ
0: ಪನಾಂದೆ ಸೈತ್ ಎಂದು ದಾಯಿ
1: ಪಂದು ಸೈಲ
0: ವಿಚಾರ
2: ಮೇರ್ನ ಸಂಗತಿ ಅಡ್ಡೆ
0: ಎಂಚಾಗೆಂಡ
2: ಅಮ್ಮೇರಿಗೆ ಚೀಪೆದ ಸೀಕುಂಡು ಬೊಡದಿ ನೆರ್ಪಾಲು ಮಗಳಿಗ್ಲ ಅಮ್ಮೇರಿಗ್ಲ ಬಾರಿ ಮೋಕೆಂಡು ಇಲ್ಲಲ್ಲ ಮಲ್ಲ ಅಟ್ಟನೆ ಆತಂಡು ಮಲ್ತೇರಿ ಚೀಪೆದ ತೆನಸ್ ಮಗಲ್ ಮೆಲ್ಲ ಕೊಣದು ಗೊರ್ಪಿನಿಗೆ

0: ಸ್ವಾಮಿ,
1: ಓ
0: ಈ ಜಗತ್ತು ಪೂರ ಏರ್ನ ಒಂದು ಕೆಂಡ ಅವು ದೇವೇರ್ನವು ಒಂದು ತೇರಿದನಾಗ್ಲಿ ಪಂಡೇರು. ಅಂಚಿತ್ತಿ ದೇವೇರೇನು ಮಂತ್ರೋಡು ಸದೃಗ ಕನಪುನಕಲು ಬ್ರಾಣೇರು. ಅಂಚಾದ ಬ್ರಾಣೇರು ಈ ಭೂಮಿದ ಮಿತ್ತಿತ್ತಿನ ದೇವೇರ್ಕಳು
1: ಕಣ್ಣುಗು ತೋಜುನ ದೇವೇರು
0: ಅಂದ ತೇರಿದನಾಗ್ಲಿ ಪಂಡೇರು. ಅಂಚಾದ ಎಂಕ್ಲಿಗೆ ಅಕಲಿಡ ಮರ್ಯಾದಿ ಜಾಸ್ತಿ
1: ಬೋಡು ಬೋಡು ಬೋಡು
0: ಇರು ನೂಲು ಪಾಡ್ನ ಜಾತಿ ಮಾತ್ರ ಅದು ಪ್ರಾಯ ಸಂದಿನಾರು ಹಿರಿಯಾರು.
2: ನೂಲು ಎನ್ನಡಲುಂಡು
0: ಅಂದು ಹಿರಗುಂಜ ಅಂಗ ಅಂಗಲ ಪುಪ್ಪುನಾಗ ಅವೇನು ಪನಂದೆ ಸಯ್ಯರ ಎಂಕ್ಲ ಇಷ್ಟ ಇಜ್ಜಿ ಆಂಡ ಈ ಪೊಯ್ಯದ ರಾಸಿದ ಮಿತ್ತು ನಡತ್ತಿನ ಒಂಜಿ ಕತೆ ಉಂಡತ್ತ
1: ಇಂಚಿನವು
0: ಐಕೆ ಯಾನು ಒರಿಯ ಕಾರಣ
1: ಬೊಕೋ
0: ನನ್ನೊಂಜಿ ಪಾತ್ರ ಉಂಡು ಮುಲ್ಪ
1: ಈ ಪಾತ್ರ
2: ಆಯ್ನ ಸಂಗತಿಗೆ ಎಂಡರ ಆಯ್ ಸುರುಕು ಮಲ್ತಿಂದ ಅದ ಬೇರೆ ಮಾಡಿ ಈ ರತ್ತಿಯಗೆ ನಿಕ್ಕು ತೋಜುಂಡ ಅಜ್ಜ ಇಂದ ಎನ್ನಡಲ್ಲಿ ಪುನಕೋಮನ ಅರ್ಡಲ್ಲಿ ಪುನಕೋಮನ
0: ಅಂದು
2: ತೋಜುಂಡ
0: ಅಂದು
2: ಎಂಕಲ ಕಂಟೇಳು ತೋಜುಂಡ ಎಂಡಲುಂಡು ಶನಿವಾರ ಉಂಡು ತೋಜುಂಡ ಆಂಡ ಅತ್ತೆ ಅರಡ ಗುರ್ತುನವು ಅರ ನಮ್ಮೆ ಗುರ್ತುನವು
0: ಅಂದು
2: ಎಂಕು ಗುರ್ತುನವು ಬೆಮ್ಮೆ ಗುರ್ತುನವು
0: ಉಪ್ಪಾಡು
2: ಅಂದು
0: ನಾವು ಉಪ್ಪಾಡು
2: ಅಂದು
0: ಅಂಜನೆ ಉಪ್ಪಾಡು
1: ಸಂಕಲ್ಪಿಜ್ಜತ್ತ ನಿಕ್ಕಿ ಯಾನ ಬೆರಣ ಎಂದತ್ತ ಅಂದು
0: ಚಾಲಜ್ಜಪ್ಪ ಬೆರಣ ಅರ್ಥ ಏ
1: ಅಂಚ
2: ಐಕೆ ಕೈ ಮುಗಿನಿ
1: ಯಾನ್ ಏಸೋಡು ದಾಲ ಬದಲಾವಣೆ ಉಂಡ ಅಂದಿನ್ನ
0: ಏಸನ
1: ಅದು ಏಸ ಉಂಡ ಅಂಚತ್ತು ಬೆರಣೆ ಬಲ್ಪುನ ಏಸೋ ಇಂಚನೆ ಪೋಡು ನಿಂಜಿ ನಿಗಂಟು ಐಟಿ ದಾಲ ವ್ಯತ್ಯಾಸ ಉಂಡ
0: ಕೆಲವು ಜನಕ್ಕೂ ಬಾರಿ ಸುಲಭಡಾಪನ ಏಸೋ ಅನ್ಬಂದು ಬಿರಣ ಏಸ ಮಾಡ್ತದೆ
1: ಅಂಚಿಂದ ಏಸತ್ತು
2: ಅತ್ತ ಹೊರಯಾನ್ಲ ಏಸ ಕಟ್ಟದೆ ಅಂಚ ರಾಮದೇವರ ನಡೆ ಫೋನ್
1: ಬೇರೆನೇನೆ
0: ಅಂಚೆ ಎಂಕಲ ಏಸ ಮಾಡ್ತದ
2: ಅಂದಪ್ಪ
0: ಎಂಕಲು ಅನಿ ಬಕಾಸುರನ ಕಿರಣ ಸಮಯ ಮಾತ ಏಸ ಕಟ್ಟಲಿಕ್ಕು ಆಂಡ ಇತ್ತೆ ಈರ್ನ ಪಾತೆ ರಘು ಯಾನು ನುಡಿ ಕೊರಡ ಬಡ್ಚ
1: ಇತ ಈರ್ಲ ನುಡಿ ಕೊರ್ಪನ
0: ಯಾನು ನುಡಿ ಕೊರ್ಪೆ ಆಯಲ ನುಡಿ ಕೊರ್ಪಿ
1: ನುಡಿ ಕೊರ್ಪನಿಯರ್ ಇರುವೆರಡಿತ್ತ
2: ಒರಿ ಮದಿಪುನು ಇರಡ ಬೆರೆ ಮಾನೆ ಈರತ್ತೆ ಏನ್ ಆಯ ಮದಿಪುನಗ ಯಾನ್ ನುಡಿ ಕೊರಡೆತ್ತ
0: ಯಾನು ನುಡಿ ಕೊರ್ದು ಹೊಸ ಯಾಕಡೆ ಆತಡ್ ಅಂಜಾದಿ
1: ನಿನ್ನ ನುಡಿ ನೊಂಜಿ ಕೇ ನೋಡು ಅನ್ಪುನ ಆಸೆ ಎಂಕುಂಡಿ
0: ಸ್ವಾಮಿ
1: ಓ
0: ದಾದ ನಡತ್ತಿನಂದತ್ತ
1: ದಾನೆ ನಡತ್ತಿನಿ
0: ಯಾನು ದಾದ ಮಲ್ತಂದು ಯಾನ್ ಬಂತೆ ಆಯ ದಾದ ಅಂದ ಆಯ ಪಂಡೆ
2: ಅತಿ ಯಾನ್ ಪಂಡ್ಪೇನೆ
1: ಈರ್ವೇರು ಒಟ್ಟಾದೆ ಬನ್ಲೆ
0: ಅಪಗಂಡ ಅಂದ ನಿರ್ಗೆಂಡ್ರ ಇಜ್ಜತ್ತ
1: ಅಂದ
0: ಸ್ವಾಮಿ
1: ಓ
2: ಅತ ಈರ್ ಸರಿ ತೂಪರತ್ತ
1: ಯಾನ್ ನಿಕ್ಕುಲು ಎಂಚಿನ ಪಾತಿರರು ಬೊಕ್ಕೆ ಆನೆ ಇಕ್ಕೊಂಜ್ ಇತ್ಯರ್ಥ ಮಲ್ಪೆ
0: ಇರೇ ಕೆಬಿಗೇನು ಅತ್ತ
1: ಈ ವಾಪುಟೇಟು ಒನ್ಪುನ್ ಎಂಡೆತ್ತ
0: ಅತ್ ಪ್ರಾಯ ಆಯ್ದಾರು ವಾಕೆ ಬಿಟ್ಟು ಸರಿಕೇನುಡು
1: ದೇವರ ದಯಟು ರಡ್ಡಿ ಕೆಬಿಲ್ಲ ಸಮಾಕೇನು
2: ಅತ್ ಅತ್ ಈ ರೀತಿ ದಾಯೆ ಕೇಣು ಅಂತ ಬೋಡೆ
1: ಓ

0: அருகே தெரிய ஒடுகேத்தா
1: ஆ
0: இந்த
1: ஓ
0: இந்த பொய்யத ராசியத்தே
1: அந்த
0: இ பொய்யத ராசியது அஞ்சு இஞ்சி தூளே ஒஞ்சே ஒஞ்சி ஜூவாதி உண்டா முழுப்பா
1: ஏர்ல கண்ணா காரக்கல தோஜேர்
0: இஜ்ஜப்பா அஞ்சா பாண்டது இடைக்கு பத்து நக்கல்ல ஒரு சமுதிரகு போ பேரு மீ பேர் அஞ்சு போ பேரு முழுது முல்பா உந்து நக்கல் ஏர்ல அஜி தாய் ஆத்து பெச்சா
1: அந்த
0: அந்தா ஈ மங்கே முழித்து ஞான பண்ணகா
2: ராமா ಅವೇನು ಬಿಡ್ತು ಬೇತದಲ್ಲ ತಿನ್ಪುನ ಸಂಗತಿ
0: ಯಾನು ಬಂದಾಗ ಸಾಮಾನ್ಯವಾದ ಈ ಕಾಲಡು ಮಂಗೇರು ಫಾತೇರು ಅಂದ್ ಗೊತ್ತಿದ್ಯು ಈ ಕಾಲಡು ಫಾತೇರು ಒಂದು ಇತ್ತೋಗೆ ಅಣ್ಣ ಒಂದು ಮನ ಮಠ ಅಂದ್ ಬಂದಾಗ ಎಂಕಲ ಒಂಜಿ ಉಮೇದು ಬತ್ತಂಡು ಪಾತೇರು ಪಕ್ಕ ಅಂದ್
1: ವಿಶೇಷವಾಯ್ನ ತೂಪನಗ ಮನಸ್ಸಾಪನ ಸಹಜ
0: ಅಂದಪ್ಪ ಈರ ಅಣ್ಣ ಪಾತೇರು ದಯಪಂಡ ಇಂದು ಮಂತ್ರ ಬಣ್ಣಗ
1: ಉಂಡತ್ತಾತ
0: ವಿಚಿತ್ರ ಅಂದ್ ಯಾನು ಆತೇಕ ಎನ್ನಿ ಏರಪ್ಪ ಈ ಮಲೆಟುಪ್ಪು ನಾ ಮಂಗ ದಾಯಗ್ ಮುಲ್ಪ ಉಲ್ಲ ಐ ದಾದ ಬಂಡಿಗೆ
1: ದಾದ ಬಂಡೈಕ್
2: ಐಕ್ಯ ಆನ್ ಬಂಡೆ ಯಾನು ಮಲೆ ಮಂಗಿ ಅತ್ತು ಯಾನು ಆನಿ ರಾಮದೇವರಿಗೆ ಬೋಡಾದ ಆರು ಕಡಲ್ಗೆ ಪಾಂಪು ಕಟ್ಟನಗ ಅರೆಗ್ ಚಾಕಿರ್ದ ಎದು ಬೆಂದಿನಾಯೇ ಗಾಳಿ ದೇವಿರ್ನ ಅಂಜನಾದೇವಿನ ಗರ್ಭುಡು ಬುಟ್ಟನ ಚಿತ್ತನ ಬಾಲೆ ಬಂಡೆ
1: ಸಮಾಪಂಡೆ
0: ಸ್ವಾಮಿ
1: ಓ
0: ಇತ್ತೇಂಡಲಾವು ಎಕ್ಕಡಿರು ತೂಡಿತ್ತನ ಸೊಡ್ಡು
1: ದಾನೆ ಅದಿತ್ತು
0: ಏರಾಣ್ಲ ಪನ್ವೇರ ಹನುಮಂತೆ ಬುಡ್ಲೆ ಐಟ್ ಆ ಒಂಜಿ ಎತ್ತೋ ಕೋಟಿ ಗಟ್ಲೆ ಇತ್ತ ಮಂಗೇರಡು ಒವ್ವೇ ಒಂಜಿ ಮಂಗದ ಮುಸುಂಡು
2: ಅತ್ತತ್ತತ್ತು ಈ ರೊಂಜು ತೂಲೆ ಆಯ್ ಪಣ್ಪುನ ಆಯನ್ನ ಸೊಡ್ಡುಲ್ಲ ತೂತ್ತೆ ಸಿರಿಂಟದ ಜಪ್ಪಡದಿ ನನ್ನ ಬೀಲೊಲ್ಲ ತೂತ್ತೆ ಆ ಬೀಲದ ಕೊಡಿ ತುಲೆಗೆ ಕಬ್ಬುಲತ್ತಿ ಬೆತ್ತ ಅಂದ್ಗೆ ಎಂದರತ್ತೆ ಅತ್ತ ನಿಕ್ಲೆಗೆ ಪೂರ ಬೋಡಾಪು ನಾವು ಆ ಕಬ್ಬುಲತ್ತಿ ಬೆತ್ತದ ಬೀಲದ ಕೊಡಿ ಮುಂಡೊಡು ದಾಸೆ ಬೀಲೊಡು ಕೊಡ್ಡಿ ಕೆಕ್ಕಿನಡಿ ಕೋವಲೆ ಬಂಜಿನಡಿ ಬುಲವೆ ಅಂಚಿತ್ತಿನ ಬೀಲದ ಗೊಂಡೆ ಅವೇನು ತೂ ನಗನೆ ಗೊತ್ತವ್ ನೆಕ್ ಗೋಲಾಂಗುಲ
0: ಅಂಚಿತ್ರ ಒಂದು ವರ್ಗ ಇತ್ತಲ್ಲ ಆ ಕಾಲೋಡು ಒಂದು ಅವೇ ಎಂದು ಬಂಡೆ ಇಂಕ ನಂಬ್ಯರಾಯ್ದು ಸ್ವಾಮಿ ಹನುಮಂತ ಇಂಚಿನ ಒಂದು ಮಣ್ಣದು ಯಾನು ಕೇಂಡಿನಾಯಿ
1: ಲೋಕ ವರ್ಣನಡೇ ತೆರೆದು ನಾವು
0: ಆತ ಮಲ್ಲ ಹನುಮಂತಿ ಆತ ತಗ್ಗ ತಾಕತ್ತಿತ್ತಿನಾಯಿ ಆಯೇ ಒಲ್ಪ ಈ ಸಿರಿಂಟದು ಇಂಚನ ಜೆತ್ತೊಂದು ಬಸೈಜನ ಈ ಮಂಗೆ ಉಲ್ಪ
2: ಅತ ಆಯಂಚ ಬಂಡಿನೆಕ್
1: ಸಂಕಲ್ಪ ಸಮಾನವು
2: ಅತ ಆಯನ ಸಂಕಲ್ಪ ಸರಿ ಆಯನ ಸಂಕಲ್ಪ ಸರಿಂದ ಆಯ ಜವನಾದಿಗೆಡೆ ನನ್ನ ಮಲೆ ಮಂಗೆ ಬಂಡಿಂದ ಯಾನದಲ್ಲ ಅಲ್ಕಿಚಿ ಯಾನ ಐಕಿ ಅನ್ನ ಒತ್ತೆ ಬಲ ಬನು ಪೂರ ಬಂಡೆ ಯಾನ ಆನಿದ ಕಾಲುಡು ಇಂಚ ಮಲ್ತಿನಾಯಿ ಇಂಚಿತ್ತಿನಾಯಿಗೆ ಪುಟ್ಟನಾಯಿ ಎಲ್ಲೊಪ್ಪು ನಗ ನಿಂಚ ಸೂರ್ಯ ನಿಂಗೇರೆ ಬೋತಿನಾಯಿ ಎಂಕು ವಜ್ರ ಐದರು ಪೆಟ್ಟು ತಿಂದಿನಾಯಿ ಐದೊಕ್ಕ ಮಾಟೆಡು ಕುಲ್ದು ಏನನ್ನ ಪೂರ ಬೇತೆ ಬೇತೆ ರೀತಿದ ಹೊರ ತಿಕ್ಕಿನಾಯಿ ಅಮ್ಮೆರೆಡ್ದ ಹತ್ರ ಉದೇನು ಪೂರ ಬಂಡದು ಕಡಲ್ಗೆ ಪಾಂಪು ಕಟ್ಟಿನವರೆ ಮುಟ್ಟ ಬಂಡೆ
1: ಅಯ್ಯ ಮಾತಾಕತ್ತೇನೆ ಬಂಡೆ ತಾಯೆಲ್ಲ ಸಮಾಪಾತಿರ್ದೆ ಪಗಂಡ
0: ಹತ್ತು ಸ್ವಾಮಿ
1: ಓ
0: ಇನ್ನೊಂದು ಮಲ್ಲ ಸಂಗತಿಯ ಕಡಲ್ಗೆ ಪಾಂಪು ಕಟ್ಟದಂಚಿನ ಭಾರಿ ಮಲ್ಲ ಕೆಲಸ ಮಲ್ದ ಎತ್ತೆತೋ ಕೋಟಿ ಸಂಕೇತ ಅರ್ಬುದ ಸಂಕೇತ ಮಂಗೇರ್ ನಕ್ಲು ಮಾತ ಇಂಕ್ಲು ಸೇರ್ದ
1: ಅಪ್ಪ
0: ಎಂಕಾಂಡು
1: ದಾದಾ
0: ರಾಮೇ ಅಂತ ಉದಾಸೀನ ಮಲ್ ತುಪ್ಪೋಡು ಅಂತ ಬೇಲೆ ಕೊರಿಯರ ಬಡದು ಕೆಲವು ಸರ್ತಿ ಬೇಲೆ ಇಜ್ಜಿ ನಕ್ಲೆಗ್ ಬೇಲೆ ಉಂಡು ಮಲ್ತು ಕೊರ್ಪುಣೆ ಉಂಡು
1: ಬೆನ್ಪೌನ್
0: ಅಂದಪ್ಪ ಬಂಜಿದ ಪಡಿಕ್ ಅಂಚ ಬೋಡಾದ ಮಂಗೇರಿಗೆ ರಾಮೇ ಬೇಲೆ ಮಲ್ತೇನದ ಅನ್ನ ಇಜ್ಜಾಂಡ ಎನ್ನಂಚಿನ ಉರಿತ್ವೆ ಆ ಕಾಲುಡು ಬಜೀ ಪಗರಿಡೆ ಸಂಕ ಕಟ್ಟುತ್ತವೆ
2: ಅತಾಯ ಪಗರಿಡೆ ಸಂಕ ಕಟ್ಟುತ್ತವೆ ಅಂದ್ ಬಂಡೆ ಅಪ್ಪ ನಾನು ನೇರ್ ತುಂಬಿ ದಾದಲ್ಲ ಕಟ್ಟದಾನ ಅಂದಕ್ಕೆ ಅಂಡೆ ಅದಕ್ಕೆ ದಾದ ಬಂಡೆಗೆ
1: ಹೆಚ್ಚಿನ ಬಂಡ
0: ಯಾನು ಬಂಡೆ ಸ್ವಾಮಿ ಬಹುಶಃ ಇರ್ಲ ಮೀನಿ ಅವಳೆ ಬತ್ತಾರದನ್ನ
1: ಎಂಚ
0: ಹಸ್ತಿನಾವತಿಡ್ ಒಂಜಿ ಆನೆದ ನೋಂಪು ಆಯ್ನ ಗೊತ್ತುಂಡೆ
1: ಯಾನೆ ಯಾನಾ ಸಾಲಡ್ ಇತ್ತಾನೆ
0: ಇರ್ಲ ಇತ್ತಾರ
1: ಎಂಕಿತ್ತ ನೀ ಏನನ್ನು ತೂತಿ ಜನ ಯಾನಿನ ನಾನು ಸಮಾ ತೂತೆ
0: ಸರಿ ತೂರಗವಲ ತೂಯಿಲಕ ಆಬುಣೆ ಅಂಕಲ
1: ಮೂಜನೆ ಸಾಲಡ್ ಕುಲ್ದಿನ ರಡ್ನೆ ತಾಯ ಯಾನೆ
0: ಅಂದ ಆ ಕಣ್ಣು ಆ ಮೋನೆ ಆ ದಿನ್ಸ್ ತೂಯಿದ ಪೊಲಬು ಅಪ್ಪಣೆ
1: ಮುಟ್ಟೋಡೆ ತೂತಿಲ ಕಾಪು ಜೆತ್ತೆ
0: ಬಾರಿ ಮುಟ್ಟೋದ ಲೆಕ್ಕ ಅಪ್ಪಗ ಆನಿ ಅತ್ತೆ
1: ಆತೆ ಅತ್ತಿ ಆನಿಯ ನೆಲ ತೂದು ಅಕ್ಕ ಸಗು ಬಾಣ ಬುರ್ದು ಮದಿಮೆ ಆಯ ತುಲ ಆನಿ ಆಜನೆ ಸಾಲಿಡು ಮೂಜಿನ ತಯ ಆನಿತ್ತೀನಿ
0: ಓ ನಿಖಿಲ್ಲ ಸಾಲಿಡು ಎಗ್ಲ ಕೊಳ್ಳುದಿರಿ
1: ಯಾನ ಕೊಲ್ದಿತ್ತ ಅವಳು
0: ಅಂದೆ
1: ಚಾತುರ್ಪುನ ಆನಿಲ್ಲ ತೂತೇನ್
2: ಆಹಾ ಅಪ್ಪಂಡೆ ಆನೆದ ನೋಂಬುಡು ಜೋಲಿಗೆಡು ಓಲಿಗೆ ಬತ್ತಮತ್ತಿನ ಮೇರೇನ
0: ಅದು ಪೊಡು ಅತ್ತ ಯಾರು ಅವು ಬಂಡೆ ಇರತ್ತೆ ಏನು ಮೀನಿಗೆ ಬಿಡ್ ನಾವು ಅಪ್ಪಗ ಉರಿ ಕಣ್ಣು ಒತ್ತುದಿತ್ತೇರು ಹೆಂಗು ಆ ಕಣ್ಣು ಐ ಕಣ್ಣು
1: ಯಾನು ದೂರೋಡು ಕುಳೊಂದು ನಿನ್ನ ಚಾತುರ್ಪುನ ಬಿರ್ಸಾದಿಗೆ ಏನು ತೂ ಒಂದಿತ್ತ
0: ಅಂದ
1: ಅನಿಯೇ ಮೆಚ್ಚಿದೆ
0: ಅಪ್ಪಗ ಆ ಸಾಲ ಹಿಡಿತಿನ
1: ಅಂದ
0: ಇಂಚ ಯಾನು ಮಲ್ತಿನ ಬೇಲೆ
1: ನೀನು ಮಾತ ಬಂಡೆ ಬೇಡ
0: ಅಂದ ಇಂದುಲ ಬಂಡೇನು
1: ಅವುಲ ಬಂದ
0: ಸ್ವರ್ಗಲೋಕಗೂ ಲೆಂಚಿ ಪಾಡ್ ನಾವು ಸ್ವರ್ಗಲೋಕಗ ಆತಿ ಎತ್ತರಗೂ ಲೆಂಚಿ ಕಟ್ಟನಾಗ ನೋಜಿ ನೂದು ಯೋಜನ
2: ಅತ್ತ ಆಯಿ ಸ್ವರ್ಗಗೂ ಲೆಂಚಿ ಕಟ್ಟದು ಆಯನ ಆನೆಯನ್ನು ಚಪುಡ ಎಂದ ಬಂಡೆ ಆತು ಬಂಡು ಎಂದ ಮನ್ ಪಂದ ಕುಲ್ದ್ವೇ ದೇವರೇ
1: ಬಕದಾದ
2: ಇಂಬೆದಾದ ಬಂಡೆ ಯಾನ ಆ ಸಂಕವಾ ಲೆಕ್ಕ ಯಾನು ಪಗರಿಡು ಸಂಕ ಕಟ್ಟುವೆ ಎನ್ನ ರಾಮ ದೇವೇರು ಕಟ್ಟಿ ನಂಚಿತ್ತಿನ ಕಟ್ಟಾಯಿ ನಂಚಿತ್ತಿನ ಸಂಕ ಅವೇನು ಇಂಬೆ ಚಲ್ಲು ಮಲ್ಪಿಂದಂಡ ಎನ್ನ ಅಲ್ಲೇ ಕಂತು ನಂಚಿತ್ತನ ಮುಲ್ಲತ್ತೆ ಮೇನ ಪಾತ್ಯರ
1: ತಾಯನ ಬಿರ್ಸಾತಿಗೆ ನಾಯ ಬಂಡೆ
2: ಬಂಡೆ ಅಂದಂಡ ಅಪ್ಪಗ ಯಾನ್ಲ ಬಂಡೆ ಈ ಅಂಚಿನ ಸಂಕ ಕಟ್ಟಿ ಅಂದಂಡ ಅವೇನು ಬಲತ್ತ ಕಾರ್ಡ್ ತೋರ್ತು ಮಲ್ಪೇಂಡೆ
1: ಆಯ ಹನುಮಂತೆ ಅಂಡ ಆ ಪಾತ್ರ ನಾಯ ಪನ್ನೋಡೆ
0: ಆಯ ಪನ್ನೋಡು ಇದು ಈರೇ ಪಲ್ಲೆ ಸ್ವಾಮಿ
1: ಎಂಚ
0: ಈರಂತೆ ಪ್ರಾಯದ ಒಂದ್ ಅನುಭವ ಐತನಾರತ್ತ ಏರಾಣ್ಲ ಉರಿ ಕಟ್ಟುವೆ ಎಡ್ಡೆ ಮಲ್ಪುವೆ ಪಂಡಿಂಡ ಒಂಜಿ ಪುಲಿಪ್ಪೇಂದ ಪನ್ಪುನ ಎಂಚಿನ
1: ಅತಿ ಇತ್ತದ ಕಾಲೋಡು ಕಟ್ಟುನ ಕುಲೆ ತಿಕ್ಕುನು ಬಂಗೋಡು
0: ಅತ್ತ
1: ಅವೇನು ಪೊಲಿಪ್ಪು ಅಂದ
0: ಪೊಲಿಪ್ಪು ಅಂದ ಪಂಡ ಪಂಡಿನಾಗಿಂಚ ಅವಳು
1: ಅತ್ತ
0: ಐಕು ಸ್ವಾಮಿ ಯಾನ ಪಂಡೆ ಅಂದ ಈ ಪೊಲಿಪುನಿ ಅವು ಬಜಿ ಬಾಯಿ ಪಾತ್ರದ ಚಲ್ಲು ಪಾತ್ರರಾಯರ ಬಲ್ಲಿ ಯಾನು ಕಟ್ಟುವೆ ಒಂಜತ್ತು ರೆಡ್ಡತ್ತು ಮೂಜಿ ಸರ್ತಿ ಕಟ್ಟುವೆ ಸಾಧ್ಯ ನನಗೆ ಹೊಲಿಪ್ಯಾರ
1: ಅರ್ಜುನ ಅಂಡೆ ಅವೇನೇ ಬನ್ನೋಡಿ ಅವೇನೇ ಬಂತೈ
2: ಅತ್ತಾಯೇ ಅರ್ಜುನದಾಯೇ ಕಟ್ಟಿ ಎಂದಂಡ ಯಾನ ಹನುಮಂತೆ ಅದು ವಜ್ರ ಸರ್ವದಾಯ ಅದು ಯಾನು ಪೊಲಿ ರಾಮ ಐಡ್ದುಲ ಮಾತಿರ್ದುಲ ವಜ್ರ ಶರೀರ ಪುರ ಬೊಕ್ಕ ಹೆಂಕ ಕಜ ಉರ್ದು ಕಡೆವು ರಾಮ ಭಕ್ತೆ ಅದು ಯಾನು ಪೊಲಿಪಂದಗಳು ಪೊಲಿಪ್ಪೇವಂಡೆ
1: ಅಲ್ಲ ಹನುಮಂತೆ ಎಂದೇನೇ ಬನ್ನೋಡ ಪಗ ಹನುಮಂತನ ಪಾತ್ಯರ ನೆಂದು
0: ಅತ್ತ ಆಯಾಗೆ ಆತ ಗರ್ವ ಉಪನಗ ಹೆಂಗದಾನೆ ಯಾನು ಕ್ಷತ್ರಿಯತ್ತ ಸ್ವಾಮಿ
1: ಬೊಕ್ಕ
0: ಹನುಮಂತೆ ಆಯಂದಾಂಡ ವಾಯುದೇವರನ ಮಗೆ ಎನ್ನ ಅಣ್ಣೆ ಭೀಮಸೇನೆ
1: ಭೀಮಸೇನ
0: ಆಯನ ಮೆಗ್ಗೆ ಯಾನು ಯಾನ ಮನೆ ಪಂದೆ ಕೊಳ್ಳುವೆನಾ ಐಕ್ ಬೋಡಾದು ಯಾನ ಪಂಡೆ
1: ಎಂಚ ಬಂಡ
0: ಯಾನು ಒಂಜು ವೇಳೆ ಪಗರಿಡು ಸಂಕ ಕಟ್ಟಂದಾಂಡ ವಾ ಲೋಕದ ಶಕ್ತಿಗಳ ಪೊಲಿಪ್ಯರ ಸಾಧ್ಯ ಇದ್ದಾವೇನು ಒಂಜು ವೇಳೆ ಈ ಪೊಲಿತಂದಾಂಡ ಬುಕ ಯಾನ ಬದುಕೋಡ ಸರ್ರೋನೆ ಅಗ್ಗಿಗೆ ಅರ್ಪಣೆ ಮಲ್ಪುವೆ
2: ಅತಿ ಯಾನು ಬಂತು ಜಿ ಆಯ ಅಗ್ಗಿಗೆ ಬುಡ್ದು ಸೈಪ್ಯ ಅಂದ ಬಂಡೆ ಅಪ್ಪಗ ಆಯ ಸೈಪ್ಯ ಅಂದ ಬಂಡಿ ಬಂಡಿ ಬೆಟ್ಟಿಗೆ ಆಯ ಒಂಜಿ ಐಕ ಕಟ್ಟನ ಯಾನ್ಲ ಒಂಜಿ ಕಟ್ಟೊಟ್ಟ
1: ಈ ಹೆಂಚಿನ ಬಂಡ
2: ಯಾನ್ಲ ಕಟ್ಟಿಯೇ ಯಾನು ಬಂಡೆ ಈತನೇಟ ಎನ್ನ ಅಪ್ಪೆ ಬಂಜಿರ್ದು ಭೂಮಿಗೆ ಬತ್ತಿವಾಗ ಅಪ್ಪೆ ಕಲ್ಪ ಏನಿಡ್ದು ಇನಿವರೆ ಮುಟ್ಟು ಯಾನು ರಾಮದಾಸೆ ಆದಿತ್ತನ ನನ್ನ ಅರ್ಜುನ ದಾಸೆ ಅಪ್ಪೆ ಬಂಡೆ
1: ಸಂಕೋನು ಪೊಲಿತಿ ಜಿಂಡ
2: ಎಂಕುಮಿನಿ ಆಯೇ ರಾಮಗ ಚದಿ ಕಟ್ಟದು ಕಟ್ಟಿ ನಂಚಿತ್ತಿನ ಸಂಕ ಅವೇನು ಎಂಕುಮಿನಿ ಪೊಲಿಪೆರ ಆಯ್ ಚಿಂದಂಡ ಪೊಲಿಪೆರೆ ಬಲಿಪೆ ಪೊಲಿಪೆರ ಆಯ್ ಚಿಂದಂಡ ಇನ್ನಿಡ್ದು ಮಿತ್ತ ರಾಮದಾಸೆ ಅರ್ಜುನ ದಾಸೆ
1: ಅತ್ತ ಅರ್ಜುನ
0: ಸ್ವಾಮಿ
1: ಒಂಜಿ ಸಂಕೋರ್ದಾವರೆ ಒಂಜಿ ಮಾಮಲ್ಲ ಜನತ ಒಂಜಿ ಕತೆ ಎಂಚಿನ ಮಾತ ಆದು ಹೋಗ್ಬಿಡು ತುಲಗೆ
0: ಅದು ಓಡಗೆ ಎತ್ತಿಂಡು ತುಲೆಗೆ ಸುರುಗು ಎಂಕಲ ಉಲಾಯಿ ವಾದ ಇನೆ ಅವು ಬುಕ್ಕ ಸಂವಾದಗು ಬೋಂಡು ಅವು ಹೆಚ್ಚಿಗಾನಗ ವಿವಾದಗು ಬತ್ತಂಡು ವಿವಾದ ಓಲು ಉಂತಂಡು ಅವು ಪಂತದ ಓರುಟು ಉಂಟುಂದು ಅಪ್ಪ ಪಂತ ನಾನಗ ಆಯಲ ಪಂಡೆ ಯಾನ್ಲ ದಾದ ಮಲ್ಪು ಎಂದು ಪಂಡೆ ಐರ್ದು ಬುಕ್ಕ ಕಾರ್ಯೋಗ ಕಜ್ಜಗು ಹಣ ಒಡ ಬಡ್ಚ
1: ಇಲ್ಲ ಇಡುಗಟ್ಟಿ ಆಯಲ ಇಡುಗಟ್ಟಿ
0: ಆಯಲ ಇಡುಗಟ್ಟಿ ಆಯಲ ಇಡುಗಟ್ಟಿ ಕೂಡ ಅಂದು ಮಲ್ತು ತೋಜ ಓಡ್ಚ
1: ಪಂಡಿ ಪಾತಿರ ಈ ಅರ್ಜುನೇ ಬಣ್ಣ ನೀ ಮಂದು ತೋಜ ಓಡಿ
0: ಅಪ್ಪಗನೆ ಕಡೆಸಜ್ಜಿ ಒಂಜೇ ಒಂಜಿ ಪಗರಿ ದೆತ್ತನೆ ಸ್ವಾಮಿ ಬುಡ್ನ ಒಂಜಿ ಗೊತ್ತುಂಡು ಮುಲ್ಪಡ್ದ ಆಡಿಗೆ ಮುಟ್ಟ ಎಂಚಿನ ಸಂಕಮನ್ ಪರಿ ಏತು ಪುರ್ಲುದ
2: ಪಂಡಿನ ಆಲೈದು ಒಂಡೆಡ ಅವಡ ನುರ್ತು ಬಲ್ತದೇವೇನು
0: ಸ್ವಾಮಿ
1: ಸಂಕೋನ ಆತು ಬೇಗ ಕಟದು ತೋಜಾಯಿ
0: ಅತ್ತ ತೋಜಾಯನು ஆத்து பொருள் தான் சங்கனும் ஏராள உப்பாடு வந்ததீத்து வேறு
1: அந்து
0: போலித்தனியா
2: அத்து போலித்து சின்ன ராமபக்தி ஆப்பேனா
1: அனுமந்தே பண்ணல சரிண்டு வந்து
0: கொஞ்சம் போலித்தானே நம்ம பகரி கம்மியாத்துடா
1: ஏத்து போடுத்துனால உண்டு
0: கூடாஞ்சி புடியே
2: அவெல்ல போலத்தே
1: ரெட்டு சங்கல்லாம் போலத்தே
0: அல்லே ரெட்டின போலித்தேண்டா நானா
2: తరకు జల సమేత నూరంది పొయ్యల బూరంది పోయిని రామాంది మండిని లాగిని ముంజే పెట్టుకు బతుబడి
1: అత్తు మారయా ఈ సంక పొలిపున వేలవుర నిక్కే దిక్కున
2: ఆ తీరిన పాతెరగన్న గాని ఎకర్దించ తూపుని
0: ఎల్ల పంతే ఎర్రల కడపుడుదు కొడతారు అది నాన్న
1: సంక పొలిపేరే కడపుడుదు కొడతారు మూజి సల కట్టిన ఎల్లప్పుడు అత్తు బాడి
2: అవు చదికు ఆయే ఎంచ ఆట కట్టిన రామదేవరికి పోడది కట్టిన చిత్తన సంక దాలత్తు యాన పగరిడు కట్టుబండ ఏరు రామని ఎల్యమల్పేరా ఆయే కత్తిన చిత్తన మాత బేలెన్లు ఎల్యమల్పే
1: రామనామద బల ఉడలడేతుండు తోజావున ప్రయత్నం
2: ఎక్కడి నుంచి ఇంకిరేంతున్న ఎంచావు
1: ఎంచావు
2: ఈరు బొల్లే మెత్త వందలారు హాయ్ బెక్కులో ఈరు సరింది అంటారు యాను బెక్కుల సరింది అంటారు ఈరే కొంచెం సీకే
1: సీ కత్తు మార
2: ఈ ప్రశాంత అదికేను వందలారు ఈరు ప్రశాంత సీకే ఉంది
1: యాను చెప్తే న్యాయాధీశన స్థానోడులే
2: ఓ
1: ఈర్ న్యాయాధీశన స్థానోడులే న్యాయకురుడు
2: ఆయే కట్టిన చిత్తన సంకోను కుక్కు తల్లి తలకబడి
0: మల్తవాడులా దడవడ దడవడ పాతేరు చిత్తనాయి ఇంకలో ప్రశాంతత బతుంది ఓడిగు
1: ఓలు
0: ఆ కేర్ల సంకునాయి పొలితేనా అడిగి ఇంకాండు లోకద వా శక్తిలా అర్జునే కట్టినంచిన సంకోన ఏణియో పొలిపేర ఉండా
1: సాధ్య ఉండా
2: యాను మిని కట్టిన చిత్తన సంకోని పోల్తాడా
1: అగ్గి
2: అగ్గి ఉర్దూస్ అయిపోతా అన్నారే
1: ఓ
2: ఇప్పడు పాపదే బతుక్కాడు
0: స్వామి
2: ఏర్ల తూతు జరు ఇరువెరెత్తిని అప్పగీసి కట్టి యాను పోల్తే బుడు ఈ బతుకు పోల పండే
0: యాను బంటే బాసే మారుండ బంటేనా
1: బంటే బాసే మారేనా
0: అత్త పాతెరుగు తప్పారుండా
1: సాధ్యం ఉండా
0: అత్తిడు
2: పొడుతు బన్నగా మీనుల మారువి
1: అత్తే కట్టిన అత్త పొలితిన
0: ఏమి
1: పాతెరుండు
0: అత్తు ఆయే ఈత ఆయన ఎడుదు బుక్క బుక్క దాద బోడల మారాడు యాను వంజి సైతురువే పండుదు
1: ఖరీదు పోయిన పోవడి.

0: ಯಾನ ಬರ್ಪಿನ ದುಂಬು ಪ್ರಸಂಗ ಇಡೆ ಉಂಟಕಂತದ್ದು ಉಂತಾದ ರತ್ತ
1: ಇಡೆ ಉಂತಾದ
0: ನನ್ನ ದುಂಬು ಯಾನು ಕೊನಪೆ ಯಾನೊಂಜಿ ಕತೆ ಒನ್ಪೆ ನಿಕ್ಲೆ
2: ಕತೆ ಶುರು
0: ನಿಕ್ಲೆ ಗೊತ್ತುಪ್ಪು ಅನ್ನು ಮೂಲ ಪನ್ನೋಡಾಪುನಿತ್ತ
1: ಅಂದ
0: ರಟ್ಟು ಜೋಕುಲು ಗೊಬ್ಬೊಂದುಪ್ಪು ಇರ್ ಒಂಜಿ ಕಲ್ಲನ್ನು ಕುಂಟುಡು ಕತ್ತದ್ದು ಒಂಜಿ ಕೋರಿಟ್ಟು ದೀಪೇರ್ ಏರೆ ಗೆಲ್ಕೈದ ಪುಡಿ ಬಟ್ಟಿವರ ಆಯ್ಗ ಅಗಂಟು ಪಣವದ ಗಂಟು ಅಂದ್ ಅಪ್ಪಿ ಎನ್ನೊಂದು ಪಣ ಒಂದು
2: ಆಯ್ತು ಉಲಯಿಪ್ಪು ಕಲ್ಲು
0: ಕಲ್ಲು ಇಂಚನೆ ಮಧ್ಯಾಹ್ನ ಮುಟ್ಟಲ ಗೊಬ್ಬೊಂದು ಗೊಬ್ಬೊಂದು ಹೊರ ಆಯ ಗೆಲ್ಪೆ ಕುಡೋರ ಇಂಬೆ ಗೆಲ್ಪ ಅಂಚನೆ ಗೆಲ್ತೊಂದು ಗೆಲ್ತೊಂದು ಉಪ್ಪೇರ್ ಮಧ್ಯಾಹ್ನದ ವನಸದ ಪೊರ್ತನಗ ಅಪ್ಪೆ ನುಪ್ಪು ನೀರಲ್ಲಿ ಉಪ್ಪೇರು ಜೋಕ್ಲೆನ್ ಇರುವ ಜೋಕುಲ ಕೈ ಕೈ ಬತ್ತೊಂದು ಆ ಗಂಟನು ಬತ್ತೊಂದು ಬೋಪೇರ್ ಒಂದು ದಾದ
2: ಜೋಕುಲ
0: ಜೋಕುಲ ರಡ್ಡು ಜೋಕುಲು ಗೊಬ್ಬು ನಾವು ಇತ್ತೆ ನಿಕ್ಕುಲು ರಡ್ಡು ಜನ
2: ಜೋಕುಲಯ್ಯ ಜೋಕುಲ
0: ಅರ್ಜುನ ಈ ಪನ್ನೊಂದಿಲ್ಲ ಹನುಮಂತೆ ಅಂದ ಇಂಬೆ ಪನ್ನೊಂದಿಲ್ಲೇ ಅರ್ಜುನೆ ಬಂಡ ಏತು ಹನುಮಂತೆ ಬಂಡ ಓಲು ನಿಕ್ಕನ ನಟ್ಟು ಒಂಜಿ ಪಂತ ನಡತ್ತಿಂದು ಯಾನ್ ಅಂಚ ಪಂಡೆ ಇಂಬೆ ಇಂಚ ಪಂಡೆ ಯಾನ್ ಅಗ್ಗಿಗಳಾಗಿವೆ ಅಂದ ನಿಕ್ಕುಲು ಪಂಪರ್ ಜೋಕುಲಾಟಿಗದಲ್ಲ ಕಾಯ್ಜ
1: ಅಂದೋಕುಲಾಟಿಗೆ
0: ಕಾರಣ ಉಂಡು ಇತ ಸಾ ಪಗರಿದ ಸಂಕನು ಕಟ್ಟಿ ಅಂದ ಈ ಪಂಪ ಅವೇನಿ ಯಾನು ರಾಮನಾಮ ಬಂದು ಪೋಲಿತ್ತೆ ಅಂದ ಇಂಬೆ ಪಂಪೆ ಈ ಕಟ್ಟಿ ನೇನ್ ತೂತಿನಿ
1: ಒಂತೆ ಎಕ್ಕಡೆ ಬತ್ತು ಅನ್ನ ತೂತೋಲೆ ಅಂಡು
2: ಇತ
0: ಆಯ ತೂತಿನಿ ಏರು
2: ಆಯ ಘಟ್ನೆ ಯಾನ್ ತೂತೆ
1: ಆಯ ಪೊಲಿತಿನ ಯಾನ್ ತೂತೆ
0: ಅಂಚ ಹಾಪುಂಡೆ ಒಂಜಿ ನಿಕುಲ್ ಇರುವೆರಡು ಉಲೈದು ಯಾನು ತೂತೆ ಯಾನು ಪೊಲ್ತೆ ನಿಕುಲ್ ನಿಕುಲ್ ಬಂಡ ಒಂಜಿ ಸಾಕ್ಷಿ
2: ಅತಿ ತೆಂಗ್ಲ ಸೊಡ್ಡುಡು ಕಣ್ಣತ್ತೆಪ್ಪುನು
0: ಓ
2: ಎಂಗ್ಲ ಸೊಡ್ಡುಡು ಕಣ್ಣತ್ತೆ
0: ಸೊಡ್ಡುಡು ಕಣ್ಣಿತ್ತನಲ್ಲ ನಿಕಲ ಇರುವೆ ಉಲಾಯಿಪ್ಪು ನಂಚಿನ ವಾದ ಮೂಜಿನ ತಾಯ ಬತ್ತದೆ ಸರಿ ಅವಡವಲ್ಲ ಅವು ನ್ಯಾಯ ಸಮ್ಮತ
1: ಅಪ್ಪು
2: ವಾದ ಮಲ್ಪುನಾಗೆ ಎಂಗ್ಲು ಇರುವೆರೆ ಮಲ್ತೊಂದಿನತ್ತೋ ಆಯ್ಕೆ ತೀರ್ಮಾನ ಮಲ್ಪುನಾಗೆ ಎಂಗ್ ಇರುವೆರಡು ತೀರ್ಮಾನ ಆಪುಜೋ
1: ಒರಿ ಪೊಕ್ಕಡೆ ಸೈಯರ ತಯಾರಪ್ಪೇನ
0: ಆಂಡಲ್ಲ ಇತ ನಿಕ್ಕಲ್ ಇರುವೆರ್ನ ಲೈ ವಾದ ಅಂಡ ಅಂದ
1: ಅಂದ
0: ಇತ ನಿನ್ನ ಪಾತ್ರ ಉರಿಪರಿ ಅಗ್ಗಿಗಳಾಗಿರ ಪಿತಾಡಿಯ ಈ ಸಹಿತ ಅಂದ ಬತ್ತಗ
1: ಅಂದ
0: ಈ ನಿನ್ನ ನಡೆಗೆ ಬುಡುಪೇರ ಹನುಮಂತ
2: ಏನನ್
0: ನಿನ್ನ ಕಣ್ಣೆದುರ ಅಗ್ಗಿ ಪ್ರವೇಶ ಮಾಡಿದ ಸೈತ್ಯ ನೀನು ಬುಡುಪೇರ
2: ಏರು ಬುಡುಪೇರ
0: ಒಂದು ಅರ್ಜುನನು ಹನುಮಂತೆ ಹಾಕದು ತೂಕುಬಾಡಿ ಕೆರಿ ಎಂದ ಅಪವಾದ ಬರಂದ ನರಮಾನಿನ ದಾದಲ ಬಾತೀರಿ
2: ಅತ್ತು ಅತ ಅಂಚ ಬರು ಬರು
0: ನಿಕ್ಕು ಅನ್ಕೊಂಡು ಈ ಹೆಂಚಿನ ಮಾತ ಬೇಲ ಮಲ್ತಾನೆ ಅನ್ಬಿರ ಸೂರ್ದೆ ಪಟ್ಟಿ ಉಡ್ಕೊಡು ದಿಜ್ಜಿ ನಿಕ್ಕು ತೆರಿದಿನ ಹನುಮಂತ ಅಗ್ಲ ಗೊತ್ತಿತ್ತಿನ ಆತು ಪುರ ಒಂಜಿ ಬಿರ್ಸಾತಿಗೆ ಸಾಧನೆ ಮಂತಿನ ಅರ್ಜುನೆ ಒಂಜಿ ಮಂಗನ ಕೈಟು ಸಂಕ ಪೊಲ್ತದ ತೂಕುಲಾಗಿದ್ದು ಸೈತ್ಯ ಬಂಡ ಲೋಕ ಒಪ್ಪುನ ಪಾತೇರನ ಮಾರೆ
1: ಪಣ್ಣಿನ ಪಾತೇರತ್ತ ಸ್ವಾಮಿ
0: ಅರ್ಜುನ ಗೌಲು ಮರ್ಯಾದಿ ಓಡೆ ಎತ್ತಿನಿ
2: ಅತ್ತ ಇಸ ಎಂದವು ಎಂಚಗೆಂಡ ಇತ್ತೆ ಒಂಜಿ ವೇಳೆ ತೂಕುಲಾಗಿದ್ದು ಸೈತ ಸೈತಿ ಬೆಟ್ಟಿಗೆ ಎಲ್ಲ ಅನುಭವನಗ ಎಲ್ಲ ಎಂಡ ಜನಕುಲ್ ದಾನೆ ಬಣ್ಣವೀರ ನಿಮ್ಗೆ ವಜ್ರತಾ ಸರ್ವದಾಯಿ
0: ಗಟ್ಟಿ ಮುಟ್ಟದಾಯಿ
2: ನಿಂಬೆ ತಾಕತ್ತದಾಯಿ ಗಾಲಿ ದೇವರ ನಮಗೆ ಆಯನ್ನು ಪೊಲ್ತು ಅಗ್ಗಿಗೆ ಬಾರ್ದಿಂದ ಪಣಯರ ಎಳುದ ಅಂತ ಕಳು ಎನ್ನ ದೇಬೇರೆಗೆ ಬಂತೀರ್ ಎನ್ನ ದೇಬೇರೆಗೆ ಅಪವಾದ ಘಟನೆ ಬಿಡುವರು ಅವು ಇರು ಸರಿ ಬಂಡರಿ
0: ಯಾನ್ ಪನ್ಪು ನೀತಿ ಎನ್ನ ಪಾತೇರಗ ಮೂರು ಬಿಲೆ ಉಂಡು ನಿಂಕಿತ್ತ ಗೊತ್ತಾ ನಿಕುಲು ಇರುವೆರಲ್ಲ ನಂಚಿ ತಿರುಗಿದ ದಾದ ಮಲ್ಪೊಡುಕೆ
1: ಮಂತ್ರ ಭಾಷೆ
0: ಅಂಚಾದಿ ಅನುಪನೋಡು ಇತ್ತ ನಿಕ್ಕಲ್ ಇರುವೆರ ನಡುಟ ಆಯ್ನ ಪಂತ ಅಂದ
1: ಅಂದ
0: ಈ ಸಂಕ ಕಟ್ಟುನ ಆಯ ಪೊಲಿಪುನು ಸಾಕ್ಷಿ
2: ಅತಿ ಅತಿ ಸಾಕ್ಷಿ ಬಂದ್ರೆ ಇರು ಏರಿಂದು ಬೋಡೆ
1: ಅತಿ ಯಾನು ವಾದಿ ಆಯ ಪ್ರತಿವಾದಿ
0: ಕೆಲವರ ನ್ಯಾಯ ತಿಕ್ಕರೆ ಸಾಕ್ಷಿ ಪ್ರಮುಖ ಪಾತ್ರ ಅಪ್ಪನು ಗೊತ್ತು ನನ್ನ ನಿಕ್ಲೇ
1: ಅಂದ
0: ಒಂಜಿ ಸಾಕ್ಷಿ ವರಿಯನ ಬದುಕನೆ ದಾತಕ್ಕ ದಾನೆ ಮಂತು ಬಾಡೋಲಿ
1: ಅತಿ ಇರು ಪನ್ಪುನ ಅತ್ತಂದತ್ತು ಅಂಡ ಬೇಲೆ ಆದ ಆತನತೆ ನಾನು ಹೆಂಚಿನ ಸಾಕ್ಷಿ
0: ಅಂಡ ಆತನ ನಿಕ್ಕಲ್ ಇರುವೆರ್ನ ಉಲಯ ಆತಿನತ್ತ
2: ಅಂಜ ಬೊರ್ಚಾಂದಿನ ಸಾಕ್ಷಿ ಅಂಡ
0: ಇತ ಲೋಕ ಒಂಜಿ ಸತ್ಯನ ತೆರಿಪೋಡಣ ಯಾನು ತೂವಚ್ಚ ಎನ್ನ ಒಂದು ಎದುರು ನಿಕ್ಕಲ ಹೆಂಚಿನ ಪಂತ ಕಟ್ಟ್ಯಾರ ಎಕಡ್ ಈ ಹೊರ ಸಂಕ ಕಟ್ಟಿಯ ಬಂಡ ಹೊರ ಕಟ್ಟಿನಾಗ ಎದ್ ಸಲ ಸಂಕ ಕಟ್ಟ್ಯಾರ ಬಲ್ಯ
1: ಅದು ಕಟ್ಟ್ಯಾರ ಕಟ್ಟೋಲಿ ಅಣ್ಣ ಅಗತ್ಯ ತೋಚಿದತ್ತ ಎಂಕ್
0: ಅತಿತ್ತ ಎಂಕು ಬೋಡತ್ತ ನಿನ್ನ ಈ ಸಂಕ ಕಟ್ಟಿನ ಅಂದಾ ಪನ್ ಪುನಸ ದ್ಯಾಯ ಪಂಡೇನು ಮೂಲು ಒಂಜಾನಲ ಪಗರಿ ತೋಜಂದುಂಡ ಸುತ್ತಲ
1: ಅವು ಅಡಿಗೆ ಮುಗಿತದ
0: ಅಪ್ಪಗ ಯಾನು ಎಂಚ ನಂಬುನುಂದೇನು
1: ಬೊಲ್ಲೋಗು ಸಿರೆಟ್ ಹೋದ
0: ಇತ ಈ ಕಟ್ಟಿಯ ಬನ್ಪ ಇಂಬೆ ಕೊಲ್ತಿನೇನು ಯಾನು ತೂತೇನಾ
1: ಸ್ವಾಮಿ
0: ಓ
1: ಈರಪ್ಪಗ ತೂವಡು ಅಂದ ಇರಿಗ ಆಸೆ
0: ಎನ್ನ ಕಣ್ಣಿ ಪ್ರಾಯದ ಬರನೆ ನಂಜಿ ತೂದು ಬೋಕ ಅಂದ್
1: ಪಂಡ ಈರ್ನ ಅನುಭವಡು ಮಾತ ತೂತಾರು ಕಡಲು ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
0: ಎನ್ನ ಇತ್ತದ ಆಸೆದಾದ ಗೊತ್ತುಂಡ
1: ಎಂಚಿನ
0: ನಿಕುಲ್ ಈರ್ವೇರ್ನ ಪೊರ್ಲು ತೂಕ ಅಂದ್
3: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28 ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
3: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിങ്ങൾക്കാണ് തുപ്പനി റേഡിയോ സാരംഗ് 107.8 FM ഇന്നത്തെ തുളു പ്രസാരകു നിങ്ങളേക്ക് മാത്രികല മോഹിതിഞ്ചി സൊൽമെലോ ഇന്നത്തെ ഈ കാര്യക്രമം ഡോക്ടർ ദേവദാസ് കാപ്പിക്കാട് അർണ കത്തെ സംഭാഷണെ ഗീതാരചനെ ഹിന്നലെ ഗായന അഞ്ചനെ നിർദ്ദേശനദ തുളു നാടക കാസ് ഓൽദീപ്പര് നടപ്പാത് കൊർപ്പിനക്കലു ചാപ്പർക്ക തണ്ടത കലാവിതര് കൃപെ ഡോക്ടർ ദേവദാസ് കാപ്പിക്കാട് ചാപ്പർക്ക തണ്ട
1: കാസ് ഓൽദീപ്പര് നാടകദ നാലനേ യജ്ഞ
2: ಭಾರಿ ಶಿವಕದ ರೋಲು ಬೆಟ್ಟ ರೋಲು ಡೆಲಿವರಿ ಮಾತ್ರ ಕರೆಕ್ಟ್ ಅವರು
3: ಆಯ್ತು ಆಸ್ಪತ್ರೆ ಸೀನ್ ಉಂಟಾ ಡೆಲಿವರಿಗೆ ಡೈಲಾಗ್ ಡೆಲಿವರಿಗೆ ಬಗ್ಗಲ್ನ ಸಾಯಿ ನಾಯಕ ಅವನು ಯಾಪ ಡೆಲಿವರಿ ಆಯ್ರೆ ನೀಲಾಯನಿಗೆ ಐಸ್ ಕ್ರೀಮ್ ತಿನ್ನುವ ರೋಲು
4: ಐಸ್ ಕ್ರೀಮ್ ಸೀತಾ
3: ಸೀತಾ ಓ ನೀಲು ನೀಲು ನೀಲು ಐಸ್ ಕ್ರೀಮ್ ನಾಟಕ ತಿಂದ್ರೆ ಮಾರೆ ಖಾಲಿ ಆಕ್ಷನ್ ಮಾತ್ರ ನಾಟಕ ದಾನಿ ಐಸ್ ಕ್ರೀಮ್ ತಿಂದಿದ್ದು ಕಪಾಟ ಸೈಪರ್ ಅಂದ್ರೆ
2: ಅದು
3: ನಾನೇ ಬರ್ದು ನನಗೆ ಅದು ತಕೊಳ್ಳಿಕ್ಕೆ ಅದು ಚೆನ್ನಾಗಿರಲ್ಲ ಸರ್
2: ಬೇಡ
3: ಸರ್ ನನಗೆ ಅದು ಒಂಥರ ಹುಚ್ಚಿ
2: ನನ್ನೊಟ್ಟಿಗೆ ಹೀರೋ
3: ಬರ್ಚಿ ಸರ್ ಹೆಂಗ್ ಗಿರ್ನ ಎದುರು ಈರ್ ಮಲ್ಲ ಡಿಕ್ಲೇರ್
2: ಮಾಡ್ಕೊಂಡ್ರೆ
3: ಸರಿಗಮ ಆಯ್ತು ಆಯ್ತು ಒರ್ಮ ಸೀರೆ ಅವೆಂಗ್ಲ ಗೊತ್ತ ನಾವು ಏನಂಗಿನ ಉಲಾಯಿ ಪಾಡ್ ಉಲಾಯಿ ಪದ್ಯ ಶುರುವಾನಾಗ ಅಪ್ಪಣ್ಣ ದೆಪ್ಪನು ದಕ್ಕನು ಕೂಡ ಪದ್ಯ ದೆಪ್ಪನು ದಕ್ಕನು ಕೂಡ ಪದ್ಯ ದಕ್ಕನು ದಕ್ಕನು ದಕ್ಕನು ದಕ್ಕನು ದಕ್ಕನು ದಕ್ಕನು ಲಾಸ್ಟ್ ಡ್ರೆಸ್ ಮಾತ್ರ ಜಾಗ್ರತೆ
5: ಅವಳು
2: ಸಾಂಗ್
3: ಈರೇ ಸೆಲೆಕ್ಟ್ ಮಾಡಿದ
2: ಮಡಿಲಲ್ಲಿ ಬಂತೆ ಅರ್ಧ ಮುಟ್ಟೆ ಬಂತೆ ಅರ್ಧ ಒಂದು ಪೀಪರ್ ನೋಡು ಮಡಿಲಲ್ಲಿ ಮಗುವಾಗಿ ನಾನು
3: ಪದ ಎಂತು ತೆರಿಜಿಂಡದಾನು ಮತ್ತೆ ಬರ್ತೀನಿ ನಾವು ಗೊತ್ತಿಯನ್ನ ಮತ್ತೆ ನಿನ್ನ ಕರ್ಮ
5: ಹಾಯ್ ಚೆಪ್ಪಡಿ ಪಕ್ಕಡಿ
3: ಶಶಿ ನೀನು ಬಾರಿಸದಿದ್ದರೆ
5: ಮೂಳಿಗಿದೆ
3: ಮೂಳಿಗಿದ ಜೀವ ನನ್ನ ಜೀವ ದೊಡ್ಡನೆ ಕಾಶಿ ಸದ ನೋಡಿ ಮಲ್ಲಾದಿನ ಜೀವ
5: ಹೋಳಿಗೆ
3: ಹೋಳಿಗೆ ತಿಂದು ತಿಂದದ್ದು ಕಾಶಿ ಸದ ನೋಡಿ
2: ಒಲಿದ ಜೀವ ಒಲಿದ ಜೀವ
3: ಹೋಳಿಗೆ ದತ್ತು ಒಲಿದ ಜೀವ ಮಲ್ಲ ನೆತ್ತಲಕ ತೋಚುವ ಲೇಡೀಸ್ ಡ್ರೆಸ್ ಮಲ್ಲ ಎತ್ತರ
2: ಶಾಂತಪ್ಪ ಒಂದು ಕೇಳಿ ನೆನಪಿಲ್ಲ ನಿನಗೆ ಹೇಮಂತ್ ಲವ್ ಸೀನ್ ಕೊಡ್ತಿಡು ಎನ್ನ ಸೆರೆಯಿಂದ ಕುಡಿಯಿಟ್ಟು ಕೊಯ್ಪಡು ಗುಡ್ ಅಂಕಿ ರಾತ್ರಿ ಶೇಷಪ್ಪ ಚುರಣಿ ಗುಡ್ಡಿಯಾನ ನಾಟಕದ ಮುಜಿಗಾಸ್ತಿ ಅನ್ನೋಟಿಗೆ ಹೀರೋ ಮಂತಿರಿ ಯಾನ ಎಡ ಮುಜಿಗಾಸ್ತಿ ಅರವಂತಿರಿ ಈ ಲವ್ ಸೀನ್ ಕೊಟ್ಟುಡು ಎನ್ನ ಸೆರೆಯಿಂದ ಕುಡಿಯಿಟ್ಟು ಕೊಯ್ಪಡು ನಿನ್ನೆ ಮುಜಿಗಾಸ್ತಿ ಕಂತಿ ಸಾಧ್ಯ ಟೋಬಲ್ ಬರ್ತದೆ ಗೊತ್ತಿಲ್ಲ ಜನಕ್ಕೆ ವಾ ಕ್ಲಾಪ್ ವಾ ಬಿಸಿಲು ಗೊತ್ತಿಲ್ಲ ಏನ ಬೋರ್ ಮಂಡೆ ಇರ್ತದ
3: ಸಾಂಗ್
2: ರೆಡಿ ಜೀವ ಜೊತೆಗೆ ಬಿರಲು ಬಾಳು ಸುಂದರ
3: ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ ಉಳಿದ ಜೀವ ಮರತ ಬನ್ಪು ಒಂದು ಟಿಕ್ಕಿದ್ ಹೋಯ್ತೀನಿ
5: ಪಗಡಿ ಬಿಡಿ ಬನ್ಪು ಚೀ ಸೈ
2: ಪೂಜಾವ
3: ಅವ್ಯಾನ್ ಮರತ ಬನ್ಪು ಮತ ನೇಲ ಬರತ್ತ ಪದ್ಜೋಡು ಯಾನ್ ಒಂದು ನೇಲ್ದೀನಿ
2: ಮಾಸ್ಟರ್
3: ಆತ್ಮ
2: ಇಲ್ಲ ಕರ್ಮದಿಂದ ಆತ್ಮ
3: ಗಣೇಶ್ ಮಾಸ್ ಬಂತೀನಿ ಆತ್ಮ ಮೂಲು
2: ಪುಣಿಗೆ
3: ಪಂಜೋರು ಒಂಜಿ
2: ಮೃಡಾಳಿಗೆ
3: ಮೃಡಾಳಿಗೆ
5: ಮೇನು
3: ಮೇನ್ ಈ ಪಂಜೋನಾರು ನಾವು
5: ಮನೋಲಿ
3: ಕಾವ್ಯ ಮಲ್ಪನು ಗ್ಯಾರಂಟಿ ಸೂಪರ್ ಹಿಟ್
2: ನನ್ನ
3: ಸುಂದರ ಬಡದಿನ ಯಾವಡು ಪದ್ಮಾಂಬಿಕ
2: ಪದ್ಮಾಂಬಿಕರ ದುರ್ಗಾಂಬಿಕರ
3: ಪದ್ಮಾಂಬಿಕ
2: ಬಸ್ ಮಂಡ್ಯ ಸಮದಾತಿನಿ
3: ಪದ್ಮ ಅಂದ್ರೆ
2: ಪದ್ಮ ಪದ್ಮ ಸರಿ ಸರಿ ಅಂಬೇನ ಬಡಿದನೂರಲ್ಲಿ ಏರ್ ಮಾಡ್ಕೊಂಡು
3: ಬಡಿದನೂರಲ್ಲಿ ಏರ್
2: ಮಾಡ್ಕೊಂಡು
3: ನಮ್ಮೆಟ್ರಿ ಏರ್
2: ನಮ್ಮೆಟ್ರಿ
3: ಆ ಜನ ವಾಚ್ಮ್ಯಾನ್ ಗಾವನ್ನ ಆ ಜನ ಬೊಕ್ಕು ಬಾಯಿ
2: ಪೂಜನ ಬಿಟ್ಟು
3: ದಯಾ ಪೈಸೆ ಇದ್ದ ಜನ
2: ದಯಾ ಪೈಸೆ ಈ ಜನ
5: ಎಂಚಿನ
3: ಬೋರ್ ಮಂಡೆ ಅವ್ರು ಸರಿಯ
5: ನಾಟಕ
3: ಬೇತಾರಲ್ಲ ನಾಡ್ದು ಬಂದೆ ವಿಲನ್ ಏನ್ ಮಾಡ್ರೆ
2: ವಿಲನ್ ಗಜೇಂದ್ರ
3: ಯಾರು ಸ್ಕ್ರಿಪ್ಟ್ ಕೊರ್ಬೋದು ಮಾಸ್ಟ್ರೆ ಸ್ಕ್ರಿಪ್ಟ್ ತರ ತಟ್ಟಿದ್ದು ಚೆಪ್ಪು ಎಂಚಿನ ಮಾಸ್ಟ್ರೆ ಮಲ್ಲ ಗೂಡ್ದಂಗಡಿದ ಲೆಕ್ಕಲ್ಲಿ ಆಯಾಗ ವಿಲನ್ ಕೊರ್ನಾವ
2: ಆಯ್ತು ವಿಲನ್ ಲಾಯ್ಕ ಗಜೇಂದ್ರ
3: ಎಂಚಿನ ಕುಪ್ಪಸ
5: ಮಾಡ್ಬೇಕು
3: ದೊಂಬ ಮಾಡ್ಲೇಕೊಂಡು ಜೋರ್ ಬರ್ಸ ಬರ್ತಿನ ರಡ್ಡಿ ಜೋಗ್ಲಿಕ್ಕೆ ಆರಾಮ ಮಾಡಿ ನೆಟ್ಟೆ ಶೇಕಿಂಗ್ ತುಲೆ
2: ಗಜೇಂದ್ರ ಸಾಂತಪ್ಪ ನಾಟಕೊಂಡಿದ್ದ ಎಡ್ಡ ರೋಲ್ ಉಂಡು ಈ ಗಜೇಂದ್ರ ಎತ್ತ ಈ ಸಾಂತಪ್ಪ ನಾಟಕೊಂಡು ನಾಗಿ
3: ಎಡ್ಡ ರೋಲ್ ವಿಲನ್ ರೋಲ್ ಮಾರ ಕಣ್ಣ ಬಟ್ಟ ಡೈಲಾಗ್ ಉಂಡು ಬಗಲಲ್ಲಿ ಎತ್ತ ಏನು ನಾಗಿ ದೇವರ ನಾಜ ಮೈಕಂಡ್ ದರ್ಪು ಎಲ್ಲ ಮೆಲ್ಲವನೆ ಕುಡಪರಜ್ಜಿ ಕುಡರ್ ಮಾತ್ರ ಬನ್ನಿ ವಿಲನ್ ರೋಲ್ ಮಾರಯ ಡೈಲಾಗ್ ಬಗಲಲ್ಲಿಯ ಎಂಚಿನ ಮಾಸ ಹೆಂಗ ಧೈರ್ಯಜ್ಜಿ ಏನ್ ಸಟ್ಟ ಡೈಲಾಗ್ ಕೊಡ್ತು ತೂಪನಡ್ಡೆ ಮಾಸ್ಟರ್ ಡೈಲಾಗ್ ಕೊಡ್ಬೇರೆ ಆಯ್ನ ಬಗಲ ರೋಲ್ ರೈಸ್ ವೈ ಬಕಾವಲು ನಿಟ್ಟೆ ನೀರ್ ಮಾರ್ಕೊಂಡು ನೀವು ಬಾಯರ್
2: ಕುಸಲತ್ತೆ
3: ನಾಟಕ ಬಂಡ ಕುಸಲ ಇಂಚ ಮರ್ಲೇರ್ಲೇಕ ಬರ ತರಗಿರ್ಬೋದು ಎದ್ ಬೆಂಡ ಎದ್ದುಲ ತೆಗೆದು ಇಂಚಿ ಮಿತ್ ಬರೋದು ಯಾವ ಬೈದು ನನ ಓಡೆ ವೈಪಾರಿ ಮೂಜಿ ಜಂಪುಂಡು ಮರಲೇರ್ಲೆಕ್ಕ
5: ಆನೆಗೆ
3: ಮೈ ಬಾಡ್ ಪೂಜ್ಯ
5: ರೌಂಡ್ ಕಂಡ ಬಿಟ್ಟೆ ಜಾಸ್ತಿ ತಿಕ್ಕೊಂಡು
3: ಕರೆಕ್ಟ್ ಅವಳು
2: ತಿಳ್ಕೆ
3: ಬರೋವಲ್ಲಿ
2: ನಾಗಾಗಿ ಸೈಪುನೇಟ ಬುಗ್ಗೆ
5: ಇಲ್ಲ
3: ಬಿ ಹಿಡಿದ ಚೂರು ಮಾಡ್ತಾನ ಹೊಗೆ ಬರೆಯಾರೆ ಬಡಸೊಪ್ಪುಡು ಜೀರ್ಗೆ ಮಿಠಾಯಿ ತಿಂತೀನಿ ಅಮ್ಮ
4: ಬೇಜಾರಾದ
2: ಎಂಚಿನ
3: ಮಾರ್ರೆ ಎಲ್ಲಿ ಎಲ್ಲಿ ಉಂಟು ಇಲ್ಲ ಅಸೈನಿ ಅಸೈನಿ
2: ಪ್ರಾಣಿ ಲೆಕ್ಕನೇ
3: ತೋಚಿನ
2: ಇತ್ತೆ ಬಾರಿ ಶೋಗದ ನಾಟಕ ಉಂಡು ಸಾಂತಪ್ಪನ ನಾಟಕ ಜಡ್ಡ ರೋಲ್ ಉಂಡು ಜಡ್ಡ ಕಾಮಿಕ್ ರೋಲು ಈ ಮಲ್ಪೋಡು
6: ನಾಟಕ
2: ನಾಟಕ
6: ಮೇನೇ ಬರೀದ ಮೇನೆ ತಿಳಿಪ ಸಾವಿರ ನಾಟಕ ಏನು ಮಲ್ಪಜಿ
3: ಅಮಿತಾಬ್ ಬಚ್ಚನ್
2: ನಾಟಕ ಪುಯ್ಯನಗ ಮಾತಿರ್ಲ ಸೈಪೀರ್ ಪುಯ್ಯನಗ ಮಾತಿರ್ಲ ಸೈಪೀರ್
6: ಇದೆ ಪುಲ್ಯನಗ ಮಾತಿರ್ಲ ಸೈಪೀರ ಅಂದ ಏರಿ ಎಂತ ಸೈಪೀರ ಒಂದು ಬಂದಿತ್ತು
2: ಸುರೋಟು
3: ಸುಂದರ್ರಾಯ್ ಕರ್ಲು ಬಸ್ ಸ್ಟಾಪ್ ಸೈಪಿ
2: ಸೈತಪ್ಪೆ ಪರ್ದು ಪರ್ದಲ್ಲಿ ಇವರು ಬಸ್ ಸ್ಟಾಪ್ ಸೈಪಿ ಇಲ್ಲೇ ಉಂಡತ್ತ ಆ ಕಪಗಟ್ಟಿ ಅದು ಕಪಗಟ್ಟು ಸೈಪಿ ಬೊಕ್ಕ ನಿನ್ನ ಉಂಡತ್ತ
3: ನಿನ್ನ ಗಜೇಂದ್ರ ಕೇಳ್ತೀನಿ ಅಂದ
6: ಗಜೇಂದ್ರ ಎಂತ ಸೈಪಿನಿ
3: ಗಜೇಂದ್ರ ಹುಚ್ಚು ತುಚ್ಚಿದ ಸೈಪಿ
6: ಹುಚ್ಚು ಏರ್ಬಾರ್ಡ್
3: ಹುಚ್ಚು ನಿನ್ನ ಅಮ್ಮೆ ಅಪ್ಪಣ್ಣೆ ಬಾರ್ಡ್ ಹುಚ್ಚು ಮಾರೆ ಪ್ಲಾಸ್ಟಿಕ್ ಹುಚ್ಚು ಮಾರೆ
6: ಪ್ಲಾಸ್ಟಿಕ್ ಹುಚ್ಚಿಂಗ್
3: ಸ್ಟೋರಿ ಚೇಂಜ್ ಮಾಡ್ಬೇಕು ಮಾರ್ರೆ
6: ನಾಟಕ ಬರೀತಿನ ಸೈಪಿನಿ ಡೈರೆಕ್ಟರ್
2: ಯಾರು ಮಾತ್ರ ಕಡೆಗೆ ಯಾರು ಮಾತ್ರ ಕಡೆಗೆ ಕುಯಲ್ ಆಗಿದೆ ಸೈಪಿನ
3: ಓ ಡ್ರಮ್ ಅಲ್ಲ ಉಲ್ಲೇರ್ ಮಾಸ್ಟರ್
6: ಗೋರಿ
3: ಕಟ್ಟಡ ಗಾಳಿ ಮೇಲೆ
6: ಕೌಂತು ಮಾತೇ ಕಿರಣ್ ಅಂದ್ರೆ ಮಾತೇ ಕಿರಣ್ ಗೊತ್ತಾಡ ಮಾತ್ರ ಬಾರಿ ಸುಲಭ ಅಂದ್ರೆ ನಮನ ಮಾತೇ ಕಿರ್ದೆ ನಮ್ಮ ಸ್ಟೇಜ್ ಜೊತೊಂದು ಪೋತ ನಮ್ಮನ್ನು ದುಂಕುನ್ ದುಂಕುನ್ ಪೋಗಿ ಮೇದಾಯ ಕಿರಣಿ ಗೊತ್ತಾಡ ಲಾಸ್ಟ್ ಗೆ ಪೇಮೆಂಟ್ ಕೊರತಿ ಕುಜತ ಐಕ್ಯ ನಮ್ಮ ಮಾತೇ ಕಿರಣಿ ಎಂತ್ರು ಈ ಮಂಡಿ ನಾಟಕ ಬರೀತಿನ ನೀವ್ಲೆ ಸೈಪನು
2: ನಾಟಕ ಗೊಬ್ಬ ಹೋಗಿರ್ತೀನಿ
3: ಹಾಕಿ
6: ಬದುಕಿರ ಆಸೆಗಿನ
4: ಮಾಸೆ ಯಾನ್ ಕಪ್ಪ ಗಟ್ಟಿಯಾದ ಸೈಪುನ ಕಪ್ಪ ನೀರು ಮಂತ್ರ ಬದುಕಾವಳಿ
2: ಉತ್ತರ
6: ಇದೇ ಕಪ್ಪ ನೀರು ಮಂತ್ರ ನೀನು ಬದುಕಾವಳ ಗಾಲಜಿ ಸಯ್ಯರ ನನಗ ಒಂದು ವಿಕ್ಸ್ ಬಾಯಿಗೆ ಬಾಡ ಅಡಿಗೆ
3: ಬದುಕಿನ ಅಕಲೇ ಬೋಡಾದ ಅಕಲ ಯಾನು ಬಂಗೋಡು ಹೊರಿ ಹೊರಿಯನ್ನು ಕೆರ್ತೀನಿ ಮಾರ್ರೆ ಅಕಲೆ ಬೋಡಾದ ಸೈಪುಲಿ ಮಾರ್ರೆ ಅಕಲೆ ಬೋಡಾದ ಬದುಕು ಅಪ್ಪ ನಾನು ಇದು ಬಂಗೋಡು ಕೆರ್ತಿಂದ ಹೋಟೆಲ್ ನೀನು ಸಹಿತ ಟೆಂಪೋಡೆ
6: ನೋಡ್ಕೊಂಡು ನಾಟಕ ಬರೋದ್ರ ಮೇಲೆ ಆಲೋಚನೆ ಮಾತಿರ ಕೆರ್ತಿ ಮೇ ತಿಳ್ತೀನಿ ಅದ ನಿನ್ನ ಅವ್ವ ಇದೆ ಮಾತಾಡಲಿ ಕಿರ್ನಿ ತೇಳ್ತೀನಿ
2: ಅಂತ. ವಿಶೇಷ
6: என்ன புள்ளு
5: என்ன
6: புள்ளு நம்ம ஹோட்டல் அம்மே
7: நம்ம ಬೆಸ್ಟ್ ಪ್ಯಾರ್ ಅದ
8: ಸೂಪರ್ ಸೂಪರ್
7: ಬೊಕ್ಕ ಆ ಏನ ಲವ್ ಮಾಡ್ಕೊಂಡ್ರೆ
8: ಹೊಟ್ಟೆ ಕುಳಿದೆ ಐ ವಿಲ್ ಬಿ
7: ಐ ಸ್ಕ್ಯಾನ್ ಮಾಡ್ರೆ
8: ಐ ವಿಲ್ ಬಿ
7: ಮೊಬೈಲ್ ಬೊಕ್ಕ ಈ ರೆಂಟ್ ಲೈಫ್
8: ಕೊಡ್ ಯಾ ಮರವೇ ಲೈಫ್ ಕಂಟ್ರಿ ಮುಲ ತಿರ್ಗೇರ ನನ್ನ ಸೈಕಲ್ ಡಬಲ್ ರೈಲ್ ಬಾರ ಸಿಲಿಕು ಲೋಕ
7: ಗಜೇಂದ್ರ ಮೊದಲೇ ಕರ್ತು ವಿದಾಯ ಮಾಡಿ ಮಮ್ಮಿಡ ಬಂದ ಮೊರನೆಲ್ಲ ಬರೋದಿತ್ತಾದ ದಾದ ಬಂದ್ అంచి ఓలాడ కుంటు పొత్తు పోండా అయి పాడండి నువ్వు విని కాలి ఇస్త్రీ పడిన విషయానా అవి ఇప్పుడు మమ్మీడ పంట మమ్మీడ పని పని దారి నాకు విని బాగులే
0: ಇತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ ದೀಪರ್ ಈ ನಾಟಕದ ನಾಲ್ನೇ ಹೆಗ್ಗೆ ಕೇಂಡರ್ ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ ರೇಡಿಯೋ ಸಾರಂಗ ನಿಕ್ಲು ತುಳು ಪ್ರಸಾರ ಕೇನೊಂದಲ್ಲರೆ ನನ್ನ ದುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನು ಕೇನೊಂದು ಬರ್ಕಾ

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಪ್ರಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಅರ್ಧ ಬೆಳಕು ಅರ್ಧ ನೆರಳು. ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು, ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು. ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು.
4: ಏನಿದು, ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ? ಸೈನಿಕರೇ, ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ.
3: ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ.
4: ಇದು ರಾಜಾಜ್ಞೆ. ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು.
3: ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು. ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ. ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು.
5: ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ನಾನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಬಂದಿದ್ದೇನೆ.
3: ಧ್ವನಿ ಕೇಳಿ ಅಕ್ಬರ್ ಹೊರಗೆ ಬರುತ್ತಾನೆ. ಎಲ್ಲರೂ ಸೇರುತ್ತಾರೆ. ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಒಂದು ಮಂಚವನ್ನು ಹೊತ್ತುಕೊಂಡು ನಿಂತಿರುತ್ತಾನೆ. ಅವನು ರಾಜನನ್ನು ನೋಡಿ,
5: ಮಹಾಪ್ರಭು, ನಾನು ನಿಮ್ಮ ಆಜ್ಞೆಯಂತೆ ಬಂದಿದ್ದೇನೆ.
3: ಅಕ್ಬರ್ ಎಲ್ಲವನ್ನೂ ಊಹಿಸಿದನು.
4: ಇದು ಯಾರ ಉಪಾಯ?
5: ಮಹಾಪ್ರಭು, ನಮ್ಮ ಬೀರ್ಬಲ್ ಈ ಉಪಾಯ ಹೇಳಿಕೊಟ್ಟರು. ಅವರು ನನ್ನ ಮನೆಯಲ್ಲಿದ್ದಾರೆ.
3: ಅಕ್ಬರ್ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬೀರ್ಬಲ್ನನ್ನು ಸಮಾಧಾನಪಡಿಸಿ ಅರಮನೆಗೆ ಕರೆತಂದನು.

0: ಜನ್ಮದಿನೋತ್ಸವ. ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು. ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು. ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ,
1: ಬೀರ್ಬಲ್, ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ. ಆಹಾ, ನೀನೇನ್ ಹೇಳ್ತಿ?
2: ಹೌದು ಮಹಾಪ್ರಭು, ಅದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಯಾವಾಗ್ಲೂ ರುಚಿಯಾಗಿರುತ್ತೆ.
1: ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ.
2: ತಮ್ಮ ಇಚ್ಛೆ ಮಹಾಪ್ರಭು. ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು.
0: ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು. ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು. ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು.
1: ಬೀರ್ಬಲ್, ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ? ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ.
2: ಹೌದು ಮಹಾಪ್ರಭು, ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ. ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ.
0: ಅಕ್ಬರ್ ಆಶ್ಚರ್ಯಪಟ್ಟನು.
1: ಏನಿದು ಬೀರ್ಬಲ್, ಏನಾಯಿತು ನಿನಗೆ? ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ, ಆದರೆ ಈಗ ಅಸಹ್ಯ ಪಡ್ತೀಯಲ್ಲ.
2: ಏನು ಮಾಡಲಿ ಮಹಾಪ್ರಭು, ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ.

0: ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ
1: ಬೀರ್ಬಲ್, ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೆ ಅಥವಾ ಕುರುಡರು ಹೆಚ್ಚೆ?
2: ಹೌದು, ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು, ಇದರಲ್ಲಿ ಯಾವ ಸಂಶಯವೂ ಇಲ್ಲ.
1: ಹೇಗೆ ಹೇಳುವೆ ನೀನು? ನಾಳೆ ಅದನ್ನು ಸಾಧಿಸಬಲ್ಲೆಯೇ?
2: ಓಹೋ, ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ.
0: ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು. ಅವನು ಅದನ್ನು ರಿಪೇರಿ ಮಾಡುತ್ತಿದ್ದನು. ಅಲ್ಲಿಗೆ ಅಕ್ಬರ್ ಬಂದನು.
1: ಬೀರ್ಬಲ್, ನೀನು ಆ ಸ್ಥಾನಕ್ಕೆ ಬರದೆ ಇಲ್ಲಿ ಏನು ಮಾಡುತ್ತಿರುವೆ?
0: ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ. ಏನನ್ನೋ ಬರೆದ. ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಮಾಡುತ್ತಿರುವೆ ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳುತ್ತಿದ್ದರು. ಬೀರ್ಬಲ್ನ ಸಹಾಯಕ ಎಲ್ಲವನ್ನು ಬರೆದುಕೊಳ್ಳುತ್ತಿದ್ದ. ಮರುದಿನ ಬೀರ್ಬಲ್ ಆಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು.
1: ಬೀರ್ಬಲ್, ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ? ಈಗಲೇ ಮಹಾಪ್ರಭು.
0: ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ. ಒಂದು ಕುರುಡರ ಪಟ್ಟಿಯಾಗಿತ್ತು, ಇನ್ನೊಂದು ದೃಷ್ಟಿ ಇರುವ ಜನರ ಪಟ್ಟಿಯಾಗಿತ್ತು.
1: ಏನಿದು ಬೀರ್ಬಲ್, ಮೊದಲು ಪಟ್ಟಿಯಲ್ಲಿ ಕಡಿಮೆ ಹೆಸರುಗಳಿವೆ ಮತ್ತು ನನ್ನನ್ನು ಸೇರಿಸಿದಂತೆ ಹೆಚ್ಚು ಹೆಸರುಗಳಿವೆ. ಏನು ಹುಡುಗಾಟಿಕೆ!
2: ಇಲ್ಲ ಮಹಾಪ್ರಭು, ಮೊದಲನೆಯ ಪಟ್ಟಿ ನನ್ನನ್ನು ಏನು ಮಾಡುತ್ತಿರುವೆ ಎಂದು ನಾನು ಮಾಡುತ್ತಿದ್ದುದನ್ನು ನೋಡಿಯೂ ಕೇಳಿದವರು.
1: ಹಾಗಾದರೆ ಅವರು ಕುರುಡರು ಮಹಾಪ್ರಭು.
2: ಈಗ ಇನ್ನೊಂದು ಪಟ್ಟಿ, ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು.
1: ಈಗ ಹೇಳಿ ಮಹಾಪ್ರಭು, ಯಾರು ಹೆಚ್ಚಾಗಿದ್ದಾರೆ? ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ.
3: ಕುರುಡರೇ ಹೆಚ್ಚಾಗಿದ್ದಾರೆ, ನಾನು ಒಪ್ಪಿಕೊಳ್ಳುತ್ತೇನೆ. ಬೀರ್ಬಲ್
4: ಪುಟ್ಟ, ನಮ್ಮನೆಯಲ್ಲಿ ಯಾವ ಪ್ರಾಣಿ ಇದೆ ಹೇಳು? ನಮ್ಮನೆಯಲ್ಲಿ ಪುಟಾಣಿ ಕರು ಇದೆ ಅಮ್ಮ.
5: ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ?

0: ಅಕ್ಬರ್ ಮತ್ತು ಮಾವಿನ ಹಣ್ಣು. ಅಕ್ಬರನಿಗೆ ಮಾವಿನ ಹಣ್ಣು ಅತ್ಯಂತ ಪ್ರಿಯವಾಗಿತ್ತು. ಒಂದು ದಿನ ಅರಮನೆಯ ತೋಟದಿಂದ ಅತ್ಯುತ್ತಮ ಮಾವಿನ ಹಣ್ಣುಗಳನ್ನು ತರಲಾಯಿತು. ಅಕ್ಬರ್ ತೋಟದಲ್ಲಿ ರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದ.
1: ಆಹಾ, ರುಚಿಯಾಗಿದೆ, ಬಹಳ ರುಚಿಯಾಗಿದೆ.
0: ರಾಣಿ ಅಕ್ಬರ್ ಮಾವಿನ ಹಣ್ಣು ತಿನ್ನುತ್ತಾ ಇರುವುದನ್ನು ನೋಡುತ್ತಾ ಇದ್ದಳು. ಅಕ್ಬರ್ ಹಣ್ಣು ತಿಂದ ನಂತರ ಬೀಜಗಳನ್ನು ರಾಣಿಯತ್ತ ಎಸೆದನು. ಆಗ ಬೀರ್ಬಲ್ ಅಲ್ಲಿಗೆ ಬಂದನು.
1: ಬೀರ್ಬಲ್, ನೀನು ರಾಣಿಯವರನ್ನು ನೋಡಿದೆಯಾ? ಅವರು ಹೊಟ್ಟೆ ಬಾಕರೆನಿಸುವುದಿಲ್ಲವೇ?
0: ರಾಣಿಗೆ ಅವಮಾನವಾದಂತೆನಿಸಿತು. ಅಕ್ಬರ್ ಹೇಳಿದ್ದು ಅವಳಿಗೆ ಬಹಳ ಬೇಸರ ತಂದಿತು. ಬೀರ್ಬಲನಿಗೆ ಕೂಡಲೇ ಪರಿಸ್ಥಿತಿ ಅರ್ಥವಾಯಿತು.
2: ಅದು ಹಾಗಲ್ಲ ಮಹಾಪ್ರಭು, ನೀವು ರಾಣಿಯವರಿಗಿಂತ ಹೆಚ್ಚು ಹೊಟ್ಟೆ ಬಾಕರು.
1: ಹೇಗೆ ಹೇಳುತ್ತೀಯಾ?
2: ರಾಣಿಯವರು ಬೀಜಗಳನ್ನಾದರೂ ಬಿಟ್ಟಿದ್ದಾರೆ, ನೀವು ಬೀಜಗಳನ್ನು ಬಿಡದೆ ತಿಂದಿರುವಿರಿ, ಹಾಗಾಗಿ ನೀವೇ ಹೊಟ್ಟೆ ಬಾಕರು.
0: ಎಲ್ಲರೂ ನಕ್ಕರು.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗೋನಾಟ್ 7.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಹರಿಕತೆ ಶ್ರೀ ರಾಘವೇಂದ್ರ ಮಹಿಮೆ, ನಡೆಸಿಕೊಡುವವರು ಸಂತ ಭದ್ರಗಿರಿ ಅಚ್ಯುತದಾಸರು.

ಶ್ರೀ ಗುರು ಅಂದರೆ ಚರಬ್ರಹ್ಮನಿದ್ದಾನೆ, ಶ್ರೀಹರಿಗೆ ಪ್ರತೀಕ. ಗುರುವಿನ ಮೂಲಕ ಹರಿಯ ಅನುಗ್ರಹ ಪಡೆಯುವುದು ಸುಲಭ. ಅಂಥ ಗುರುಗಳಲ್ಲಿ ವಿತ್ತಾಪಹಾರಕ, ಚಿತ್ತಾಪಹಾರಕ, ಹೃತ್ತಾಪಹಾರಕ ಅಂತ ತ್ರಿವಿಧ ಗುರುಗಳು. ಶ್ರೀ ರಾಘವೇಂದ್ರ ತೀರ್ಥರು ಹೃತ್ತಾಪಹಾರಕ. ದುಃಖಿ ಜೀವಿಗಳು, ನೊಂದ ಜೀವಿಗಳು, ಸಂಸಾರದಲ್ಲಿ ಬೆಂದು ಬೇಯುವ ಜೀವಿಗಳನ್ನು ಅನುಗ್ರಹಗೈದು ರಕ್ಷಿಸಿ ಶ್ರೀಹರಿಯ ಭಕ್ತಿ ಜ್ಞಾನವನ್ನು ಅವರಿಗೆ ಕೊಡಿಸಿ ಅವರ ಪಾಪಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥ ದಯಾಮಯರಾದ ಗುರುಗಳು ಕಲಿಯುಗದ ಕಾಮಧೇನು ಅಂತ ಕರೆಯಲ್ಪಡ್ತಾರೆ. ಅಂಥ ರಾಘವೇಂದ್ರರ ಚರಿತ್ರೆಯೆಲ್ಲ ಕೇಳಿದ್ದೇವೆ. ಆದರೆ ಅವರ ಮಹಿಮಾ ವಿಶೇಷಗಳನ್ನು ತಿಳಿದು ಗುರುವನ್ನು ಮಹಿಮೆಯ ಮೂಲಕ ತಿಳಿಯಬೇಕು, ಅದನ್ನು ತಾತ್ವಿಕವಾಗಿ ತಿಳಿಯಬೇಕು, ಅದನ್ನು ಸಾತ್ವಿಕವಾಗಿ ಮನನ ಮಾಡಬೇಕು. ಅದಕ್ಕೋಸ್ಕರ ಅಂಥ ರಾಯರ ಮಹಿಮೆಯನ್ನು ಕೇಳೋಣವಂತೆ

ಕಲಿಯುಗದ ಕಲ್ಪತರು ಕಾಮಧೇನು ಚಿಂತಾಮಣಿ ಶ್ರೀ ರಾಘವೇಂದ್ರರು ನಮ್ಮ ನಿಮ್ಮನ್ನೆಲ್ಲ ಸವಸತಕ್ಕಂಥವು. ಕಾಮಧೇನು ಚಿಂತಾಮಣಿ ಕಲ್ಪತರುಗಳಿಗಿಂತ ಅಧಿಕ ಗುರು. ವೃಂದಾವನ ಪ್ರವೇಶದ ನಂತರವೂ ಆ ವೃಂದಾವನದಲ್ಲಿ ಇದ್ದು ಅನೇಕಾನೇಕ ಮಹಿಮೆಗಳನ್ನು ತೋರಿ ಹಿಂದೆ ತಾನು ಪ್ರಹ್ಲಾದರಾಗಿ ಪಾಪಿಗಳನ್ನು ಉದ್ಧರಿಸಿದವರು, ವ್ಯಾಸರಾಯರಾಗಿ ಮತ್ತೆ ಜ್ಞಾನಿಗಳಿಗೆ ಜ್ಞಾನವೃಷ್ಟಿಯನ್ನು ಮಾಡಿದವರು, ಈಗ ರಾಯರಾಗಿ ರಾಗದ್ವೇಷದಲ್ಲಿ ಮುಳುಗಿ ಕಂಗೆಟ್ಟಂತಹ ಕಲಿಯುಗದ ಜನರನ್ನು ಉದ್ಧಾರ ಮಾಡಿ ನಳಿನನಾಮನ ಕೃಪೆಗೆ ಪಾತ್ರರಾಗಿಸತಕ್ಕಂಥವರು. ಗುರುವಿನ ಮಹಿಮೆ ಅಗಾಧ, ವರ್ಣನಾತೀತ.

ಮಂಗಳ ಮಹಿಮನಾದ ಗುರುಗಳ ವೃಂದಾವನವನ್ನು ಕಣ್ಣಿಂದ ನೋಡಿ ಭಕ್ತಿ ಪುರಸ್ಸರವಾಗಿ ಒಂದೇ ಒಂದು ಪ್ರದಕ್ಷಿಣೆ ಮಾಡಿದರೆ ಆ ವೃಂದಾವನ ಅಭಿಷೇಕ ಜಲವನ್ನು ಸ್ವೀಕಾರ ಮಾಡಿ ಪ್ರೋಕ್ಷಿಸಿಕೊಂಡು ತೀರ್ಥವಾಗಿ ಪ್ರಾಶನ ಮಾಡಿದರೆ ಗಂಗಾದಿ ಆ ಸೇತು ಹಿಮಾಚಲ ಮಾಡಿದ ಎಲ್ಲ ಯಾತ್ರೆಯ ಪುಣ್ಯವೂ ಕೂಡ ಅದರಿಂದ ಪ್ರಾಪ್ತಿಯಾಗ್ತದಂತೆ.

ಒಂದೇ ಒಂದು ಪ್ರದಕ್ಷಿಣಾ ನಮಸ್ಕಾರಕ್ಕಷ್ಟು ಮಹತ್ವ ಇದೆ ವೃಂದಾವನದಲ್ಲಿ. ಅಂಥ ಗುರುಗಳ ಪುಣ್ಯ ಚರಿತ್ರೆ ಮಹಿಮೆ ಒಂದೇ ಎರಡೆ, ಸುಖದ ಸಂಸಾರ ತ್ಯಜಿಸಿ ಲೋಕೋದ್ಧಾರಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿದ ಶ್ರೀ ರಾಘವೇಂದ್ರರು ಆ ಜನ್ಮ ವೈಷ್ಣವರಲ್ವೇ, ಪ್ರಹ್ಲಾದರಾಯರಲ್ವೇ. ಗ್ರಂಥಗಳನ್ನು ಓದಿ ಅವರು ತಿಳ್ಕೊಳ್ಬೇಕಾದ್ದೇನೂ ಇಲ್ಲ. ಬಾಲ್ಯದಲ್ಲೇ ಪರಿಮಳಾಚಾರ್ಯ, ವೆಂಕಟಭಟ್ಟಾಚಾರ್ಯ ಮೊದಲಾದ ಬಿರುದನ್ನು ಪಡೆದವರು. ಇವರನ್ನು ಸಕಲರೂ ಸ್ತುತಿ ಮಾಡಿದ್ದಾರೆ. ಗುರುರಾಜರನ್ನು ಸ್ತುತಿ ಮಾಡಿದ್ದು ಸುಮ್ಮನೆ ಅಲ್ಲ, ತಾನು ಪ್ರಹ್ಲಾದರಾಯರಾಗಿದ್ದಾಗಲೇ ಎಲ್ಲ ದೈತ್ಯ ಬಾಲಕರಿಗೆ ಹರಿನಾಮ ದೀಕ್ಷೆ ಕೊಟ್ಟಿರತಕ್ಕಂಥ, ಬೇಕಾದ ಕೇಳುವ ನಿನ್ನ ಕೊಡ್ತೇನೆ ಅಂತ ನರಸಿಂಹದೇವರಂದಾಗ

ನನಗೆ ಎಷ್ಟು ಬೇಕಾದ ಜನ್ಮ ಬರಲಿ, ನಾನು ಭಯಪಡುವುದಿಲ್ಲ, ನಿನ್ನ ಚರಣದಲ್ಲಿ ಭಕ್ತಿ ಮಾತ್ರ ಸದಾ ಕೊಡುವಂತ ಬೇಡಿರತಕ್ಕಂಥ ಮಹಾಮಹಿಮರು. ಅಂಥವರು ಲೋಕೋದ್ಧಾರಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ. ಸಂಚಾರ ಮಾಡ್ತಾ ಮಾಡ್ತಾ ಮಹಾಪಂಡಿತ ಪ್ರವರರ ಊರೆಂಬ ತಂಜಾವೂರಿನ ಆಗಮಿಸಿದ್ದಾರೆ. ಆಗ ತಂಜಾವೂರಿನಲ್ಲಿ ವಿಜಯರಾಘವ ನಾಯಕನ ಆಡಳಿತ ಇದೆ. ದುರ್ದೈವದಿಂದ ಬರಗಾಲ ಪ್ರಾಪ್ತಿಯಾಗಿ ಮೃಗಪಕ್ಷಿಗಳು, ಮನುಷ್ಯ ಮಾತ್ರರು ಯಾರೂ ಊರಿನಲ್ಲಿ ಉಳಿದಿಲ್ಲ. ಕೆರೆ ತೊರೆಗಳೆಲ್ಲ ಬತ್ತಿವೆ. ಕಾರಣ ಏನು ಅಂತ ತಿಳಿಯುದು. ನಾನಾ ರೀತಿ ಯಜ್ಞ ಯಾಗ ಹೋಮ ನಿಯಮಗಳನ್ನೆಲ್ಲ ರಾಜ ಮಾಡಿಸಿದ. ಕೊನೆಗೆ ಶ್ರೀ ರಾಘವೇಂದ್ರರು ಬರ್ತಾರೆ ಅಂತ ತಿಳಿದ ಕ್ಷಣ ವೈಭವೋಪೇತವಾದ ಕ್ರಮದಲ್ಲಿ ರಾಯರನ್ನು ವಿಜಯರಾಘವ ನಾಯಕನು ಅರಮನೆ ಕರೆಸಿ ತನ್ನ ಕಿರೀಟವನವರ ಪಾದ ಮೂಲದಲ್ಲಿಟ್ಟು, ಇನ್ನು ನನ್ನ ಅರಸೊತ್ತಿಗೆ ರಕ್ಷಿಸುವುದು ನನ್ನಿಂದ ಸಾಧ್ಯವಲ್ಲ, ನಿಮ್ಮಿಂದಲೇ ಸಾಧ್ಯ, ನೀವಿದನ್ನು ಮಾಡಿ ತೋರಿಸಬೇಕಾಯ್ತು. ಹೀಗೆ ಗುರುಗಳಿಗೆ ಶರಣು ಬಂದಾಗ ಕರುಣಾಳುವಳಾದ ರಾಯರು, ಭಯಪಡಬೇಡ ರಾಜ, ಭಗವಂತನಿದ್ದಾನೆ, ಆ ಶ್ರೀ ಭೂ ದುರ್ಗಾದೇವಿ ಆಕೆಯ ಶ್ರೀಹರಿಯ ಆಜ್ಞೆಯಂತೆ ಲೋಕವನ್ನು ಪಾಲಿಸತಕ್ಕಂಥವಳು. ಹೀಗೆ ಧೈರ್ಯವನ್ನು ಹೇಳಿ ತನ್ನ ಕಮಂಡಲನ ಜಲವನ್ನು ರಾಜನ ರಾಜಭಂಡಾರದಲ್ಲಿ ಚಿಮುಕಿಸಿದ್ದಾರೆ. ಕೆಲವು ಬೀಜಗಳನ್ನು ತರಿಸಿ ಆ ಬೀಜಗಳು ಅಕ್ಷಯವಾಗಲೆಂಬುದಾಗಿ ಶ್ರೀ ದುರ್ಗಾದೇವಿಯನ್ನು ಚಿಂತನೆ ಮಾಡಿ ಆ ದುರ್ಗಾದೇವಿಯ ಚಿಂತನೆಯಿಂದ ತೀರ್ಥವನ್ನು ಸಿಂಪಡಿಸಿದ್ದಾರೆ.

ಕಲಿಯುಗದ ಜನರು ಅನ್ನಮಯ ಕಾಯರಲ್ವೇ, ನಮಗೆ ಅನ್ನ ಕೊಟ್ಟ ಈ ಗುರು ಎಂಬುದಾಗಿ ಸೇರಿತು ಜನ ಏಕ ಪ್ರಕಾರ. ಆಗಲೇ ಒಬ್ಬ ಪತಿತ ಬ್ರಾಹ್ಮಣ ಬಡತನದಲ್ಲಿ ಬೆಂದು ಬೆಂದು ಏನು ಆಚಾರಗಳು ಆಪತ್ಕಾಲದಲ್ಲಿದ್ದಾನೆ, ಅವ ಬಂದು ನಾನು ಉತ್ತಮ ಕುಲ ಸಂಭೂತ, ಆದರೆ ಬಡತನದ ಬೆಂದು ಈ ಸ್ಥಿತಿ ಪ್ರಾಪ್ತಿಯಾಗಿದೆ ಎಂಬುದಾಗಿ ಗುರುಗಳ ಪಾದಕ್ಕೆ ಕರಗುವಾಗ ಹೋಗು ಸ್ನಾನ ಮಾಡಿಕೊಂಡು ಬಾ ಅಂತವನು ಸ್ನಾನ ಮಾಡಿಸಿ ತೀರ್ಥ ಜಲವನ್ನು ಪ್ರೋಕ್ಷಿಸಿ ತಂದು ಪಂಕ್ತಿಯಲ್ಲಿ ಕುಳ್ಳಿರಿಸಿದರೆ ಉಳಿದವರು ಆಕ್ಷೇಪ ಎತ್ತಿದರು, ಇವ ಶುದ್ಧವಾಗುವುದು ಹೇಗೆ ನಿಮ್ಮ ತೀರ್ಥದಿಂದ, ತೋರಿಸ್ತೇನೆ ಅಂದರು.

ಶಂಖತೀರ್ಥದಿಂದ ಇವನನ್ನು ಶುದ್ಧ ಮಾಡಿದ್ದೇನೆ. ಇದಕ್ಕೆ ಪ್ರಮಾಣ ಏನು ನೋಡುವಂತ, ಕೇರೆಣ್ಣೆಯಲ್ಲಿ ಬಟ್ಟೆಯನ್ನು ಅದ್ದಿ ಅದನ್ನು ತಂದಿಟ್ಟರೆ ಆ ಶಂಖಜಲ ಸ್ಪರ್ಶವಾಗುವಾಗಲೇ ಬಟ್ಟೆ ಬೆಳ್ಳಗಾಗಿದೆ. ಈ ಅದ್ಭುತವನ್ನು ಕಂಡು ಅಚ್ಚರಿ ಆಗ್ತದೆ ಜನರಿಗೆ. ಪತಿತ ಬ್ರಾಹ್ಮಣನನ್ನು ಉದ್ಧಾರ ಮಾಡಿ ಪಾಪಿಯಾದರೆ ಏನು? ಒಮ್ಮೆ ದೇವರನ್ನ ಶರಣು ಬಂದಾಗ ಅವನಲ್ಲಿ ಪಾಪಗಳು ಉಳಿದಿಲ್ಲ. ಒಂದು ಕೋಣೆಯಲ್ಲಿ 10,000 ವರ್ಷಗಳಿಂದ ಕತ್ತಲಿದ್ದರೂ ದೀಪ ಹಚ್ಚದಾಕ್ಷಣ ಕತ್ತಲು ಹೋಗಲೇಬೇಕು. ಇದನ್ನು ತನ್ನ ಪೂರ್ವಾವತಾರದಲ್ಲೂ ಲೋಕಕ್ಕೆ ತಿಳಿಯಪಡಿಸಿದ ಮಹಾಮಹಿಮರು. ಅಲ್ಲಿಂದ ಪಾಪಿಗಳ ಉದ್ಧಾರವನ್ನು ಗೈದು ತನ್ನ ಪೂರ್ವಾವತಾರದ ಕಾರ್ಯವನ್ನು ಮುಂದುವರಿಸುತ್ತಾರೋ ಎಂಬಂತೆ ಅಲ್ಲಿಂದ ಪತ್ತ ಪ್ರಯಾಣ ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ. ಗುರುಗಳು ಊರು ಊರಿಗೆ ಬರತಕ್ಕಂಥ ಅದನ್ನು ಕೇಳ್ತಾ ಇರುವಂತೆ ಧಾರವಾಡ ಜಿಲ್ಲೆಯ ಸವಣೂರು ಅನ್ನತಕ್ಕಂಥ ಊರಿಗೆ ಆಗಮಿಸಿದ್ದ. ಅಲ್ಲಿಯ ಪರಿಸ್ಥಿತಿಯೇ ಬೇರೆ. ಅಲ್ಲಿಯ ನವಾಬ ತನ್ನ ಎಳೆಯ ಮಗುವನ್ನು ಕಳ್ಕೊಂಡಿದ್ದ. ಆ ಹೆಣವನ್ನು ಕೊಂಡು ಹೋಗಿ ಆ ಯವನರ ಪದ್ಧತಿಯಂತೆ ಹುಗಿದಿದ್ದಾರೆ. ಆ ಮಗುವನ್ನೆಲ್ಲಿ ಹುಗಿದಿದ್ದಾರೋ ಅಲ್ಲಿ ಕುಳಿತಿದ್ದಾಳೆ ಆ ರಾಣಿ, ಯವನನ ರಾಣಿ. ಅಳತಾ ಇದ್ದಾಳೆ, ಈ ಮಗುವಿನ ಪಕ್ಕದಲ್ಲಿ ನನ್ನನ್ನು ಒಂದು ಹೊಂಡ ಮಾಡಿ ಇಲ್ಲೇ ಹುಗಿದ್ಬಿಡಿ, ನಾ ಈ ಮಗುವನ್ನು ಬಿಟ್ಟು ಹೋಗುವುದಿಲ್ಲ. ಯಾರಿಗಾಗಿರಲಿನ್ನು ಬರಡಾಯ್ತು ಬದುಕಿನ್ನು, ಯಾರು ಕರೆದ್ರೂ ಬರೋದಿಲ್ಲ, ಯಾಕೆ ನಾನು ಇಲ್ಲೇ ಸಾಯ್ತೀನಿ ಮಗು.

ಈ ರಾಜದಂಪತಿಗಳ ಶೋಕವನ್ನ ದೂರದಲ್ಲಿ ಕುಳಿತಂತ ಶ್ರೀ ರಾಘವೇಂದ್ರ ನೋಡ್ತಾರೆ. ಯಾವ ಮತ ಆದ್ರೇನು, ಯಾವ ಜಾತಿ ಆದ್ರೇನು, ಆ ಜೀವನ ಸ್ವಭಾವ ಮುಖ್ಯ. ಶ್ರೀಮನ್ ಮಧ್ವಾಚಾರ್ಯರು ಜೀವನದಲ್ಲಿ ಎರಡು ವಿಭಾಗರು, ಹರಿ ಪ್ರೀತಿ ಉಳ್ಳವರು, ಹರಿದ್ವೇಷ ಉಳ್ಳವರು. ಹರಿ ಪ್ರೀತಿ ಉಳ್ಳ ವ್ಯಕ್ತಿ ಯಾವ ಕುಲದಲ್ಲಿದ್ದರೂ ಕೂಡ ಭಗವಂತನಿಗೆ ಬೇಕಾದವನಾಗ್ತಾನೆ. ಅದನ್ನು ನೋಡ್ತಾನೆ. ತನ್ನವರನ್ನು ಕರೆದಂದರೂ ಯವನ ನಿವನಾದೊಡು ಸುಜೀವಿಯೋ, ಇವನು ಮ್ಲೇಂಚನೇ ಆಗಿದ್ರು ಕೂಡ ಸುಜೀವಿ ಇದ್ದಾನೆ. ಇವನ ಶಿಶುವನು ಬದುಕಿ ಪೆನುತಾಕ ಶವಬತಹುದೆಂದಪ್ಪಣೆಯ ನಿತ್ತಿಹರು ನಸು ನಗುತಾಗ. ಯಾರೋ ಹೋಗಿ ಹೇಳಿದ್ರು, ಕಾವೇಂದ್ರೆ ಒಬ್ಬ ಸನ್ಯಾಸಿ ಬಂದಿದ್ದಾರೆ, ನಿಮ್ಮ ಮಗುನ ಬದುಕಿಸ್ತಾನಂತ. ಅಲ್ಲಿದ್ದಂಥ ಕರ್ಮಠರಾದಂಥ ಕೆಲವು ಮಂದಿ ನಕ್ಕುಬಿಟ್ರು, ಇದೆಲ್ಲ ಸಾಧ್ಯವೇ, ಹೋಗದನ್ನು ಮತ್ತೆ ತೆಗೆಯೋದೆ, ಸಂದೇಹ ಬೇಡ ಅಂದಾಗ ಆ ತಾಯಿ ಅಂದಳು, ಯಾರೋ ಮಹಾಪುರುಷರು ಬಂದಿದ್ದಾರೆ, ಆ ಶವ ಹೊರಗೆ ತೆಗೆಯಿರಿ. ಆ ಶವವನ್ನು ತಂದು ಮುಂದಿಟ್ಟಾಗ ನಗನಗುತ್ತಾ ಭುವನ ಗುರು, ಈ ಲೋಕಕ್ಕೆ ಗುರುಗಳಾಗಿ ಬಂದವರು ರಾಘವೇಂದ್ರರು.

ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡಿ ಪವನ ನಮ್ಮುತಿಸುತ್ತೆ ಪ್ರೋಕ್ಷಿಸೆ ತರಳ ಪುಟಿದೆದ್ದ. ಆ ಕಮಂಡಲು ಜಲವನ್ನು ಪ್ರಾಣದೇವರನ್ನು ಚಿಂತನೆ ಮಾಡ್ತಾ ಆ ಮಗುವಿನ ಶವದ ಮೇಲೆ ಚಿಮುಕಿಸಿದ ಕ್ಷಣವೇ ಮಗು ಎದ್ದು ಕುಣಿದಾಡುತ್ತದೆ. ರಾಜ ಇದನ್ನು ನೋಡಿ ಪಾದಕ್ಕೆ ಕರಗಿದ. ಸರ್ವಸ್ವ ನಿಮ್ಮ ಚರಣಕ್ಕೆ ಸಮರ್ಪಣ ಮಾಡ್ತೇನೆ ಅಂತ ಹೀಗಂದಾಗ ರಾಜದಂಪತಿಗಳಲ್ಲಿ ಏನೂ ಅಪೇಕ್ಷೆ ಮಾಡಲಿಲ್ಲ. ಆದರೂ ಕೂಡ ಕೃಷ್ಣಾಪುರವೇ ಮೊದಲಾದ ಕೆಲವು ಗ್ರಾಮಗಳನ್ನು ಫಲವತ್ತಾದ ಭೂಮಿಯನ್ನು ದಾನ ಮಾಡಿದ್ದಾರೆ. ಅದು ಯಾವ ಅಪೇಕ್ಷೆಯೂ ಅವರಿಗಿಲ್ಲ. ಯಾಕೆ?

ಮಂತ್ರಾಲಯ ಪ್ರಭುಗಳು ಸಂಚಾರಿಗಳು. ಯಾಕಂದರೆ ಸುಜೀವಿಗಳು, ದುಃಖಿ ಜೀವಿಗಳು ಎಲ್ಲೆಲ್ಲಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಹುಡುಕಿ ತಂದು ಆ ಸುಜೀವಿಗಳ ಒಂದು ದಿವ್ಯವಾದಂಥ ಗುಂಫನವನ್ನೇ ಶ್ರೀಹರಿಯ ಪಾದಕ್ಕೆ ಸಮರ್ಪಣೆ ಮಾಡಲು ನಿರ್ಣಯ ಮಾಡಿರತಕ್ಕಂಥ ಅವತಾರ ಪುರುಷರು ಅವರು ಕಿರೀಟಗಿರಿ ಎಂಬಲ್ಲಿ ಬರ್ತಾರೆ. ಆ ಕಿರೀಟಗಿರಿ ಗದುಗಿನ ಬಳಿಯ ಕಿರೀಟಗಿರಿಗೆ ಬಂದಾಗ ಆ ಊರಿನ ದೇಸಾಯಿಯರು ಗುರುಗಳನ್ನು ವೈಭವದಿಂದ ಮನೆಗೆ ಕರೆದಿದ್ದಾರೆ. ಜೊತೆಯಲ್ಲಿ ಸಹಸ್ರಾರು ಬ್ರಾಹ್ಮಣವನ್ನು ಆಗಮಿಸಿದರು. ಹಸಿದವರಿಗೆಲ್ಲ ಅನ್ನದಾನ, ಸಂತರ್ಪಣೆ ಬೇರೆ, ಸಮಾರಾಧನೆ ಬೇರೆ, ಇದನ್ನೆಲ್ಲ ವ್ಯವಸ್ಥೆಗೊಳಿಸಿದ್ದಾರೆ. ಆ ಗುರುಗಳ ಮುಂದೆ ಕುಳಿತು ಭಕ್ತಿ ಪ್ರೇಮದಿಂದಾಗಿ ನನ್ನ ರಾಜವಾಡೆಗೆ ಬಂದು ನೀವು ಪುನೀತಗೊಳಿಸಿದ್ದೀರಿ, ಶುದ್ಧವಾದ ವಸ್ತು ಸ್ವೀಕಾರ ಮಾಡಿದ್ದೇವೆ ಅಂತ ನಿಮ್ಮ ಬಾಯಿಂದ ಒಂದು ಮಾತು ಬಂದು ನನ್ನ ಉದ್ಧಾರ ಆಗಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ಸಿದ್ಧ ಮಾಡಿದ್ದೇನೆ. ತರತರ ಭಕ್ಷ್ಯ ಭೋಜ್ಯಗಳ ಗೈಸಿ ಸುಜೀವಿಗಳು ತೃಪ್ತರಾಗಬೇಕು. ಪರಮ ಭಾಗವತರ ಉದರವೇ ಬದರಿ ಅಂತ ನಾನು ಕೇಳಿದ್ದೇನೆ. ಯತಿರಿಯಸ್ಯ ಗ್ರಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿ ಸ್ವಯಂ, ನೀವು ಮನೆಯಲ್ಲಿ ಉಂಡ್ರ ಶ್ರೀಹರಿಯೇ ಉಂಡ ಹಾಗೆ. ಆದ್ದರಿಂದ ಸ್ವಾಮಿ ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂದಾಗ ಕರ್

ರಾಘವೇಂದ್ರರು ಖಿನ್ನವದನಾಗಿದ್ದಾರೆ. ಮುಖ ಬಾಡಿದೆ, ಕಣ್ಣಂಚಿನಲ್ಲಿ ಕಂಬನಿ ಕೂಡಿದೆ. ದೇಸಾಯಿ ಎಂದ ಗುರುಗಳೇ, ಯಾಕೆ ಮುಖ ಮಾಡಿದೆ ತಮ್ಮದು?

ಹೇಳಪ್ಪಾ, ಆ ಮಗುನ ಮೊದಲು ಕರೆಸು, ಆ ಸಣ್ಣ ಮಗುನ ಬಿಟ್ಟು ನಾವೆಲ್ಲ ಊಟ ಮಾಡೋದೇ, ಹೇಳಿದೆ ನೋಡು ಕರೆಸು ಕರೆಸು. ಹೀಗೆ ಹೇಳುವಾಗ ಮುಖದಲ್ಲಿ ನಗು ಇಲ್ಲ ಪ್ರಾಯರಿಗೆ, ಕಣ್ಣಂಚಿನಲ್ಲಿ ನೀರು ಮೂಡಿದೆ. ಆಶ್ಚರ್ಯದಿಂದ ಮಗನ ಹುಡುಕ್ತಾರೆ, ಎಲ್ಲಿ ಎಲ್ಲಿ ಎಲ್ಲಿ ಹುಡುಕಿದ್ರು ಮಗು ಇಲ್ಲ. ಪರಿಸ್ಥಿತಿ ಏನಾಗಿದೆ ಅಂದರೆ,

ಹುಡುಕಿ ನೋಡಿದ್ರೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿ ಇಟ್ಟಿದ್ರು ದೊಡ್ಡ ಕಡಾಯಿ. ಆಡುತ್ತಾ ಆಡುತ್ತಾ ಹತ್ತಿರಕ್ಕೆ ಹೋದ ಮಗು ಆ ರುಚಿಗೆ ಆ ಸಿಹಿಗೆ ಮಾರು ಹೋಗಿ ಕಡಾಯಿಯೊಳಗೆ ಬಗ್ಗಿ ತೂಕ ತಪ್ಪಿ ಬಿದ್ದು ಹೋಗ್ಬಿಟ್ಟಿದೆ ಪಾತ್ರೆ. ಚೂತ ಫಲ ರಸದಿ

ಇದಕ್ಕಾಗಿ ಹೇಳಿದ್ದೆ. ಆ ಶವವನ್ನೆತ್ತುಕೊಂಡು ಬಂದು, ಅಯ್ಯೋ ನನ್ನ ಕುಲದ ಏಕಮಾತ್ರ ಪುತ್ರ ಹೀಗೆ ಅಕಾಲ ಮೃತ್ಯುವನ್ನು ಅಪ್ಪಿದರೆ ನನ್ನ ಜಾಗರೂಕತೆ ಇಲ್ಲ. ರಾಘವೇಂದ್ರರು ಏತಕ್ಕೆ ಚಿಂತಿಪೆ, ಯಾಕೆ ಚಿಂತೆ ಮಾಡ್ತೀನಿ? ಶ್ರೀನಾಥ ಧನ್ವಂತ್ರಿ, ಅದಕ್ಕಾಗಿ ನಾನು ನಿನ್ನ ಮಗುವನ್ನು ಕರ್ಮಕ್ಕೆ ಹೇಳಿದ್ದೇನೆ.

ಗುರುಗಳಾದ ನಾವಿರುವಾಗ ನನಗೇನು ಭಯ? ನೀನು ಮನೆಗೆ ನಮ್ಮನ್ನು ಕರೆಸಿ ಮೂಲರಾಮದೇವರ ಪೂಜೆ ಮಾಡಿಸಿದ್ದಿ. ಇವೆಲ್ಲ ವಸ್ತುಗಳು ಮೂಲರಾಮದೇವರಿಗೆ ನೈವೇದ್ಯವಾಗಿದೆ ಅಂದಮೇಲೆ ಇದು ಅಮೃತವಾಗ್ತದೆ. ಈ ಅಮೃತದಲ್ಲಿ ಬಿದ್ದವರು ಸಾಯೋದು ಹೇಗೆ? ಪ್ರಸನ್ನ ಚಿತ್ತರಾಗಿದ್ದಾರೆಲ್ಲರೂ ಕೂಡ. ಗುರುಗಳೇ ನಮ್ಮನ್ನು ರಕ್ಷಿಸಬೇಕು ಅಂದಾಗ ತೀರ್ಥವನ್ನೆತ್ತಿ ಅಮೃತ ವಸ್ತು ಅಮೃತ ವಸ್ತು ಅಮೃತ ವಸ್ತು ಎಂದು ಆ ಮಗುವಿನ ಮೇಲೆ ಚುಮುಕಿಸಿದ್ದಾರೆ. ಏನು ಆಶ್ಚರ್ಯ! ಮಗು ಎದ್ದು ಕುಣಿದಾಡ್ತಾ ಇದೆ. ಏಕಪ್ರಕಾರ ಶ್ರೀ ರಾಘವೇಂದ್ರರ ಚರಣದಲ್ಲಿ ಚೆಲ್ಲಿದ್ರು ಮಗುವಿನ ದೇಹವನ್ನ. ಊರೆಲ್ಲ ಹಬ್ಬಿದೆ ಈ ವಾರ್ತೆ. ಕೆಲವು ನಿಂದಕರಿಗೆ ಸಹನೆಯಾಗಲಿಲ್ಲ. ಆ ಕುಹಕಿಗಳು ಒಂದು ಉಪಾಯ ಮಾಡಿದರು. ಒಬ್ಬ ಬದುಕಿದ್ದವನನ್ನು ತಂದು ಅವನಿಗೆ ಚಟ್ಟಗಟ್ಟೆ ಎಲ್ಲ ಕಟ್ಟಿ ಶವದಂತೆ ಮಲಗಿಸಿ ಅವನಿಗೆ ಹೊದಿಸಿ ಆ ಶವವನ್ನು ತಂದು ಗುರುಗಳ ಮುಂದಿಟ್ಟು, ನಿಜವಾಗಿ ಅವ ಸತ್ತಿಲ್ಲ, ಶವದಾಕಾರದಿಂದ ತಂದಿಟ್ಟಿದ್ದಾರೆ. ಮತ್ತೆ ಬೊಬ್ಬಿಡ್ತಾ ಇದ್ದಾರೆ. ಸೀನಪ್ಪ ಅಂತ ಇವನ ಹೆಸರು. ಇವ ಸತ್ತಿದ್ದಾನೆ ಗುರುಗಳೇ, ಇವನು ಬದುಕಿಸಬೇಕು. ಗುರುಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋಣ. ಅಗ್ನಿಯೊಡನೆ ಚೆಲ್ಲಾಟವೇ. ರಾಘವೇಂದ್ರಂದ್ರು, ತಮ್ಮ ನಾವು ಮುದ್ದು ಮಕ್ಕಳನ್ನು ಮಾತ್ರ ಎಬ್ಬಿಸುವ ಮಂತ್ರ ಶಕ್ತಿ ನಮ್ಮಲ್ಲಿ ಉಂಟಪ್ಪ, ಇಂಥವ್ರನ್ನ ಎಬ್ಬಿಸಲಿಕ್ಕಾಗೋದಿಲ್ಲ.

ಒಡ್ಡು ಸನ್ಯಾಸಿಗಳು ನಾವೈ. ನಾವು ಬರೀ ಗೊಡ್ಡು ಸನ್ಯಾಸಿಗಳಪ್ಪ, ನಮ್ಮ ಕೈಲಿ ಏನಿದೆ? ಮದ್ದು ಬೇರಿಲ್ಲಿವಾಗೆ ನೀನು ಯಾರು ಸತ್ತಿದ್ದಾರೆ ಅಂತ ಮಲಗಿಸಿದ್ರು ನೋಡು, ಇವನಿಗೆ

ಇದ್ದ ಸ್ಥಳವೇ ಸ್ಮಶಾನ, ಮುಂದಿನ ಸಿದ್ಧತೆಯ ಗೈಸಿ. ರಾಘವೇಂದ್ರರಂದ್ರು, ನಮಗೆ ಮುದ್ದು ಮಕ್ಕಳನ್ನು ಮಾತ್ರ ಬದುಕಿಸಲಿಕ್ಕಾಗ್ತದಪ್ಪ, ಇಂಥವ್ರನ್ನೆಲ್ಲ ಬದುಕಿಸುವ ಸಾಮರ್ಥ್ಯ ನಮಗೆಲ್ಲುಂಟು, ಸತ್ತವನ್ನು ಮತ್ತೆ ಬದುಕೋದು ಹೇಗೆ? ನೀವು ಹೇಳ್ತೀರಿ ಇವ ಸತ್ತಿದ್ದಾನಂತ, ನೀವು ಉದ್ಧಟರಿದ್ದೀರಿ, ನೀವೇ ಬದುಕಿಸಲಿಕ್ಕೆ ಪ್ರಯತ್ನ ಮಾಡಿ. ಆಗ ಅದರೊಳಗೊಬ್ಬ ತಾರಮಹಾಮಂತ್ರವಾದಿಯಂತೆ ನಟಿಸಿ, ನೋಡಿ ಈಗ ನಾನು ಸೀನಪ್ಪ ಅಂತ ಕರೆದಾಕ್ಷಣ ಎದ್ದು ಬಂದ್ಬಿಡ್ತಾನೆ ಎಂಬುದಾಗಿ ಇವರು ಸೀನಪ್ಪ ಸೀನಪ್ಪ ಸೀನಪ್ಪ ಅಂತ ಕರೀತಾರೆ. ಆದರೆ ಸೀನಪ್ಪ ಶವಪ್ಪನಾಗ್ಬಿಟ್ಟಿದ್ದಾನೆ, ಇದಿವರಿಗೆ ತಿಳಿಯಿದೆ ಹೋಗಿದೆ. ಹತ್ತಿರ ಬಂದು ನೋಡ್ತಾ ಇದ್ದಾರೆ. ರಾಘವೇಂದ್ರ ಅಂದರು, ಇದ್ದ ಸ್ಥಳವೇ ಸ್ಮಶಾನ, ನೀವು ಎಲ್ಲಿವನು ಇಳಿಸಿದ್ದೀರೋ ಇದೇ ಸ್ಮಶಾನ, ಮತ್ತೆ ಹೊತ್ಕೊಂಡು ಹೋಗೋದು ಬೇಡ, ಇಲ್ಲೇ ಸುಟ್ಬಿಡಿ. ಮುಂದಿನ ಸಿದ್ಧತೆಗಳ ಗೈಸಿ, ನಿಂದಕರಿಗೆ ಉಂಟಾಗಿರತಕ್ಕಂಥ ಸ್ಥಿತಿ ಇದು. ಅವರು ನಾಚಿ ತಾವು ಮಾಡಿದ ಅಪರಾಧಕ್ಕೆ ಲಜ್ಜೆಪಟ್ಟು ಹೊರಟು ಹೋಗಿದ್ದಾರೆ. ಯಾರು ಗುರುವನ್ನು ನಂಬಿ ಶ್ರದ್ಧೆಯಿಂದ ಸಾತ್ವಿಕರಾಗಿ ಅಪರಾಧ ಕ್ಷಮೆ ಕೇಳದಂಥವ್ರನ್ನು ಉದ್ಧಾರ ಮಾಡತಕ್ಕಂಥ ಸ್ವಾಮಿ ಶ್ರೀ ರಾಘವೇಂದ್ರರು. ಕಿರೀಟಗಿರಿಯಿಂದ ಮನಬಂದ ಕಡೆಗೆ ಹೋಗ್ತಕ್ಕಂಥವ್ರು, ಅಲ್ಲಿ ಇಲ್ಲಿ ಅಂತೇನು, ಎಲ್ಲ ಕಡೆ ಇರುವ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಹೊರಡತಕ್ಕಂಥವ್ರು ವಿಜಯಪುರಕ್ಕೆ ಬರ್ತಾರೆ. ವಿಜಯಪುರ ಅಂದರೆ ಯಾವುದನ್ನು ನಾವೀಗ ಬಿಜಾಪುರ ಅಂತ ಕರೆಯುತ್ತೇವೋ ಅದು. ಆ ವಿಜಯಪುರದಲ್ಲಿ ಆದಿಲ್ಶಾಹಿಗೆ ಸೇರಲ್ಪಟ್ಟಂಥ ರಾಜ್ಯ, ಅದು ಸೇರಿದ ರಾಜ್ಯ ಬಹುಮನಿ ವಂಶದವರಿಗೆ. ಆ ಬಿಜಾಪುರದ ಶಹಾನು ಸವಣೂರಿನ ರಾಜರ ಸಂತಾನವನ್ನು ಇವರು ಬದುಕಿಸಿದ್ದಾರೆ ಅಂತ ಕೇಳಿದ್ದ. ತಂಜಾವೂರಿನಲ್ಲಿ ಬರಗಾಲ ದೂರ ಮಾಡಿದ್ದಾರೆ ಅಂತ ಕೇಳಿದ್ದ. ಕಿರೀಟಗಿರಿಯಲ್ಲಿ ಮಾವಿನ ಹಣ್ಣಿನ ಸೀಕರಣದಲ್ಲಿ ಬಿದ್ದು ಸತ್ತ ಮಗುವನ್ನು ಅಮೃತಮಯವಾಗಿಸಿದರು ತಮ್ಮ ತೀರ್ಥದಿಂದ ಅಂತೂ ಕೇಳಿದ್ದಾರೆ. ಇಂತಹ ರಾಯರನ್ನು ತಾನು ಕರೆದು ಗೌರವಿಸಬೇಕು ಅಂತ, ಯವನನೇ ಆಗಿದ್ದರೂ ಕೂಡ ಮಹಾಪುರುಷರಲ್ಲಿ ಶ್ರದ್ಧೆ ಉಳ್ಳವನಾದ್ದರಿಂದ ಆ ಇಡೀ ವಿಜಯನಗರವನ್ನು ಬಹುಮನಿ ವಂಶದ ಆದಿಲ್ಶಾಹಿ ವಂಶದ ಆ ರಾಜ ಅಲಂಕಾರ ಮಾಡಿದ್ದಾನೆ, ಗೌರವದಿಂದ ಕರೆದೊಯ್ತಾ ಇದ್ದಾನೆ. ಆ ವಿಜಯನಗರವೇ ಅರ್ಥಾತ್ ವಿಜಯಪುರವೇ ರಾಯರಿಗಾಗಿ ಅಲಂಕೃತವಾಗಿದೆಯಂತೆ. ವಿಜಯಪುರದ ವೈಭವವತಿಶಯವು ನಿಜನಾಕವಧರಗೈದ ವಿಭವವು, ಏನು ಅಲಂಕಾರ ಮಾಡಿದ್ದಾರೆ ಗುರುಗಳಿಗಾಗಿ.

ನಾಕ ನಗರಿಯನ್ನು ಮೀರಿದೆ. ಯವನ ಶಹಾನುತಾನ ಬಂದು ಕೋಟ್ಯಂತರ ರೂಪಾಯಿ ಬೆಲೆ ಬಾಳತಕ್ಕಂತಹ ನವರತ್ನದ ದಿವ್ಯ ಹಾರವನ್ನು ಸ್ವಾಮಿಗಳವರಿಗೆ ಅಂದರೆ ಶ್ರೀ ರಾಘವೇಂದ್ರರ ಚರಣಕ್ಕೆ ಸಮರ್ಪಣ ಮಾಡಿದ್ದ. ಇದನ್ನು ನಿಮ್ಮ ದೇವರಿಗೆ ಹಾಕಬೇಕು, ಈ ರತ್ನದ ಹಾರ ನಿಮ್ಮ ದೇವರಿಗಾಗಿ ತಂದಿದ್ದೇನೆ, ಇದು ಹಾಕಬೇಕು. ಆಗಲಿ ಅಂದ್ರೆ ಈ ಹಾರವನ್ನು ನಾವು ನಮ್ಮ ದೇವರಿಗೆ ಹಾಕುವಾಗ ನೀನು ಬಂದಿದ್ದು ನೋಡಬಹುದು ಅಂತ ಕರೆದಿದ್ದಾರೆ. ಶಹಾನ ಕಡೆ ಇವರೆಲ್ಲ ಬಂದು ನಿಂತಾಗ ರಾಯರು ನಸುನಕ್ಕೂ ರತ್ನಹಾರವನ್ನು ಕೈ ಹಿಡ್ಕೊಂಡು

ಪೊರೆಯ ಮಗಳ ಭಾವವಶರಾದಂಥ ಪರವಶರಾದ ಶ್ರೀ ರಾಘವೇಂದ್ರರು ನವರತ್ನದ ಹಾರವನ್ನು ಹೇ ಭಗವಾನ್ ಭಾರ್ಗವ ಪರಶುರಾಮ ಸ್ವೀಕಾರ ಮಾಡುವುದಾಗಿ ಅಗ್ನಿಗೆ ಹಾಕಿಬಿಟ್ರು. ಸಾಮಾನ್ಯ ದೃಷ್ಟಿಯಲ್ಲಿ ಜಡ ಅಗ್ನಿ ಉರಿಯುತ್ತಾ ಇತ್ತಲ್ವೇ, ತೆಗೆದು ಬಿಸಾಡಿದ್ದಾರೆ. ಶಹಾನ ಇದು ನೋಡ್ತಾನೆ, ಏನಿದು ಈ ಸನ್ಯಾಸಿ, ಏನು ಮೂರ್ಖನಿದ್ದ, ನಾನು ಕೊಟ್ಟಂತಹ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವ ನವರತ್ನದ ಹಾರವನ್ನು ದೇವರಿಗೆ ಅರ್ಪಿಸುವಂತ ಕೊಟ್ರೆ ಬೆಂಕಿಗೆ ಹಾಕಿದ್ದ. ನಾನೇನೋ ಇವರು ಮಹಾತ್ಮರು ಅಂತಿಷ್ಟು ಸ್ವಾಗತ ಮಾಡಿ ಕರೆದೊಯ್ದರೆ ಇಂಥ ದುಷ್ಟ ಸ್ವಭಾವದವ ಅಂತ ನಮಗೆ ತಿಳಿದಿರಲಿಲ್ಲ. ಈಗಿಂದೀಗ ಹಾರ ಹಿಂದೆ ಕೊಡಬೇಕು ಅಂತ ಹೇಳು, ತಗೊಳ್ಬಾರ್ದು. ರಾಘವೇಂದ್ರರಂದರು, ಶಹಾನನ್ನು ಕರೆಸು, ನಾನು ದೇವರಿಗೆ ಅದನ್ನು ಕೊಟ್ಟಿದ್ದೇನೆ, ದೇವರಿಂದ ಪಡೆದು ಆಶೀರ್ವಾದ ಮಾಡಿ ಅವನಿಗೆ ಹಿಂದಕ್ಕೆ ಕೊಡ್ತೇನೆ. ಶಹಾ ಬಂದು ನಿಂತಿದ್ದಾನೆ, ಮೂಲ ರಾಮನಿಗೆ ಮಂಗಳಾರತಿಯನ್ನು ಎತ್ತಿದ್ದಾನೆ. ರಾಮ, ಜನರಿಗೆಲ್ಲ ಭಯವಾಗಿದೆ ಅಲ್ವೇ,

ಹೀಗಂದು ಮೂಲರಾಮನಿಗೆ ಮಂಗಳಾರತಿಯನ್ನು ಮಾಡಿ ಆ ಮಾಲೆಯನ್ನು ಹಿಂದಕ್ಕೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಶಹ ನೋಡ್ತಾನೆ ಶ್ರೀರಾಮದೇವರ ಕೊರಳಿಂದ ದಿವ್ಯವಾದ ನವರತ್ನದ ಹಾರ ಎದ್ದು ಬಂದು ರಾಯರ ಕೈ ಸೇರಿದೆ. ಅದನ್ನು ತೆಗೆದು ಶಹಾನಿ ಕೊಡ್ತಾರೆ, ತಕೋ ಅಂತ. ಅಲ್ಲೇ ಉರುಳಿದ ಪಾದದ ಮೇಲೆ ಕುಸಿತು, ಗುರುನಾಥ ನನ್ನನ್ನು ಕ್ಷಮಿಸಬೇಕು, ನೀವು ಭಗವಂತನ ಪರಮ ಭಕ್ತನಿದ್ದೀರಿ, ನನ್ನಂಥ ಅಜ್ಞಾನ ಕ್ಷಮಿಸಿದಾಗ ಅಯ್ಯ ನವರತ್ನ ಹಾರವನ್ನು ದೇವರ ಪ್ರಸಾದ ಮಾಡಿ ನಿನಗೆ ಕೊಟ್ಟಿದ್ದೆ, ನೀನು ಯಾವ ಕ್ರಮದಿಂದ ಸಂಗ್ರಹ ಮಾಡಿದ್ದೀಯೋ ಅದರ ದೋಷಗಳು ಕಳೆಯಲಿಕ್ಕಾಗಿ ಅದಕ್ಕೆ ಪರಶುರಾಮನ ಮೂಲಕ ಶ್ರೀರಾಮನಿಗೆ ಬಂದು ನಿನಗೆ ಸೇರಿದೆ, ತಕೊಂಡು ಕೊಟ್ಟರು. ವಿಜಯಪುರದಲ್ಲಿ ಅದ್ಭುತ ಘಟನೆ ನಡೆದದ್ದರಿಂದ ಶಹಾನ ರಾಜ ಮನೆತನವೇ ಇವರೇ ನಮ್ಮ ಗುರುಗಳೆಂಬುದಾಗಿ ಅನೇಕ ಅನೇಕ ವೈಭವದ ವಸ್ತುಗಳನ್ನು ಸಮರ್ಪಿಸಲಿಕ್ಕೆ ಬಂದರೂ ಕೂಡ ಯತಿವರೆಯಂತಿಗೆ ಅದೊಂದೂ ಬೇಕಾದಿಲ್ಲ. ಆ ಮಹಾಮಹಿಮರ ಚರಿತ್ರೆ ಏನು ಹೇಳಿ, ಒಂದು ದಿನ ಬಿಜಾಪುರದ ಸನಿಹದ ಒಂದು ಹಳ್ಳಿ, ಅರಮನೆ ಏನು ಗುರುಮನೆ ಏನು ಎಲ್ಲಂದರಲ್ಲಿ ಯತಿಗಳು ಸಂಚಾರ ಮಾಡುವವರು. ಆ ಪರಿವ್ರಾಜಕರು ಒಂದು ಹಳ್ಳಿಯಲ್ಲಿ ಉಳ್ಕೊಂಡಿದ್ದರು. ರಾಘವೇಂದ್ರರು ನಿತ್ಯ ದೇವರ ಪೂಜೆಗೆ ಅಡಿಗೆಗೆಲ್ಲ ಮಡಿ ನೀರು ತರುವ ಕೆಲಸದವನೊಬ್ಬನೇ ಇದ್ದ ಬ್ರಹ್ಮಚಾರಿ. ಅವನಿಗೆ ಇದ್ದಕ್ಕಿದ್ದ ಹಾಗೆ ಸಂಸಾರಿಯಾಗಬೇಕು ಅಂತ ಕಂಡಿತು. ಏನೇನೂ ಕಾರಣ ಇಲ್ಲ. ಅವನು ಎದ್ದು ಹೇಳಿದ, ಗುರುಗಳೇ ಇಷ್ಟು ಕಾಲ ನಿಮ್ಮ ಸೇವೆ ಮಾಡಿದ್ದೇನೆ, ಈಗ ನನಗೆ ಮದುವೆ ಮಾಡಿಕೊಂಡು ಸಂಸಾರಿಯಾಗಿ ಬದುಕಬೇಕು ಅಂತ ಆಸೆ ಇದೆ, ಆದ್ದರಿಂದ ನಾನು ಸೇವೆ ಮಾಡಿದ್ದಕ್ಕೆ ನನಗೆ ಏನಾದರೂ ಪ್ರತಿಫಲ ಕೊಡಬೇಕು, ಮದುವೆ ಮಾಡಿಕೊಳ್ಬೇಕು, ನಾನು ಹಣ ಕೊಡಬೇಕು ಅಂತ ಕೇಳ್ತಾನೆ. ಹೊತ್ತು ಗೊತ್ತಿಲ್ಲ ಅವನಿಗೆ. ಕೇಳಿದ್ದು ಯಾವಾಗ ಅಂದರೆ ರಾಘವೇಂದ್ರರು ಶೌಚಕ್ಕೆ ಹೋಗಿದ್ದರು, ಅಲ್ಲಿ ಮೃತ್ತಿಗೆ ಇಟ್ಟುಕೊಂಡಿದ್ದರು ಮಣ್ಣನ್ನು ಶೌಚಕ್ಕೆ. ನಸು ನಗ್ತಾ ಅಂದರು, ಅಲ್ಲೋ ಇಲ್ಲಿ ಬಂದು ಕೇಳಿದ್ರೆ ಏನೋ ನಿಂಗೆ ಸಂಬಳ ಮಣ್ಣು ಅಂದರು. ಅಷ್ಟೇ ಸಾಕು ಗುರುಗಳೇ ಕೊಡಿ ಅಂತಾನೆ. ಆ ಮೃತ್ಪಿಂಡಗಳನ್ನು ಆ ಮೃತ್ತಿಕಾ ಪಿಂಡವನ್ನು ತೆಗೆದು ಇದೋ ಅಂತ ತೆಗೆದು ಕೊಟ್ಟರೆ ಅವನು ಎಂಥ ಗುರುಭಕ್ತ ಗೊತ್ತೇ. ಇದು ಕೊಟ್ಟದ್ದು ಮಣ್ಣು ಒಂದಿಲ್ಲವ ಗುರುರ

ಆ ಮೃತ್ಪಿಂಡಗಳು ಮಣ್ಣಿನ ಗುಳಿಗೆಗಳು ಹಿಡ್ಕೊಂಡು ಹೊರಟೇ ಬಿಟ್ಟ. ಇದೇ ಸಂಪತ್ತು ಅಂತ. ಊರಿಂದ ಊರು ನಡೆಯುತ್ತಾ ನಡೆಯುತ್ತಾ ಆ ಊರಿನ ದೇಸಾಯರ ಮನೆಯ ಹೊರಗೆ ರಾತ್ರಿ ಮಲಗಿದ್ದಾನೆ. ಅಲ್ಲೇನಾಗಿದೆ ಅಂದರೆ, ಆ ದೇಸಾಯರ ಮನೆತನದಲ್ಲಿ ಒಬ್ಬ ಅವನ ಶತ್ರು ಸತ್ತು ಆ ಚೇತನವು ಪಿಶಾಚಿಯೊಂದಿಗೆ ಬಂದುಬಿಟ್ಟಿದೆ. ಆದ್ದರಿಂದ ಈ ದೇಸಾಯರ ಕುಲವನ್ನು ನಾಶ ಮಾಡ್ತೇನೆ ಅಂತ ದೇಸಾಯರ ಸೊಸೆ 7 ಬಾರಿ ಪ್ರಸವವಾದರೂ ಹುಟ್ಟಿದ ಅಕ್ಷಣ ಮಗುವನ್ನು ಕರುಳೌಕಿ ಕೊಂದುಬಿಡುತ್ತದೆ ಬ್ರಹ್ಮರಾಕ್ಷಸ. ಈಗ 8ನೇ ಬಾರಿ ಗರ್ಭಿಣಿಯಾಗಿದ್ದಳು ಆ ಸೊಸೆ. ಆ ಹೊರ ಜಗಲಿಯಲ್ಲಿ ಬಂದು ರಾತ್ರಿ ಆಶ್ರಯ ಕೇಳಿ ಮಲಗಿದ್ದಾನೆ ರಾಯರ ಮಠದ ಸೇವಕ. ಮಧ್ಯರಾತ್ರಿ ಆಕೆಯ ಹೆರಿಗೆಯಾಗಿದೆ. ಆ ಮಗುವನ್ನು ಕೊಲ್ಲಲಿಕ್ಕೆ ಪಿಶಾಚಿ ಬರ್ತಾ ಇದೆ. ಇವ ಮಲಗಿದ್ದಾನಡ್ಡ. ನಡುಬಿರುಳು ಕಳೆಯುತ್ತಿರಲಾಗ, ನಡುಬಿರುಳು ಕಳೆಯುತ್ತಿರುವಾಗ ಹುಡುಹುಡಿಸಿ ಬಂದಿದ್ದ ಪಿಶಾಚಿ ಘರ್ಜಿ ನಡುಗು ತಲೆ ಬಡವಿತ್ರ ನುಡಿಯಲಾಗದ ತೊದಲಿ ನಡುಬಿರುಳು ಕಳೆಯುತ್ತಿರಲಾಗ ಹುಡುಹುಡಿಸಿ ಬಂದಿದ್ದ ಪಿಶಾಚಿ ಘರ್ಜಿ ನಡುಗು ತಲೆ ಬಡವಿತ್ರ ನುಡಿಯಲಾಗದ ತೊದಲಿ ಹಿಡಿಯೊಳಿಯ ಮತ್ತಿಗೆ ಎಸೆಯುತ್ತಾಗ ನಡುಬಿರುಳು ಕಳೆಯುತ್ತಿರಲ. ಮಧ್ಯರಾತ್ರಿ ಕಳೆಯು ಹೊತ್ತಿನಲ್ಲಿ ನೋಡಿ ಆ ಬ್ರಹ್ಮರಾಕ್ಷಸ ನೋಡಿದ ಕ್ಷಣ ನಡುಗು ತಲೆ ಬಡ ವಿಪ್ರ ನುಡಿಯಲಾಗದ ತೊದಲು ಹಿಡಿಯೊಳಿಯ ಮೃತ್ತಿಕೆ ಎಸೆಯುವುದಂತಾಗ ಭಯದಿಂದ ಪ್ರಾಣ ಭಯದಿಂದ ಏನ ಗುರುಗಳು ಕೊಟ್ಟ ಮೃತ್ತಿಕೆ ಇದೆ ಅದನ್ನು ತೆಗೆದು ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ಎಸೆದು ಬಿಟ್ರೆ ಒಂದು ಕ್ಷಣ ಮಾತ್ರದಲ್ಲಿ ಆ ದೆವ್ವವು ಭಯದಿಂದ ಓಡಿ ಹೋಗ್ಬಿಟ್ಟಿದೆ ತುರುಕ್ಕೆ. ದೇಸಾಯರು ತನ್ನ ಮನೆತನವನ್ನು ಉಳಿಸಿದಂಥ ಈತನಿಗೆ ತನ್ನ ಅಣ್ಣನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಬಿಟ್ರು. ಮೊದಲನೇ ದಿನ ಏನೊಂದು ಗತಿ ಇಲ್ಲದೆ ಇರತಕ್ಕಂಥ ರಾಯರ ಕರುಣೆಯಿಂದ ಇಂದು ದೇಸಾಯರ ಮನೆಯ ಅಳಿಯನಾಗಿ ವೈಭವದಲ್ಲಿದ್ದಾನಂತೆ. ಹಿಂದೆ ಗುರುಗಳ ಅನುಗ್ರಹಕ್ಕೆ ಪಾತ್ರನಾದ ದಿವಾನ ವೆಂಕಣ್ಣ ಅಸದುಲ್ಲಾ ಖಾನ್ ಅಂತಕ್ಕಂಥ ಆತನ ರಾಜನಿಗೆ ಗುರುಗಳ ಮಹಿಮೆಯನ್ನು ಹೇಳಿ ಅರಮನೆ ಕರೆಸ್ತ. ಅದುವಾನೆಯಲ್ಲಿ ಈ ವೈಭವ ನಡೆಯಿತು. ಆದರೆ ಆ ಮೂರ್ಖ ಅಸದುಲ್ಲಾ ಖಾನ್ ಪರೀಕ್ಷೆ ಮಾಡಲಿಕ್ಕೆ ಗುರುಗಳನ್ನು ತಾನು ದೊಡ್ಡ ಒಂದು ತಟ್ಟೆಯಲ್ಲಿ ಗೋಮಾಂಸಾದಗಳನ್ನೆಲ್ಲ ಇಟ್ಟು ಇದನ್ನು ಮುಂದಿಟ್ಟಿದ್ದೇನೆ ತಗೊಳ್ಳಿ ಅಂತ. ತಕ್ಷಣ ನಿಮಿಷ ಮಾತ್ರದಲ್ಲಿ ಮುಸಲನಿಟ್ಟ ಮಾಂಸದ ತಳಿಗೆಯೊಳು ಎಸವ ಪುಷ್ಪ

ಆ ಮಾಂಸವನ್ನು ಇಟ್ಟಂತಹ ತಳಿಗೆಯೊಳಗೆ ತೀರ್ಥಪ್ರಸಾದವನ್ನು ಹಾಕಿ ಪ್ರಾರ್ಥನೆ ಮಾಡಿದ್ದಾರೆ. ಮೇಲಿಟ್ಟ ಬಟ್ಟೆ ತೆಗಿ ಅಂದರೆ ಎಲ್ಲ ಫಲಪುಷ್ಪಗಳಾದ್ದನ್ನು ರಾಜ ನೋಡ್ತಾ ಇದ್ದಾನೆ. ತಕ್ಷಣ ಬೇಕಾದನ್ನು ಕೇಳಿ ಅಂದರೆ ತಾನು ಪ್ರಹ್ಲಾದನಾಗಿದ್ದಾಗ ಯಜ್ಞಯಾಗ ನಡೆದ ಪುಣ್ಯಸ್ಥಳವಾದ ಮಂಚಾಲಯ ಗ್ರಾಮ ಕೊಟ್ಟರೆ ಸಾಕು ಅಂತ ಮಾತ್ರ ಕೇಳ್ತಾರೆ. ಗುರುಗಳು ಯಾರಿಂದೇನು ಅಪೇಕ್ಷೆ ಮಾಡ್ತಕ್ಕಂಥವ್ರಲ್ಲ, ಆದ್ದರಿಂದ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗದೆ ಅನುಗ್ರಹ ತೋರಿದರೆ ಸಾಕು. ಯಾಕೆ

ಶ್ರೇಷ್ಠ ಮನ್ರೋ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿ ಉತ್ತಮ ಗತಿಯನ್ನು ಹೊಂದಿದವನಾಗಿದ್ದಾನೆ ಅಂತಹ ರಾಘವೇಂದ್ರರ ಮೂಲ ವೃಂದಾವನ ದರ್ಶನ ಮಾಡಿ

0: परी की परे, परी की परे। राघवेंद्र गुरु सार्वभौम की।
1: ಇದುವರೆಗೆ ಶ್ರೀ ರಾಘವೇಂದ್ರ ಮಹಿಮೆ ಕನ್ನಡ ಹರಿಕಥೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಸಂತ ಭದ್ರಗಿರಿ ಅಚ್ಯುತದಾಸ್. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ.
1: ಅಂಡರ್ಸ್ಟ್ಯಾಂಡ್?
2: ಯೆಸ್ ಬಾಸ್.

ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ ನಿಂದ ಸುಮ್ಮನೆ ಸಾರ್.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
5: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
9: ನೀತಿ, ನೀತಿ, ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
10: ಹಾ, ಬಂದೆ ಅಮ್ಮ.
9: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
10: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
9: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
10: ಆಯ್ತಮ್ಮ.
8: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆ ಎಂತ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ ಉಮಾಳ

0: ಪುರತಾಳುವ ಮಾಡೋ ಕಾರ್ಯಕ್ರಮ ಮನೆಸ್ ಫ್ರಾನ್ಸಿಸ್ ಆಲ್ಫ್ರೆಡ್ ಕುನ್ಸೇಸ್ ಸ್ವಾಹಜ ಸಂಗತ ಮುಗಸ ಸ್ವಾಗತ ತಂಚ ಏಕ ಉದ್ಯಮ ಚಿಸಳು ಕಮ್ ಕತಾನೆ ದಿಲ್ಯ ಫಕತ್ ಆಸ್ ತನಕ ಓಡೋಕ್ ಸೋಷ ಓಡ್ ಸಾವನ ಸಮುಗಜನು ಈ ಉದ್ಯಮ ಅಂಚಾಂಕಿ ಈ ಕಕ್ಕಷೆ ಮೇಲ್ ಫಂಗ್ ತಾಂಗ್ ಪುರೋ ಯಾ ಆ ಮೀ ತಂತು ತಸಲ್ ಎಲ್ಲ ಉದ್ಯಮ ಮುಖ ಸುರುಕುಸು ಮುಂಚ ಇಸ್ ದೇವ್ ತನ ಕೊರಡನಿ ಅಪ್ನಾಯಿನ ತನ್ನ ಏಕ ರೂಪ್ಯ ತಾವು ಸುರು ಕರ್ಜೆ ಪೊಟ್ಟ ಯಾ ತೊಡೆಯ ಪೈಸೆ ತಾವು ಸುರು ಕರ್ಜೆ ಪೊಟ್ಟ ಪೂಣು ತುಕ ದೀಸ್ ಫುಡೆ ವರು ದಿನ್ಸ್ ಏಕ ತುಂದರಲ್ಲಿ ವಾಟ್ ಸೊಡಿನ ಜಲೆ ಅರ್ತುವೆ ಖಂಡಿ ಜಾವ್ ತುಜೋತೊ ಬೆಸಾವಾಸು ಹತ್ ಜತ ಮುಣು ಅಂಕು ಮನೆಸ್ ಫ್ರಾನ್ಸಿಸ್ ಕುನ್ಸಿಸು ಜಾವ್ ಪುರು ಯಾ ತಚೆ ಕುಟಾಮ್ ಜಾವ್ ಪುರು ತಚೆ ಪಪ್ಪ ತನ್ನ ದರಲ್ಲಿ ವ್ಯಾಪ್ತ ತನ್ನ ಸಣ್ಣ ತನ್ನ ತಾಚಿ ಜಾವನ್ ಗೆತ್ತಲಿ ಬಪ್ಪಾಯಿಚಿ ವಾಟವೆ ಪುಡೆ ಬೆಲೆಯ ಅನಿ ಬಪ್ಪಾಯಿಚಿ ಮಿಸಾಮವೆ ಪುಡೆ ಎಲ್ಲ ಮುಳ್ಳಿ ಏಕ ಶಬಸ್ಕಿ ಕೀರ್ತ ಸಚಿ ತೇಸ್ತನ ತಾನೆ ತೈಸರ ಅವನ ತಚೆಸ್ ಮುಳ್ಳೆ ಕಿತೆ ತರಿ ಸುರು ಕರೆಜೆ ಮುನಿ ಚಿಂತನೆ ಕಿತೆ ಮುಳ್ಯಾರ ಮುಜಾನ ಅವಾರ್ಯ ಪುಡೆ ಓ ಸಾಚೆ ಮುಣ ಅನಿ ತೈಸರ್ ತೆ ಜಾವನ ಸ ವಿಶೇಷ ಸಂ ಸ್ಕೇಟ್ ಸಿಟಿ ಫ್ರಾನ್ಸಿಸ್ ಡೋರಿಸ್ ಸ್ಕೇಟ್ ಸಿಟಿ ಮುಳ್ಳೋ ಏಕ ಸುಬೀತ್ ಶಬ್ದ ಅಮೆ ಐಕತಾವ್ ಗೂಗಲ್ ಮ್ಯಾಪರಿ ಪೊಳಗ್ ಮಳ್ತಾವ್ ಫಲ್ಗುಣಿಚ ತಡಿ ಇರ್ತು ಆಸ ಅನಿ ತೈಸರ್ ಜೈತಿ ಜನ ಕಾಜಾರ ಚಕಾರಿಯ ಕೂಪನೇರ್ ಕಾಜಾರ ಅನಿ ಪುರ ಗೆಲ್ಯಾನ್ ಬಹು ಶಿಸ್ತೆ ಸದ ಗೊತ್ತು ಕಿತೆ ಮುಳ್ಯಾರ ಹರಿಯ ಕೌಪನೇರ ಜಗ್ಯಾನ ಶಿಸ್ತ ಸನ ಪುನ್ ತೈಸರ್ ಶಿಸ್ತ ಅಸ್ತ ಅನಿ ಹಂಗಸರ್ ತಚಕಿ ಪೈಲೆ ತೆ ಉಲೋಂಚ ಪಡಿ ಏಕ್ ಕಾಲ್ ಇವನ ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ.
0: ನಮಸ್ಕಾರ, ಕೋಣ ಲೈತಾ?
1: ನಾನು ಕೊಟ್ಟಾರದಿಂದ ಇಲ್ಲಿ ಕುಸುಮಾಕರ್ ಅಂತ ಹೇಳಿ
0: ಹೇಳಿ ಮಾತಾಡಿ ಕುಸುಮಾಕರ್ ಅವರೇ.
1: ಸರ್ ನಮಸ್ತೆ.
2: ನಮಸ್ತೆ.
1: ನಿಮ್ದು ಕಾರ್ಯಕ್ರಮ ಕೇಳ್ತಾ ಇದ್ದೆ. ನೋಡಿ, ನಿಮ್ಮ ಈ ಕೆಲವು ಈ ನಿಮ್ಮ ಈ ಕೆಲಸ ಹೇಳಿದಿರಿ, ಅದು ಕೆಲವೊಮ್ಮೆ ಹೇಳ್ತಾರೆ ಇದೇ ಎಂತದು ಬೇರೆ ಒಂದು ಜನ ಅದಕ್ಕೆ ಅದನ್ನೆಲ್ಲ ಎಲ್ಲರೂ ಮಾಡುದಿಲ್ಲ ಅಂತ. ಅದಕ್ಕೆ ಬೇರೆ ಇದು ನೋಡಿ, ಒಂದು ಶ್ರದ್ಧೆ ನಿಯತ್ತು ಅಂತ ಇದ್ರೆ ಯಾವ್ದು ಕೆಲಸ ಮಾಡಬಹುದು ಅಂತ ನೀವೊಂದು ಉದಾಹರಣೆ. ಹತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಲ್ಲಿ. ಮತ್ತೆ ನಾವು ಆಚೆಯಿಂದ ನಿಮ್ಮ ಕೊಂಚಾಡಿ ಡೇರೆ ಬೈಯಲ್ಲಿ ಹೋಗುವಾಗ ಮನೆಯೆಲ್ಲ ನೋಡುವಾಗ ಜಾಗ ಹೇಳ್ತಾ ಇದ್ರು, ನೋಡಿ ಅವ್ರು ಎಷ್ಟು ದೊಡ್ಡ ಜನ ಆಗಿದ್ದಾರೆ, ಪೇಪರ್ ದುರಟ್ಟದೆಲ್ಲ ಕೆಲಸ ಮಾಡಿ ನೀವೆಂತ ಮಾಡ್ರೆ ಅಂತ ನಮ್ಗೆ ಸಮಸ್ಯೆ ಎಲ್ಲ ಮಾಡ್ತಾರೆ ಕೆಲವು. ಅದೇ ಒಂದು ಉದಾಹರಣೆ ನೀವು ಎಲ್ಲರಿಗೆ. ಮತ್ತೆ ನಸೀಬು ಕೂಡ ಬೇಕು ನೋಡಿ, ಈಗ ಚಿನ್ನದ ಅಂಗಡಿ ಮಾಡಿ ಬೇರೆ ಮಾಡಿದ್ರು ಲಾಸ್ ಆಗ್ತಾರೆ.
2: ಹೌದೌದು, ಶ್ರದ್ಧೆಯಿಂದ ಮಾಡ್ಬೇಕು. ಯಾವ ಕೆಲಸ ಆದ್ರೂ ಸರ್
1: ಇಲ್ಲಿ ಕೊಂಡೋಗುವಾಗ 8 ರೂಪಾಯಿ ಕೊಡ್ತಾರೆ, ನಾವು ಅಲ್ಲಿ ಬಂದು ಅಲಕೆಯಲ್ಲಿ ಕೊಟ್ರೆ 12 ರೂಪಾಯಿ ಕೊಡುದು.
2: ಹೌದು, ಈಗ ನ್ಯೂಸ್ ಪೇಪರ್ ಗೆ 15 ಆಗಿದೆ ನಮ್ಮದು.
1: ಹೌದಾ?
2: ಹೌದೌದು.
1: ಈ ರಟ್ಟಿಗೆ ಇಲ್ಲಿ ನಮ್ಮ ಸೈಡ್ ಅಲ್ಲಿ ಒಂದು ಅಂಗಡಿ ಉಂಟು, ಅವ್ರ ರಟ್ಟು ಕೊಂಡೋಗ್ತಾರೆ ಯಾವಾಗಲೂ, ಅವ್ರು ಹೇಳಿದ್ರು.
2: ಹೌದೌದು, ಎಲ್ಲರಿಗೂ ಪ್ರಾಫಿಟ್ ಬೇಕಲ್ಲ,
1: ಇಟ್ಟದನ್ನು ಕದ್ದುಕೊಂಡು ಹೋಗಿ ಮಾಡ್ತಾರೆ.
2: ಹೌದು
1: ಹೌದು, ತುಂಬಾ ಕಷ್ಟ ಅದು.
2: ಸರಿ,
1: ಆಗ್ಲಿ, ಒಳ್ಳೇದಾಗ್ಲಿ ಸರ್.
2: ಓಕೆ ಓಕೆ,
0: ಧನ್ಯವಾದಗಳು. ಧನ್ಯವಾದಗಳು ಕುಸುಮಾಕರ್ ಅವರೇ, ಒಳ್ಳೆ ವಿಷಯವನ್ನು ಹೇಳಿದ್ದೀರಾ. ದರ್ಯಾಂತ್ಲಿ ಮಸ್ತ್ಲಿ ದರ್ತೇಲಿ ಹಾಕೊಂಡು ಯಾಕೆ ಮಳ್ಟಾ ಫೋನು ಲಾಸ್ಟ್ ಹೋಟ್ಲನ್ ಬಸ್ತೇಲಿ ಆ ಸರ್ಡ್ ಮಗನ ವಿಜಯ ಕೊಟ್ಟೆ ಖುಷಿ ಅವನು ಹಂಗ ಸರ್ ವೈ ತುಮ್ ಕಮಳ ತುಮ್ಮ ಮುಸ್ತ್ ಸಕ್ಕಡ್ ಸಕ್ಕಡ್ ಕಾಮ್ ಕರ್ತದ ಪೋಣ ಅಕ್ರೇಕ್ ಕೊಂಡು ಕರ್ತಾ ಪೋಡ ಅಕ್ರೇಕ್ ಲಾಸ್ಟ್ ಪೌಂಡ್ ಆಗ್ಬೋದ ತಕ್ಕ ಮಾತ್ರ ಬಂಗಾರ ಸೊ ಗಿಟ್ಟು ತುಂಬ ಹೇಳ್ಸೋಕೆ ಮಳೆ ಹಂಗ ತುಮಿ ಏನ ಮುಂಚೆಗೆ ಅಕ್ರೆ ಚದು ಸರಿ ಅದನ್ನ ಸತ್ತೆ ಅನಿಕೆ ಮುಖ ಅವರು ಸುಂಗ ಅದೀವ
2: ಪುನಃ ಯಾ ಬಿಸ್ನೆಸ್ ಅಂತ ಶೇನಿ ಸುರು ಕನ್ ಕಾನ್ ಕರ್ತಾ ಬಳೆ ತಕ್ಕ ಸರ್ಡ್ ಮೆಲ್ಟಾ
0: ವೈ
2: ಮಳೆ ಫಸ್ಟ್ ಪಿಕ್ ಕರ್ತಾ ಕೋನ್ ತಕ ಅಮಿ ಮೋದೆ ಅಮಿ ಮೋದೆ ಮೀಡಿಯೇಟರ್ ಬರೀ ಲಾಸ್ಟ್ ಅಸೋ ಫ್ಯಾಕ್ಟ್ರೀಸು ತಾನೇ ಇಕ್ಚೆ ತಶೆ ಪುನ್ ಫ್ಯಾಕ್ಟ್ರಿ ಚಾಕ್ ಲಿಮಿಟೆಡ್ ಮಳೆ ಫ್ಯಾಕ್ಟ್ರೀಸ್ ಬುರ್ನಸ್ಲ್ಯಾನ ಸರ್ಡ್ ರೇಟ್ ದಿವನ್ ಸೇಲ್ ಕೊರಂಗ್ ಜಾಯ್ನ ರಿವರ್ಸ್ ರಿವರ್ಸ್ ಬಿಸ್ನೆಸ್ ದಶನಿ ದಶನಿ
0: ಓಕೆ ಹಾಗೆ ಸರ್ ಸ್ಕೇಟ್ ಸಿಟ್ಯುಷನ್ ಅಲ್ಲಿ ಜಾಯ್ಕಿತ್ತೆ ಮಳೆ ಏನ್ ತುಮಿನ್ ತುಂಬ ಜಾಸ್ತಿ ಇತ್ತು ಸುರುಕೆಲ್ಲ ಪಪ್ಪ ಜಾಸ್ತಿ ಇತ್ತು ತುಂಬ ಹೊಕ್ಲೆ ಕತ್ತೆ ತುಂಬ ಇದು ಜಾಸ್ತಿ ಇತ್ತುದಿಲ್ಲ ಕ್ರಿಸ್ಟಲ್ ಮಳ್ಳೆ ನವಾರ ಪೂರ್ಣ ತುಂಬ ಜಾಸ್ತಿ ಇತ್ತು ಇದೆಲ್ಲ ಸ್ಕೇಟ್ ಸಿಟಿ ಸ್ಕೇಟ್ ಸಿಟಿ ಓಪನ್ ಏರ್ ವೆನ್ಯೂ ಮುಂಟಾ ಸಕ್ಕಡ್ ಸ್ಕೇಟ್ ಸಿಟಿ ಮಳೆ ರಿಯಾಲಿಟಿ ಕಾಲೇ ಸರ್
2: ಸ್ಕೇಟ್ ಸಿಟಿ ಮಳೆ ಬುರ್ಗ್ಯಾಂಗ್ ಸ್ಕೇಟಿಂಗ್ ಆಚೆ ಗ್ರೌಂಡ್ ಕೆಲೆ ಅವೆ ಮ್ಯಾಂಗ್ಳೂರ್ ಅಂತ ಸ್ಕೇಟಿಂಗ್ ಆಚಿ ರಿಂಕ್ ಮಳೆ ಗ್ರೌಂಡ್ ನತ್

0: ವೆಲ್ತಾಳು ಮಾಡೋ ಕಾರ್ಯಕ್ರಮ ಕ್ರೀಚೆ ಪೋಟಿ ಸ್ವಾಗತ ಮುಗುಚನು ವೇಳ್ಸಲ ದಾಸಾವನ್ನು ಪಂಚಸಾಳಿಸ್ ಮಿನುಟ ನಾನು ಮನೆ ಫ್ರಾನ್ಸಿಸ್ ಆಲ್ಫ್ರೆಡ್ ಕಾನ್ಸೆಸ್ ಸಂಗಿ ಐಸೋ ದೀಸಮಿಸರು ನಸ್ತನ ಖಂಡಿ ಸಾವನ್ನು ತನ್ನ ತಚ ಕುಟುಂಬ ವಿಷಯ ಅಂತ ತಚ ಬುರ್ಗ್ಯಾ ವಿಷಯ ಅಂತ ಪೂರ ಮಹೇದಿಲೆ ಉಪ್ರಾಂತ ತೋ ಫಕತ್ ಮೊಗಚನು ಎ ಕುಟುಂಬಸ್ ವ್ಯಕ್ತಿನೇ ವೈ ತನೇ ಜಿನಿಯಚಿ ಅಥ ಸೈತೆ ಪೌಂಡೆ ಪಡೆಯಲ್ಲ ಪ್ರಾಂತ ಆಜೋ ಈ ಸಾವನ್ನು ಅಸ ವೈ ತಚೆ ವಿಷಯ ಲೆವಲೇಜ ಪಟ್ಟ ನಂಗೆ ತುಮಕ ಬಾಳ್ಪಣ್ಣ ಚದಿ ಸುಡಾ ಸರ್ಚ ಬರೀ ಈಗ ನಾಥ ಸಾನೆ
1: ನಾಥದಲ್ಲಿ ನಮ್ಮ ಕೈಲೂ ಟೈಮ್ ಪಾಸ್ ಆತ ಆಮಚೆ ಒಟ್ಟು ಸರ್ಡ್ ಇನ್ವಾಲ್ವ್ಮೆಂಟ್ ನಾತಿಜ ಸರ್
0: ತಶೆ ದಿಸಾಚೆ ಕಸ್ಟ್ ಯಾ ದಿಸಾಚೆ ಕಲೆ ಮುಟ್ಟಾತ ಮುಟ್ಟ ಒಂದು ಟೆನ್ಷನ್ ದಿಸಾಚೆ ಸಗ್ಳೆ ರೀತಿಚೆ ವರೀಸ್ ಏನಾತಿ ಮುಖಾಂತರ ಸಂಜೆ ಚವಳ ತುಮಕ ಸಂತೋಷ
1: ಸಂಜೆ ರೇಕ್ ಸತ್ತು ಗರ ಗೆಲ್ಲರ ಕಾಟ್ರ ಅಮಸ್ಯರು ಆಮಚೆ ಒಟ್ಟು ತಸ್ತ
0: ತಚೆ ಕೊಂಗಿ ಕೊಂಗ್ರಿ ಉತ್ತರ ಹೈಕೋನು
1: ಉತ್ತರ ಅಂತ ಇಲ್ಲಿ ಏತಾತ್ ಮಾತ್ರ ಜಲರಿ ನಕ್ರೆ ಇಲ್ಲ ಸರ್ಡ್ ಅಸ್ತಾದ ಆಮಚೆ ಒಟ್ಟು
0: ಓಕೆ ತಶೆ ತದಳ ಏಕ ದಿ ಸುಗ್ಳು ಬರೋದತ್ತ ಸುಗ್ಳು ದಿಸ್ ಫುಲ್ ಫುಲ್ಫಿಲ್ ಬರೋದತ್ತ
1: ಮಾಗಿ ರಾಜೆ ಒಟ್ಟು ರೇಕ ಅಂತು ಇನ್ವಾಲ್ವ್ ಅವನ ಅಸ್ತ ಆಮಚೆ ಅಂತ ಏಕ ರಾಕ್ ಪ್ಯಾಲೇಸ್ ಗಾರ್ಡನ್ ಮುನೋನು ಸ್ಟಾರ್ಟ್ ಕೆಲ ತಂತು ಟೆಂತ್ ಮೇನ್ ಶೈನ್ ಅಂತ ಸರ್ ಯೂಟ್ಯೂಬರ್ ಗಲ
0: ಯೂಟ್ಯೂಬರ್ ಗಲ ಹಂಗೆ
1: ಆ ಸರ್ ರಾಕ್ ಪ್ಯಾಲೇಸ್ ಗಾರ್ಡನ್ ಮುನ ವ್ಯೂ ಕರ ಸಬ್ಸ್ಕ್ರೈಬ್ ಕರ
0: ಖಂಡಿತ ತುಮಕಂತೂ ಈಗ ಜೈತೆ ಶಿಕೊಂಗ್ ಮೆಲ್ಟ ಮತ್ತೆ ಜೈತೆ ಪೊಳೋಂಗ್ ಮೆಲ್ಟ ಯಾತಂತು ಜೈತೆ ಚಿಂತಾ ಪಟ್ಟೊಂಕೆ ಮೆಲ್ಟ ಮುಣವೇತ ವೈ ತುಮಚ ಜಿನಿ ಅಂತ ಜೈತಿಲಿ ಸಂವಾಸ ತೇಮಿ ಪೊಳೋನ ಸಂ ಈಗ ಸದೇ ಪೋಣ ಕಲ್ತೆ ಪೋಣ ಭೊಳೆ ಪೋಣ ಅಂಜೆ ಕಿತೆ ಜಿಜು ಬೊಳೆ ಅನಿ ಕಲ್ತೆ ಕಳ್ಸ ಚಾಮಿ ಮುಂಟ ತಸಲಿ ಏಕ ಮೊಲಾದ ಈಗ ಸುತ್ತರ ಕುಟುಂಬತವನ ಇರಲಿ ಮುಂಟಸ್ತನ ಹಚೆ ಸಂಗತ ತುಮಿ ಸಮಾಜಸೋ ವ್ಯಕ್ತಿ ಜೌನ ಸರ್ ಸಮಾಜ ಕತೆರಿ ತುಮಿ ಸಹಿತಂದಿಲ್ಲ ಜಾಂಗ್ ಪುರೋ ಗಾಯನ್ ಮಂಡಳಿನ ತುಂಬ ಅಸಲ್ಯಾತ್ ಜಾಂಗ್ ಪುರೋ ದೆರೆ ಬಯಲ್ಚಾ ಸಂಘ ಸಂಸ್ಥೆನ ತುಂಬ ಅಸಲ್ಯಾತ್ ಪಣ ಆತ ಆಸಾದ ಗೀತೆ ಸಕ್ರಿ ಪೋಣ ಮೆತ್ತರ ಪಣ ತುಮಚೆ
1: ಆತನ ಆತ ಪಾಂಚ್ ವರ್ಷ ಅಂದವ ಪೂರ ರಿಟೈರ್ಮೆಂಟ್ ಕಣ್ಗೆಲ್ಲ ಪೈಲ ಶಿವಾಯಮ್ ಅಂತ ಆಕ್ಟಿವ್ ಜಾವನ ಅಸಲು ತಚೆ ಉಪರಂತ ಗಾಯನ್ ಮಂಡಳಿ ಅಂತ ಅಸಲು ಮಾಗಿರ ಸಲ ಸಮೇತ ಇಂತಿ ಅಸಲು ತೀನ್ ಟರ್ಮ್ ಕೆಲ ತಚೆ ಉಪರಂತ ಆಟೋಮೆಟಿಕ್ ತೀನ್ ಟರ್ಮ್ ಕೆಲ ನೆಕ್ಸ್ಟ್ ಟರ್ಮ್ ಆಗ ಜಾಯನ ಕುರು
0: ಪಾಂಚ್ ವರ್ಷ ಬ್ರೇಕ್
1: ಬ್ರೇಕ್
0: ಓಕೆ ಪುಣ ತಾಯಿ ಪಾಂಚ್ ವರ್ಷ ತುಮಕ ಬರೀ ಬ್ರೇಕ್ ಮಳಿ ಮುನ್ವೇತ್ಗೆ ತಮಿಳ್ನಾಡಿ ನಾತಿ ಸಂಗತ ಕುರ್ಸುಂಚಾಗಿ ಜಿನಿ ಅಂತ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
4: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಹಲೋ ವೆನ್ಲ ಕಾರ್ಯಕ್ರಮದ 162ನೇ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಪ್ರತಿ ಶುಕ್ರವಾರವೂ ಕೂಡ ನಾವು ಒಂದೊಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರು ವೈದ್ಯರ ಜೊತೆಗೆ ಕೂಡ ನಾವು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಪ್ರತಿ ಶುಕ್ರವಾರದಂದು ಕೂಡ ಈ ಹೆಲೋ ಅನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಲಿಕ್ಕಿದ್ದೇವೆ. ಬಹುಶಃ ಕೇಳುಗರೆ ನಿಮಗೂ ಕೂಡ ಗೊತ್ತಿರಬಹುದು, ವಯಸ್ಸು ಅನ್ನೋದು ಯಾರನ್ನೂ ಕೂಡ ಬಿಡುವುದಿಲ್ಲ. ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಕೂಡ ವಯಸ್ಸು ಅನ್ನೋದು ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತೆ. ಯಾರೂ ಕೂಡ ಚಿರಂಜೀವಿ ಅಂತ ಖಂಡಿತವಾಗಿಯೂ ಅಲ್ಲ. ಸೊ ಹಾಗಾಗಿ ಈ ವಯಸ್ಸಾಗ್ತಾ ಹೋದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾಯಿಲೆ ಕೂಡ ಆವರಿಸಿಕೊಳ್ಳುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಹೆಚ್ಚಾಗಿ ಸಮಸ್ಯೆ ಕಾಣಿಸಿಕೊಳ್ಳುವಂಥದ್ದು ಈ ಗಂಟು ನೋವು ಅಂತ ನಾವು ಹೇಳುವಂಥದ್ದು, ಕೀಲು ನೋವು ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಅದು ಇವತ್ತು ಏನು ವಯಸ್ಕರನ್ನು ಕೂಡ ಬಿಡ್ತಾ ಇಲ್ಲ. ಸೊ ಎಲ್ರಿಗೂ ಕೂಡ ಆ ಒಂದು ರೋಗ ಏನಿದೆಯೋ, ಸೊ ಆ ಒಂದು ರೋಗ ಚಿಹ್ನೆ ಏನಿದೆಯೋ, ಸೊ ಅದು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಅದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಈ ಗಂಟು ನೋವು ಎಂದರೇನು, ಸಂಧಿವಾತ ಎಂದರೇನು, ಸೊ ಇದಕ್ಕೆ ಪರಿಹಾರ ಏನು, ಇದಕ್ಕೆ ಕಾರಣಗಳೇನು, ಯಾವ ರೀತಿಯ ರೋಗ ಲಕ್ಷಣಗಳು, ಇದಕ್ಕೆಲ್ಲ ಸಂಬಂಧಪಟ್ಟು ಕೂಡ ನಾವು ಇವತ್ತು ಮಾತನಾಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೂ ಕೂಡ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೂಳೆ ವಿಭಾಗದಲ್ಲಿ ವಿಭಾಗ ಮುಖ್ಯಸ್ಥರು ಕೂಡ ಆಗಿರುವಂತಹ ಡಾಕ್ಟರ್ KR ಕಾಮತ್ ಅವರು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
1: ನಮಸ್ಕಾರ ಶ್ರೋತೃಗಳಿಗೆಲ್ಲ. ನಮಸ್ಕಾರ.
0: ಎಸ್, ಖಂಡಿತವಾಗಿಯೂ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿ ಹೆಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈ ಬಾರಿಯೂ ಕೂಡ ನೀವು 6ನೇ ಬಾರಿ ಏನು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದೀರಾ. ಅನೇಕ ನಮ್ಮ ಪ್ರೀತಿಯ ಕೇಳುಗರಿಗೆ ಕೂಡ ಅನೇಕ ಆರೋಗ್ಯ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದೀರಾ. ಆ ಪ್ರೀತಿಯಿಟ್ಟು ಬರ್ತಾ ಇರುವುದಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೂಡ ಬಯಸ್ತಾ. ಒಂದು ರೀತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ನಾವು ಚಳಿಗಾಲದಲ್ಲಂತೂ ಕೂಡ ಇದ್ದೀವಿ. ಬಹುಶಃ ಚಳಿಗಾಲ ಅಂತ ಹೇಳೋಕೆ ಏನಿಲ್ವ, ಕಾಲ ಅಂದ್ರೆ ಮಿಶ್ರ ಕಾಲ ಅಂತ ಹೇಳ್ಬೋದೇನು. ಮಳೆ ಕೂಡ ಬರ್ತಾ ಇದೆ, ಬಿಸಿಲು ಕೂಡ ಬರ್ತಾ ಇದೆ, ಚಳಿ ಕೂಡ ಆಗ್ತಾ ಇದೆ. ಆದ್ರೂ ಕೂಡ ಈ ಚಳಿಗಾಲದಲ್ಲಿ ಇಂತಹ ಗಂಟು ನೋವು, ಈ ಕೀಲು ನೋವು, ಈ ಸಾಮಾನ್ಯವಾಗಿ ಬಿಟ್ಟಿದೆ ಅಂತ ಕೂಡ ಹೇಳ್ಬೋದು. ಸೊ ಇದು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕಾಗಿ ಈ ರೀತಿಯ ಕಾಯಿಲೆಗಳು ಕಂಡು ಬರ್ತಾ ಇದೆ ಅಂತ ನಾವು ಕೇಳುವಂಥದ್ದು.

0: ಹಾಗು ಸೋಂಕು ಹಿಡಿದಾಗ ಕೂಡ ಗಂಟು ನೋವು ಬರ್ತದೆ
1: ಬರುತ್ತೆ.
0: ಇನ್ಫ್ಲಮೇಷನ್ ಅಂದ್ರೆ ನಮ್ಗೆ ವಾತ, ಅದು ಯಾವ ತರ ಅಂತ ಆಮ ವಾತ, ಸಂಧಿವಾತ ಈ ತರ. ಇನ್ನು ಏಜ್ ಆದಾಗ, ನೀವು ಹೇಳಿದ್ರಲ್ಲ ಏಜ್ ಆದಾಗ ಗಂಟುಗಳು ಸವಿತಾವೆ. ಯಾಕೆ ಸವಿತಾವೆ ಅಂದ್ರೆ, ಈಗ ನಿಮ್ಮ ಕಾರ್ನ ಟೈರ್ ಇಲ್ವಾ, 40,000 kilometers ಅದ ಕೂಡ ಸವಿದಿದೆ, ಚೇಂಜ್ ಮಾಡಬೇಕು ಅಂತ ನಾವು ಯೂಶುವಲ್ ಹೇಳೋದಿಲ್ವಾ. ಅದೇ ತರ ನಾವು ಇಷ್ಟು ಕೆಲಸ ಮಾಡ್ತೀವಿ, ನಮ್ಮ ಗಂಟುಗಳನ್ನು ಉಪಯೋಗ ಮಾಡ್ತೀವಿ, ಮುಖ್ಯವಾಗಿ ಮೊಣಕಾಲು ಗಂಟು ಅಥವಾ ಆಂಕಲ್ ಜಾಯಿಂಟ್ ಅಥವಾ ಹಿಪ್ ಜಾಯಿಂಟ್, ಸಾಕಷ್ಟು ಉಪಯೋಗ ಆಗುತ್ತೆ. ನೀವು ಜಾಸ್ತಿ ಕೆಲಸ ಮಾಡ್ತೀರಾ, ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಯೂಸ್ ಮಾಡ್ತೀರಾ, ತಲೆ ಮೇಲೆ ಭಾರ ಹೊತ್ತಿರೋ, ಇದೆಲ್ಲ ನಮ್ಮ ಗಂಟುಗಳ ಮೂಲಕ ಹೋದಾಗ ಸವಿತದೆ. ಇಟ್ ಇಸ್ ಬಿಕಾಸ್ ಆಫ್ ವೇರ್ ಅಂಡ್ ಟೈರ್. ಅದರಿಂದ ಕೂಡ ವಾತರೋಗ ಅಥವಾ ಗಂಟು ಹೀಗೆ 10 ಕಾರಣಗಳಿಂದ ಗಂಟು ನೋವು ಬರ್ತದೆ.
1: ಮತ್ತೆ
0: ಚಳಿಗಾಲದಲ್ಲಿ ಜಾಸ್ತಿ ಯಾಕಂತ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅದು ಕೂಡ ಕಾರಣ. ಸ್ಟಿಫ್ನೆಸ್ ಅನ್ನೋದು ಮೇಬಿ ಲಿಟ್ ರಿಲೇಟೆಡ್ ಟು ದ ಟೆಂಪರೇಚರ್ ಆಲ್ಸೋ. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅದು ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಇರೋದು, ಅಥವಾ ಅಂತ ಪ್ರದೇಶದಲ್ಲಿ ಕೆಲವರು ಹೇಳ್ತಾರೆ, ನಾನು ಘಟ್ಟದ ಮೇಲೆ ಹೋಗಿದ್ದೆ, ತುಂಬಾ ಚಳಿ ಇದೆ ಸರ್, ನನ್ಗೆ ಆಗೋದಿಲ್ಲ, ಗಂಟು ನೋವು ಜಾಸ್ತಿ ಆಗ್ತದೆ, ಹಾಗೆ ನಾನು ಮತ್ತೆ ವಾಪಸ್ ಬಂದ ಇಲ್ಲಿಗೆ. ನಿಜವಾಗಿ ನಮ್ಮಲ್ಲಿ ಕಡಿಮೆ ಈಗ ಚಳಿ ಅಂತ ಹೇಳಿದ್ರೆ, ನಮ್ಮ ಸೌತ್ ಕೆನರಾ ಅಥವಾ ಈಗ ಕರಾವಳಿ ಪ್ರದೇಶದಲ್ಲಿ ಬಹಳ ಕಡಿಮೆ. ನೀವು ಹೇಳಿದಾಗ ಇವತ್ತಂತೂ ಈಗಿನ ಕಾಲದಲ್ಲೂ ಹೇಳಿಕ್ ಆಗೋದಿಲ್ಲ, ಬೆಳಿಗ್ಗೆ ಸ್ವಲ್ಪ ಹೊತ್ತು ಚಳಿ ಇರುತ್ತೆ, ಆಮೇಲೆ ಸೆಕೆ. ಈಗ ಏಪ್ರಿಲ್ ಮೇ ತರ ಕಾಣುತ್ತೆ, ಈಗ ಹ್ಯೂಮಿಡಿಟಿ ಅಷ್ಟು ಜಾಸ್ತಿ ಇದೆ. ಸೊ ಅದು ಕೂಡ ಹೌದು, ಈ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗುತ್ತೆ ಗಂಟು ರೋಗ ಅನ್ನೋದು ಕೂಡ ಕರೆಕ್ಟ್. ಇದಕ್ಕೆ ಬಹಳ ಕಾರಣ ಆಗುತ್ತೆ. ನಾವು ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಯಾರಾದ್ರೂ ಕೇಳಿದ್ರೆ ಅವರಿಗೆ ಯಾವ್ದಿದೆ ಅಥವಾ ಯಾವ ತರ ರೋಗ ಇದೆ, ಗಂಟು ನೋವು ಯಾವ ಟೈಪ್ ಇದ್ದು ಅಂತ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಎಲ್ಲದಕ್ಕೂ ನೋವನ್ನು ಶಮನ ಮಾಡುವಂತಹ ಗುಳಿಗೆಗಳನ್ನು ನಾವು ಕೊಡ್ತೇವೆ, ಆದ್ರೆ ಅದು ಮುಗಿಲಿಲ್ಲ ನಿಜವಾಗಿ. ಅದಕ್ಕೆ ಯಾವುದು ನಿರ್ದಿಷ್ಟ ಕಾರಣ ಅಂತ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದೇ
1: ಮೂಲವನ್ನು.
0: ಮೋಸ್ಟ್ ಆಫ್ ಟೈಮ್ ಇಫ್ ಯು ಗಿವ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂದ್ರೆ ನೋವನ್ನು ನೋವು ನಿವಾರಕ ಗುಳಿಗೆಗಳನ್ನು ಕೊಟ್ಟರೆ ನೋವೊಮ್ಮೆ ಕಡಿಮೆ ಆಗುತ್ತೆ. ಅದು ನೋವಿನ ಗುಳಿಗೆ ಇರ್ಬೋದು, ಸ್ಟಿರಾಯ್ಡ್ ಇರ್ಬೋದು, ಈ ತರ ಗುಳಿಗೆಗಳು ಕೊಡ್ತಾರೆ, ಆದ್ರೆ ಅದು ಟೆಂಪ್ರರಿ. ಅದನ್ನು ಮೂಲ ಕಂಡುಹಿಡಿದೇ ನಮ್ಮ ಉದ್ದೇಶ. ಮೂಲ ಕಂಡುಹಿಡಿದು ಕೊಟ್ಟರೆ ಮಾತ್ರ ಆಗುತ್ತೆ. ಗಂಟು ನೋವು ಅಂದ್ರೆ ಅದು ಅಷ್ಟು ಸರಳವಾಗಿ ನಾವು ಹೇಳಲಿಕ್ಕೆ ಆಗುತ್ತೆ, ಅದು 100 ಕಾರಣ ಇದೆ ಅಂತ
1: ಹೇಳಿದ್ರೆ.
0: ಅದನ್ನು ಕಂಡುಹಿಡಿದೇವು ಸುಮಾರು ನಾವು ಪರೀಕ್ಷೆ ಮಾಡಬೇಕು. ಪರೀಕ್ಷೆಯಲ್ಲಿ ಕೆಲವು ಸರ್ತಿ ಕೆಲವು ಖಚಿತವಾಗಿ ಗೊತ್ತಾಗುತ್ತೆ, ತುಂಬಾ ಸರ್ತಿ ಗೊತ್ತಾಗೋದಿಲ್ಲ. ಆಗ ಬ್ಲಡ್ ಟೆಸ್ಟ್ ಮಾಡಬೇಕು, ಎಕ್ಸ್ರೇ ತೆಗಿಬೇಕು, ಬೇರೆ ಬೇರೆ ಬ್ಲಡ್ ಟೆಸ್ಟ್ ಮಾಡಬೇಕು. ಆಗ ಇವನ್ ಕೆಲವು ಸತಿ ಸಣ್ಣ ಆಪರೇಷನ್ ಮಾಡಿ ಬಯಾಪ್ಸಿ ಮಾಡಿ ಕೂಡ ಕಂಡುಹಿಡಬೇಕಾಗ್ತದೆ. ಆಗ ಯಾವ ರೋಗ ಇದು, ಗಂಟು ರೋಗ ಯಾವ ಕಾರಣದಿಂದ ಬಂದದ್ದು ಅಂತ ಕಂಡುಹಿಡಿದು. ಕೆಲವು ಹೆಸರನ್ನು ಹೇಳೋದಾದ್ರೆ ನಿಮ್ಗೆ ನಾನು ಹೇಳ್ಬೋದು, ಒಂದು ಸವೆತದಿಂದ ಬರೋದು, ಅದಕ್ಕೆ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೋಸಿಸ್ ಅಥವಾ ಆರ್ಥರೈಟಿಸ್ ಅಂತ
1: ಹೇಳ್ತೇವೆ.
0: ಏಜ್ ಅಲ್ಲಿ ನೀವು ಏಜಿನ ವಿಷಯ ಹೇಳಿದ್ರಿಂದ ಅದು ಖಂಡಿತವಾಗಿ ಒಪ್ತೇನೆ ನಾನು. ಬಟ್ ಆಸ್ ಏಜ್ ಅಡ್ವಾನ್ಸ್ ನಮ್ಮ ಪಾಪ್ಯುಲೇಷನ್ ಗೆ ಯುವಕಾವಸ್ಥೆಯಿಂದ ಸ್ವಲ್ಪ ವಯಸ್ಸಿನ ಕಡೆಗೆ ಹೋಗ್ತಾ ಇದೆ, ವೃದ್ಧಾಪ್ಯದ ಕಡೆ
1: ಹೋಗ್ತಾ
0: ಇದೆ. ನಮ್ಮ ಪಾಪ್ಯುಲೇಷನ್ ಡೆನ್ಸಿಟಿ ನೀವು ಹೇಳಿದ್ರೆ ಈಗ ಇಂಡಿಯಾ ಇಸ್ ಒನ್ ಆಫ್ ದ ಯಂಗೆಸ್ಟ್ ನೇಷನ್ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ 5 10 15 ವರ್ಷವಾಗ ನಮ್ಮಲ್ಲಿ ವೃದ್ಧ ಜನರ ಇದು ಜಾಸ್ತಿ ಆಗ್ತದೆ. 50, 60, 70 ಬರುವಾಗ ಈಗಲೂ ನಮ್ಮಲ್ಲಿ ಸಾಕಷ್ಟು ಜನ ಸವೆತದ ಕಾರಣದಿಂದ ಗಂಟು ನೋವು ಅನುಭವಿಸಿದ್ರು, ಸಾಕಷ್ಟು ಕೋಟಿಗಟ್ಟಲೆ ಜನ ಇದ್ದಾರೆ. 10-15 crore ಜನರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವ ಅಗತ್ಯ ಇದೆ, ಅಷ್ಟಿದೆ. ಹಾಗೆ ಅದು ಸಂಧಿವಾತದಿಂದ ಬರುವಂತಹ ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ವಾತರೋಗ, ಇನ್ಫೆಕ್ಷನ್ ಇಂದ ಬರ್ಬೋದು, ರುಮಟಾಯ್ಡ್. ಈಗ 1-3% ಆಫ್ ದ ಪಾಪ್ಯುಲೇಷನ್ ಅಂದ್ರೆ ಎಷ್ಟು ನೋಡಿ, 100 crore 3 crore ಜನರಿಗೆ ಇದರಿಂದ ಬರುತ್ತೆ. ಯಾವ್ದು ಗೊತ್ತಾ, ಆಮವಾತ. ಆಮವಾತ ಅಥವಾ ಆಮವಾತ ರಿಲೇಟೆಡ್ ಡಿಸಾರ್ಡರ್, ಅದರಲ್ಲಿ ಒಂದು ಗ್ರೂಪ್ ಅದು ರುಮಟಾಯ್ಡ್ ಡಿಸೀಸಸ್ ಅಂತ. ಅದರಲ್ಲಿ ಕೂಡ ಅಷ್ಟು ಜನ ಪೀಡಿತರಾಗಿರ್ತಾರೆ. ಅದಕ್ಕೆ ಅವ್ರ ಪಾಪ ಬೇರೆ ಬೇರೆ ಮೆಡಿಸಿನ್ಸ್ ಮಾಡ್ತಾರೆ, ಆಯುರ್ವೇದಿಕ್ ಹೋಗ್ತಾರೆ, ಹೋಮಿಯೋಪತಿ ಹೋಗ್ತಾರೆ, ಯುನಾನಿ ಹೋಗ್ತಾರೆ, ಅಲೋಪತಿ ಬರ್ತಾರೆ, ಹೀಗೆ ಬೇರೆ ಬೇರೆ ಹೋಗ್ತಾರೆ. ಯಾಕಂದ್ರೆ ಅಷ್ಟು ಅವರಿಗೆ ತೊಂದರೆ ಕೊಡ್ತದೆ. ಒಮ್ಮೆ ಬಂದರೆ ಅವರಿಗೆ ಅದು ಎಲ್ಲಿ ಗುಣ ಆಗ್ತದೆ ಅಂತ ನೋಡ್ತಾರೆ ಅವರು. ಅದು ಅವರ ತಪ್ಪಂತ ನಾನು ಹೇಳೋದಲ್ಲ, ಬಿಕಾಸ್ ದಟ್ ಇಸ್ ಅ ವೇ ಇಟ್ ಈಸ್. ಇಟ್ ಡಸನ್, ಇಟ್ ಇಸ್ ನಮಗದು ಹಿಡಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಹಳ ಕಾರಣ ಇದೆ, ಯಾಕೆ ಅದು ಜಾಸ್ತಿ ಆಗ್ತದೆ, ಯಾಕೆ ಕಡಿಮೆ ಆಗ್ತದೆ. ಪ್ರಯತ್ನ ಮಾಡ್ತೇವೆ ನಾವು ಅದನ್ನು ಕಂಡುಹಿಡಲಿಕ್ಕೆ. ಒಮ್ಮೆ ಗೊತ್ತಾದ್ಮೇಲೆ ಕೂಡ, ಒಮ್ಮೆ ಶುರು ಆದ್ರೆ 2nd century ಅಂದ್ರೆ ಅವರು ಒಂದು ಲೇಡಿ 18-25 ವರ್ಷ ಆದ್ರೆ 70 ತನಕ ಅದವರನ್ನು ಸತಾಯಿಸ್ತಾ ಇರೋದು ಪ್ರಮೇಯ ಇದೆ. ಸ್ವಲ್ಪ ವರ್ಷ ಆದ್ಮೇಲೆ ಅವ್ರು ಬಿಡ್ತಾರೆ, ಅದ್ರ ಅದು ಟ್ರೀಟ್ಮೆಂಟ್ ಮಾಡಿ ಮಾಡಿ ಸಾಕಾಯ್ತು, ಆರಾಮಿದ್ದಾರೆ, ಜೀವನ ಶೈಲಿಯನ್ನು ಸ್ವಲ್ಪ ಇದು ಮಾಡಿ ಮಾಡ್ಕೊಂಡಿರ್ತಾರೆ. ಬಟ್ ಮೋಸ್ಟ್ ಆಫ್ ಪೀಪಲ್ ವಿ ಕ್ಯಾನ್ ಕಂಟ್ರೋಲ್, ಲೈಕ್ ವಿ ಕಂಟ್ರೋಲ್ ಡಯಾಬಿಟೀಸ್, ವಿ ಕ್ಯಾನ್ ಕಂಟ್ರೋಲ್ ಬಿ ಪಿ. ಅದೇ ಥರ ವಾತರೋಗ, ಕೆಲವೊಂದು ವಾತರೋಗಗಳನ್ನು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಗಂಟು ನೋವನ್ನು. ಕೆಲವು ಕಡೆ ಅದನ್ನು ಕಂಟ್ರೋಲ್ ಮಾಡಬೇಕು, ಕೆಲವು ಕಡೆ ಅದನ್ನು ಉಲ್ಬಣವಾಗದಂತೆ ಕೆಲವು ಮುಂಜಾಗ್ರತೆಗಳನ್ನು ವಹಿಸಿ ನೋಡ್ಕೊಳ್ಬೇಕು. ಈ ಥರ ನೀವು ಜನರಲ್ ಆಗಿ ವಾತರೋಗ ಬಗ್ಗೆ ಮಾತಾಡೋದಿದ್ರೆ ಈ ವಷ್ಟು ವಿಷಯಗಳನ್ನು ಹೇಳ್ತೀನಿ.
1: ಹೇಳ್ಬಹುದು ಅಂತ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಇವಾಗ ನಾವು ನೋಡಿದ ಹಾಗೇನೆ ಕೆಲವೊಂದು ಕಾಯಿಲೆಯಲ್ಲಿ ಕೂಡ ಇವಾಗ ಥೈರಾಯ್ಡ್ ಕಾಣಿಸ್ಕೊಂಡಾಗೂ ಕೂಡ ಗಂಟು ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಚಿಕನ್ ಗುನ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಗಂಟು ನೋವು ಕಾಣಿಸಿಕೊಂಡಿದೆ ಅಂತ ಹೇಳ್ಬೋದು. ಬೇರೆ ಯಾವ ರೀತಿಯ ಕಾಯಿಲೆಯಲ್ಲಿ ಕೂಡ ಇದು ಬಂದು ಇದು ತಾತ್ಕಾಲಿಕನ ಶಾಶ್ವತವಾಗಿರುತ್ತೆ ಹೇಗೆ?
1: ಈಗ ನೋಡಿ, ಸೋಂಕಿನಿಂದ ಬಂದಂತಹ ಇದಲ್ಲ, ಅದನ್ನು ಸಂಪೂರ್ಣವಾಗಿ ಗುಣ ಮಾಡ್ಲಿಕ್ಕೆ ಆಗ್ತದೆ. ಈಗ ಬ್ಯಾಕ್ಟೀರಿಯಾದಿಂದ ಬಂದಂದ್ರೆ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಟ್ಯೂಬರ್ಕ್ಯುಲೋಸಿಸ್ ಅಂತ ಬರ್ತದೆ. ಅದು ಟಿಬಿಯನ್ನು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಆಲ್ಮೋಸ್ಟ್ 100 to 100 ಗುಣ ಮಾಡಿ ಕೊಡುವಂತ ಒಂದು ಸಂಗತಿ. ಅದೇ ತರ ನೀವು ಹೇಳಿದ್ರೆ ವೈರಲ್ ಆರ್ಥ್ರೈಟಿಸ್, ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಅಥವಾ ನಿಮ್ಮ ಚಿಕನ್ ಗುನ್ಯ, ಟೈಫಾಯ್ಡ್, ಅಥವಾ ನಿಮ್ಮ ಥೈರಾಯ್ಡೈಟಿಸ್ ಆಗೋದು, ಈ ತರ ಬಂದಂತಹ ಒಂದು ಸೋಂಕಿನಿಂದ ಬಂದಂತಹ ಒಂದು ವಾತರೋಗ ಅಥವಾ ಗಂಟು ನೋವು, ಆರ್ಥ್ರೈಟಿಸ್, ಸೋಂಕಿನ ಆರ್ಥ್ರೈಟಿಸ್ ಅನ್ನು ಕ್ಲಪ್ತ ಸಮಯದಲ್ಲಿ ನಾವು ಅದನ್ನು ಕಂಡುಹಿಡಿದು ಸರಿಯಾದ ಚಿಕಿತ್ಸೆ, ಸೂಕ್ತವಾದ ಚಿಕಿತ್ಸೆ ಕೊಟ್ಟದ್ದೇ ಆದರೆ ಸರಿಸುಮಾರಾಗಿ ಅದು ಗುಣ ಆಗಿ ಸಿಗುತ್ತೆ. ಸ್ವಲ್ಪ ಡಿಲೇ ಆದರೆ ಅದರಿಂದ ಕೆಲವು ಇಫೆಕ್ಟ್ ಉಳಿಬೋದು, ಸ್ವಲ್ಪ ಚಲನೆಯಲ್ಲಿ ಕುಂಠಿತ ಆಗ್ಬೋದು, ಮತ್ತು ಕಾಯಿಲೆ ಗುಣ ಆಗ್ತದೆ. ಅದೊಂದು ಒಳ್ಳೆಯದು ನೀವು ಹೇಳಿದ ಈ ಇದು ಚಿಕನ್ ಗುನ್ಯ ಕೂಡ ಇಲ್ಲ, ಕೆಲವು ಸರ್ತಿ ಅದರ ಒಂದು ಸ್ವಲ್ಪ ಉದು ಕಣಗಳು ಬಿಳಿದು ಬಿಟ್ಟೋಗಿ ಆಗಾಗ ಆ ವರ್ಷದಲ್ಲೆಲ್ಲ ಆ ಚಳಿಗಾಲ ಜಾಸ್ತಿ ಆಗಿದ್ದಾಗ ಅದು ಅನುಭವಿಸೋ ಕರ್ಪ ಸ್ವಲ್ಪ ನೋವಿನಿಂದ ಬರ್ತಾರೆ. ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಾವು, ಯೂಶ್ವಲಿ ಸ್ವಲ್ಪ ಶಮನಕಾರಿ ಗುಳಿಗೆ ಕೊಟ್ಟು ಒಂದು 2-3 ವಾರದಲ್ಲಿ ಅದು ಮತ್ತೆ ಸೆಟ್ಲ್ ಆಗಿ ಮತ್ತೆ ನೆಕ್ಸ್ಟ್ ಶುಗರ್ ಬರೋದಿದೆ. ಅದು ಅದ್ರದ ಮೂಲ ಬೀಜ ಉಳಿದಿರೋದ್ರಿಂದ ಹಾಗೆ ಬರೋದು. ಅದು ಚಿಕನ್ ಗುನ್ನದ ಬಗ್ಗೆ ಹೇಳಿದ್ರೆ ಇದೆಲ್ಲ ವೈರಲ್ ಆಯಿತು, ಬ್ಯಾಕ್ಟೀರಿಯಲ್ ಆಯಿತು, ಟ್ಯೂಬರ್ಕ್ಯುಲೋಸಿಸ್ ಆಯಿತು, ಮತ್ತೆ ವಿವಿಧ ಕಾರಣಗಳಿಂದ ಸೋಂಕಿನಿಂದ ಬರುವಂತಹ ಆರ್ಥ್ರೈಟಿಸ್ ಅನ್ನು ಸರ್ವೇ ಸಾಮಾನ್ಯವಾಗಿ ಗುಣಪಡಿಸಲಿಕ್ಕೆ
0: ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಒಮ್ಮೆ ಗಂಟು ನೋವು ಬಂದರೂ ಕೂಡ ಅದು ಹೆಚ್ಚಿನ ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಅಂದ್ರೆ ಬೇರೆ ಕಾಯಿಲೆಯನ್ನು ಉಲ್ಬಣ ಮಾಡುವಂತದ್ದಾಗಿರ್ಬೋದು, ಆ ರೀತಿಯದ ಏನಾದ್ರೂ ಮಾಡುತ್ತಾ ಅಂತ.
1: ಹೌದು, ಒಂದು ಗಂಟು ನೋವು ಬಂದಾಗ ಅದು ನೋಡಿ ಇಡೀ ಬಾಡಿನಲ್ಲಿ ಕೆಲವು ಸರ್ತಿ ಅದರ ಪರಿಣಾಮವನ್ನು ಉಂಟು ಮಾಡ್ತದೆ. ಅಂದ್ರೆ ಅದು ಒಂದು ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಅದು ಒಂದು ನಮ್ಮ ದೇಹದಲ್ಲಿ ಪ್ರತಿರೋಧ ಶಕ್ತಿ ಪ್ರತಿರೋಧ ಉಂಟಾಗುವುದು ನಮ್ಮ ಜೀವಕೋಶಗಳಿಗೆ, ಸ್ವಯಂ ನಮ್ಮ ಸೈನಿಕರೇ ನಮ್ಮ ಜನರನ್ನು ಕೊಲ್ಲುವಂತ ಒಂದು ಪರಿಸ್ಥಿತಿ. ನೀವು ರಫ್ ಆಗಿ ಹೇಳುವುದಿದ್ರೆ ನಮ್ಮ ಜೀವಕೋಶಗಳನ್ನ ನಮ್ಮ ಜೀವಕೋಶಗಳಲ್ಲಿ ಉಂಟಾಗುವಂತ ಒಂದು ಒಂದು ಪ್ರತಿರೋಧ ಆಂಟಿಬಾಡೀಸ್ ಅಂತ ಹೇಳ್ತೇವೆ, ದಟ್ ವಿಲ್ ಕಿಲ್ ಅಂಡ್ ಇನ್ಫ್ಲೇಮ್ ಸ್ವೆಲಿಂಗ್ ಬರುತ್ತೆ, ಅದು ಸ್ವಯಂ ಪ್ರತಿರೋಧ ಆಗುದು. ಸೊ ಒಂಥರ ಇಂಟರ್ನಲ್ ಇದಾಗೋದು, ಅದು ಇಡೀ ಬಾಡಿಯಲ್ಲಿ ಇರ್ತದೆ, ಇಡೀ ಬಾಡಿಯಲ್ಲಿ ಎಲ್ಲ ಜಾಯಿಂಟ್ ಅಲ್ಲಿ ಇರ್ತದೆ. ಕೆಲವು ಸತಿ ಕೈಗಳದ್ದು ಈ ಮುಂಗೈದು ಎಲ್ಲ ಜಾಯಿಂಟ್ ಇದೆ, ಸುಮಾರು ಜಾಯಿಂಟ್ ಇದೆ ಈ ಕೈಯಲ್ಲಿ, ಒಂದು 15-20-30-40 ಜಾಯಿಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಎಲ್ಲನೂ ಸ್ಟಿಫ್ ಆಗುತ್ತೆ, ಅರ್ಲಿ ಮಾರ್ನಿಂಗ್ ಹೇಳಲಿಕ್ಕೆ ಆಗುದಿಲ್ಲ, ಒಂದು 1/2 ಗಂಟೆ 1 ಗಂಟೆ, ಒಂದು ಮಧ್ಯಾಹ್ನ 9-10 ಗಂಟೆ ಆಗುವಾಗ ಬೆಳಕು ಬರ್ತಾ ಬರ್ತಾ ಸೂರ್ಯ ಮೇಲೆ ಬರುವಾಗ ಸಿಂಪ್ಟಮ್ಸ್ ಕಡಿಮೆ ಆಗಿರ್ತದೆ. ಅದು ರೂಮಟಾಯ್ಡ್ ಆರ್ಥ್ರೈಟಿಸ್. ಇದು ಜಾಯಿಂಟ್ ಅನ್ನು ಮಾತ್ರ ಬಾಧಿಸುವುದಿಲ್ಲ, ಬೇರೆ ಅಂಗಾಂಗಗಳನ್ನು ಬಾಧಿಸಿದೆ. ಇದು ಕಣ್ಣನ್ನು ಹಿಡಿದು, ಕಿಡ್ನಿಯನ್ನು ಹಿಡಿದು, ಎಲ್ಲ ಕಡೆ, ಈವನ್ ಹಾರ್ಟ್ ಅಲ್ಲಿ, ಲಂಗ್ಸ್ ಅಲ್ಲಿ, ಬೇರೆ ಬೇರೆ ಕಡೆ ಬದಲಾವಣೆಗಳನ್ನು ತರ್ತದೆ, ಇಡೀ ಜೀವದ ಮೇಲೆ ಅದರ ಪರಿಣಾಮ ಇರ್ತದೆ. ಇದು ಸಂಪೂರ್ಣವಾಗಿ ಗುಣ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಕಂಟ್ರೋಲ್ ಮಾಡಬಹುದು. ಕೆಲವೊಂದು ಜನರಲ್ಲಿ ಗುಣ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ, ಬಟ್ ಬಹಳಷ್ಟು ಜನರಿಗೆ ಅದೊಂದು ಕಂಟ್ರೋಲೇಬಲ್ ಕಂಡೀಷನ್ ಆಗಿ ಸಾಕಷ್ಟು ಅವರಿಗೆ ಸಿಂಪ್ಟಮ್ ರಹಿತವಾಗಿ ಒಳ್ಳೆಯ ಜೀವನವನ್ನು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅವರು ತುಂಬಾ ಕ್ರಿಪಲ್ ಆಗ್ಬಿಡ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಬೇಜಾರಾಗ್ಬಿಡ್ತದೆ, ಯಾಕೆ ನನಗೆ ಬಂತು. ಮತ್ತೆ ಅವ್ರ ಮನೆಯವ್ರ ಹತ್ರದವ್ರು ಹೇಳ್ತಾರೆ, ಕುಟುಂಬದವ್ರು ಹೇಳ್ತಾರೆ, ಅಲ್ಲಿ ಹೋದ್ರೆ ಒಳ್ಳೇದು, ಇಲ್ಲಿ ಹೋದ್ರೆ ಒಳ್ಳೇದು, ಪಾಪ ತಿರುಗಾಡ್ತಾನೆ ಇದ್ದಾರೆ. ಇದನ್ನೀಗ ರುಮೆಟಾಲಜಿಸ್ಟ್ ಅಂತ ಒಂದು ಬ್ರಾಂಚ್ ಇದೆ, ಆ ರುಮೆಟಾಲಜಿ ಬ್ರಾಂಚ್ನವರು ತುಂಬಾ ಏನು ಬಹಳ ಸೂಕ್ಷ್ಮವಾಗಿ ಕಂಡುಹಿಡಿದು ಏನು ಕಾರಣ, ಯಾವ್ದ್ರಿಂದ ಆಗ್ತಾ ಇದೆ, ಏನು ಅದಕ್ಕೆ ಪರಿಣಾಮವನ್ನು ಹೇಗೆ ನಾವು ಕಡಿಮೆ ಮಾಡಬಹುದು, ವಿಸ್ತರಣೆ ಮಾಡಿ ಅವರು ಚಿಕಿತ್ಸೆ ಕೊಡ್ತಾರೆ
0: ಅಂತ ಒಂದು ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ,
2: ನನ್ನದೊಂದು ಪ್ರಶ್ನೆ ಇದೆ.
0: ನಿಮ್ಮ ಹೆಸರು ಹೇಳಿ ಮೇಡಮ್.
2: ನಾನು ಅಮ್ಮಣ್ಣಿ ಕಾರ್ಕಳ.
0: ಅಮ್ಮಣ್ಣಿ ಕಾರ್ಕಳ, ಕೇಳಿ ನಿಮ್ಮ ಪ್ರಶ್ನೆ ಡಾಕ್ಟರ್.
2: ಡಾಕ್ಟರ್, ಇವಾಗ ನಾನು ಈಗ ನಿಮ್ಮ ಕಾರ್ಯಕ್ರಮ ಕೇಳಿದೆ, ನೀವು ಇವಾಗ ಸ್ಟಾರ್ಟ್ ಅಲ್ಲಿ ಹೇಳಿದ್ರಿ ಒಳಗಡೆಯಿಂದ ಮೂಳೆ ಒಳಗಡೆಯಿಂದ ನೀರು ತುಂಬಿಕೊಂಡು ಅದು ಇನ್ಫೆಕ್ಷನ್ ಆಗ್ತದೆ ಅಂತ. ಈಗ ಅದನ್ನು ತಡೆಗಟ್ಟು ಅದನ್ನು ಬಾರದ ಹಾಗೆ ಮಾಡ್ಲಿಕ್ಕೆ ಏನಾದ್ರು ಮೊದ್ಲೇ ಗೊತ್ತಾಗುದಿಲ್ವಾ ಅಂತ ಒಂದು ಪ್ರಶ್ನೆ, ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಅಂತ. ಮತ್ತೊಂದು, ಈಗ ವಯಸ್ಸಾದವರಲ್ಲಿ ಹೌದು ಕೈ ಗಂಟು, ಆಮೇಲೆ ಬೆರಳುಗಳ ಕೆಲವೊಂದು ಮಡಕ್ಲಿಕ್ಕೆ ಆಗುದಿಲ್ಲ, ಆಮೇಲೆ ಕಾಲಿನ ಮೂಳೆ ಇದು ಮೊಣಕಾಲಿನ ಹತ್ರ ಮತ್ತೆ ಕೆಲವೊಮ್ಮೆ ಸೊಂಟದ ಹತ್ರ ಎಲ್ಲ ಕೆಲವರಿಗೆ ನೋವಿರ್ತದೆ ಅಂತೇಳಿ ನಾವು ಮದ್ದು ತಂದಾಗ ಅವರಿಗೆ ಒಂದು 3 ದಿನದ ಮದ್ದು ಕೊಟ್ಟಾಗ ಸ್ವಲ್ಪ ಗುಣ ಆಗಿದೆ, ಇನ್ನೂ ಬೇಡ ಅಂತೇಳಿ ಇರ್ತಾರೆ. ಮತ್ತೆ ತಿರುಗಿ 15 ದಿನದ ನಂತರ ಮತ್ತೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಒಂದು ಯಾವ ರೀತಿ ಮೆಡಿಸಿನ್ ತಕೊಂಡ್ರೆ ಒಳ್ಳೇದಂತ

0: ಏನ್ ಕಾರಣ ಅಂದ್ರೆ ಒಂದು ಸಾವಿರ ಕಾರಣ ಇದೆ, ನಾನು ಆಗ್ಲೇ ಹೇಳಿದೆ ಅದೇ ಆರ್ಥರೈಟಿಸ್. ಆ ಸಾವಿರ ಕಾರಣಗಳನ್ನು ಏನು ಅಂತ ಕಂಡು ಹಿಡಿದು ಅದಕ್ಕೆ ಮೂಲ ಚಿಕಿತ್ಸೆ ಕೊಡೋದೇ ನಮ್ಮ ಒಂದು ಉದ್ದೇಶ. ಅದ್ರಲ್ಲಿ ನಾವು ಎಲ್ಲ ಯಾವಾಗ್ಲೂ ಸಫಲ ಆಗ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಸರ್ತಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಅನುವಂಶ ಬರ್ತದೆ. ಹೌದು, ಫುಡ್ಡಿನ ಅಲ್ಲಿ ಕೆಲವೊಂದು ಫುಡ್ ಲೈಕ್ ಕೆಲವರ ಜೀವದಲ್ಲಿ ಈ ಪ್ರೋಟೀನ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ, ಪಿಷ್ಟದ ಒಂದು ಇದು ಇದನ್ನು ಇದು ಮಾಡೋ ಹೊಡೆಯುವಂಥ ಪಿಷ್ಟವನ್ನು ಬ್ರೇಕ್ ಮಾಡಿ ಅದನ್ನು ಸಣ್ಣ ಕಣಗಳಾಗಿ ಮಾಡಿ ಅದರಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಉಳಿದೋಗ್ತವೆ. ಯೂರಿಕ್ ಆ್ಯಸಿಡ್ ಅಂತ ಹೇಳೋದು ಅದು ಜಾಸ್ತಿ ಆಗೋದು, ಅದರಿಂದ ಕೂಡ ಗಂಡನು ಬರಬಹುದು, ಅನುವಂಶವಾಗಿ ಬರಬಹುದು, ಇನ್ಫೆಕ್ಷನ್ ಇಂದ ಬರಬಹುದು. ಇನ್ಫೆಕ್ಷನ್ ಬರದೇ ಇರುವಾಗ ನಾವು ಹೇಗೆ ಕಾಯ್ಬೇಕು ಅಂತ ಹೇಳಿದ್ರೆ ಕೆಲವು ಸರ್ತಿ ಹೇಳಿಕ್ಕಾಗುದು. ನಾವು ಒಂದು ಕಡೆ ಹೋಗಿದ್ದಾಗ ಈಗ ಒಂದು ಇನ್ಫೆಕ್ಷನ್ ಬರುತ್ತೆ, ಆಯಾ ಪ್ರದೇಶದಲ್ಲಿ ಆ ಇನ್ಫೆಕ್ಷನ್ ಉಂಟು ಅಂತ ತಿಳ್ಕೊಳ್ಳಿ, ಬರೋದುಂಟು
1: ಬರೋದುಂಟು.
0: ಚಿಕನ್ ಗುನ್ಯಾ ಕೆಲವು ಪ್ಲೇಸಸ್ ಅಲ್ಲಿ ಉಂಟು, ಈಗ ಈವನ್ ನಮ್ಮ ಜಿಲ್ಲೆಯಲ್ಲೇ ಕೆಲವು
1: ಪ್ಲೇಸಸ್
0: ಅಲ್ವಾ ಬರಬಹುದು. ಹಾಗೆ ಬಂದಾಗ ಇಮಿಡಿಯೇಟ್ ಆಗಿ ಅದನ್ನು ಗುರುತಿಸಿ ಬರದಾಗಿ ಮಾಡ್ಕೊಳ್ಳೋದು ಅದಕ್ಕೆ ತಡೆಗಟ್ಟಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತೇವೆ. ಆಮೇಲೆ ಬಂದಾಗ ಇಮಿಡಿಯೇಟ್ ಆಗಿ ಅದಕ್ಕೆ ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡೋದು ಉತ್ತಮ. ಸೊ ಇಟ್ ಇಸ್ ಆಲ್ ಆರ್ಥರೈಟಿಸ್ ಅಂದ್ರೆ ಗಂಟಲ್ಲಿ ನೀರು ಕುಡ್ ತುಂಬಿಕೊಳ್ಳೋದು, ಅದು ಸರಿನೇ ಅವ್ರು ಹೇಳಿದ್ರು. ಬಟ್ ಅದಕ್ಕೆ ಕಾರಣ ಹತ್ತು ಹಲವಾರು ಸಾವಿರ, ನೂರು ಸಾವಿರ ಅಂತ ಹೇಳ್ಬೋದು. ಯಾವ್ದಂತ ಕಂಡುಹಿಡಿದು ನಮ್ಮ ಪ್ರಯತ್ನ. ಸಂಪೂರ್ಣವಾಗಿ ಬರದೇ ಆಗಿ ಮಾಡ್ಲಿಕ್ಕೆ ಆಗ್ತದ ಅಂತೇಳಿ ಮೊದಲೇ ಅಂತ ವಿಧಾನಗಳೇನಿಲ್ಲ, ಬಟ್ ಜನರಲ್ ಆಗಿ ಅದನ್ನು ವ್ಯವಸ್ಥೆ ಇದೆ. ಪ್ರತಿ ದಿವಸನು ಪ್ರತಿಯೊಬ್ರು ಅದರಲ್ಲಿ ಏನು ನಾವು ಹೇಳ್ತಾ ಇರ್ತೇವೆ, ಡಾಕ್ಟರ್ ಅವರು ಹೇಳ್ತಾರೆ, ಹೆಲ್ತ್ ಕೇರ್ ವರ್ಕರ್ಸ್ ಹೇಳ್ತಾರೆ, ಮನೆಯ ಹತ್ತಿರದ ವಾತಾವರಣ ಸ್ವಚ್ಛವಾಗಿಡಿ, ಅದರಿಂದ ಸೊಳ್ಳೆಗಳು ಬರದಾಗಿರಲಿ ಅಲ್ವಾ, ಈಗ ಸೊಳ್ಳೆಯಿಂದೆಲ್ಲ ಕೆಲವು ರೋಗ ಬರ್ತದೆ. ಆ ಥರ ನಾವು ಏನೆಲ್ಲ ನಮಗೆ ಜನರಲ್ ಆಗಿ ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಏನೆಲ್ಲ ಸಂರಕ್ಷಣೆ ಮಾಡಿಸ್ಕೋಬೇಕು, ಜಾಗೃತ ವಹಿಸಬೇಕು, ಅದನ್ನು ಮಾಡಬೇಕು
1: ಮಾಡಬೇಕಾಗುತ್ತೆ.
0: ಅದನ್ನು ಮಾಡಿದಾಗ ಇಂಥ ರೋಗಗಳು ಬರೋದು ಕಡಿಮೆ ಆಗ್ತದೆ. ಬಟ್ ಆದರೂ ಕೂಡ ಸಾಕಷ್ಟು ರೋಗಗಳು ಅನುವಂಶೀಯವಾಗಿ ಮತ್ತೆ ನಮಗೆ ಬರೋದು ಇರ್ತದೆ, ಅದು ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಏಜ್, ನೀವು ಇನ್ನೊಂದು ಹೇಳಿದ್ರಿ ಏಜ್ ಬಗ್ಗೆ ಹೇಳಿದ್ರೆ, ಅವ್ರ ನೆಕ್ಸ್ಟ್ ಕ್ವಶನ್ ಏಜ್ ಬಗ್ಗೆ. ಏಜ್ ಆದಾಗ ನಮ್ದು ಜಾಯಿಂಟ್ಗಳು ಸವಿಯೋದು ಸಾಮಾನ್ಯ, ಅದೇ ಹೇಳಿದ್ರೆ ಏಜ್ ಆದ ಕೂಡಲೇ ನಮ್ಮಲ್ಲಿ ಕೆಲವು ಬದಲಾವಣೆ ಆಯಾ ಇದಕ್ಕೆ, ಬಾಲ್ಯಾವಸ್ಥೆ, ಯೌವನ, ಮತ್ತೆ ವೃದ್ಧಾಪ್ಯ. ವೃದ್ಧಾಪ್ಯದಲ್ಲಿ ಬರ್ತದೆ ಚೇಂಜ್, ಅಂದ್ರೆ ಅವರಷ್ಟು ಕೆಲಸ ಮಾಡಿರ್ತಾರೆ ಅಥವಾ ಅವರ ಬಾಡಿ ನೇಚರ್ ಆಗಿರ್ತದೆ. ಕೆಲವರಿಗೆ ಬರೋದಿಲ್ಲ, ಅದು ಅವರ ಒಂದು ಅನುವಂಶೀಯ ಗುಣ ಇರ್ಬೋದು, ಅವರ ಒಂದು ಅವರ 70-60 ವರ್ಷದ ತರಗ ಯಾವ ರೀತಿ ಡಿಸಿಸ್ಟಿಂದ ನಡೆದಿದ್ದಾರೆ ಅದು ಕೂಡ ಕಾರಣ ಇರ್ಬೋದು ಅವರಿಗೆ ಬರದೇ ಇರ್ಲಿಕ್ಕೆ.
1: ಹೆಚ್ಚಾಗಿ ಮಹಿಳೆಯರಲ್ಲ ಪುರುಷರಲ್ಲಿ
0: ಕೆಲವೊಂದು ಇದು ಹೆಚ್ಚಿನ ಕಾಯಿಲೆಗಳು ಆರ್ಥರೈಟಿಸ್ ಅಲ್ಲಿ, ರುಮಟಾಯ್ಡ್ ಆರ್ಥರೈಟಿಸ್ ಅವರಲ್ಲಿ ಯಾರಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರ್ತದೆ. ಪುರುಷರಲ್ಲಿ ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇದೆ, ಎರಡು ರುಮಟಾಲಜಿಕಲ್ ಕಂಡೀಷನ್ಸ್. ಆಸ್ಟಿಯೋ ಆರ್ಥರೈಟಿಸ್ ಹ್ಯಾಂಡ್ ಆರ್ಥರ ಅಂದ್ರೆ ಕೈ ಜಾಯಿಂಟ್ ಮುಂಗೈಯ ಆಸ್ಟಿಯೋ ಆರ್ಥರೈಟಿಸ್ ಹೆಂಗಸರಲ್ಲಿ ಜಾಸ್ತಿ ಕಾಣ್ತದೆ. ಯಾಕಂದ್ರೆ ತುಂಬಾ ಕೆಲಸ ಮಾಡ್ತಾರೆ ಮನೇಲಿ, ಪಾತ್ರೆ ಮುಸುರೆ ಎಲ್ಲ ಮಾಡೋದ್ರಿಂದ ಅವರಿಗೆ ತುಂಬಾ ಜಾಯಿಂಟ್ಸ್ ಯೂಸ್ ಆಗಿರೋದ್ರಿಂದ ಅವರಿಗೆ ಬರುತ್ತೆ. ಮತ್ತೆ ತುಂಬಾ ದಪ್ಪ ಇದ್ದವರಲ್ಲಿ, ಅಂದ್ರೆ ಜಾಸ್ತಿ ಬಾಡಿ ವೈಟ್ ಇದ್ದಲ್ಲಿ, ಒಬ್ಯಾಸಿಟಿ ಇದ್ದವರಲ್ಲಿ ಗಂಟುಗಳು ಸವಿತಾವೆ. ಈಗ ಅದು ಲೇಡೀಸ್ ಅಲ್ಲೂ ಜೆಂಟ್ಸ್ ಅಲ್ಲೂ ಇರ್ತದೆ, ಬಟ್ ಲೇಡೀಸ್ ಅಲ್ಲಿ ಜಾಸ್ತಿ ಕಾಣ್ತದೆ. ಸೊ ಈಗ ಕೆಲವೊಂದು ಆರ್ಥರೈಟಿಸ್ ಗಳು ಜಾಸ್ತಿ ಹೆಂಗಸಲ್ಲಿ ಇರ್ತದೆ, ಕೆಲವರು ಗಂಡಸಲ್ಲಿ ಇರ್ತದೆ. ಯಾವುದು ಅಂತ ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡ್ತೇವೆ. ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿವಾತ ಅಥವಾ ಏಜ್ ರಿಲೇಟೆಡ್ ವೇರ್ ಅಂಡ್ ಟೇರ್ ಇಂದ ಬರುವಂತದಕ್ಕೆ ಇನಿಷಿಯಲಿ ಸ್ವಲ್ಪ ಪೈನ್ ಕಿಲ್ಲರ್ಸ್ ಎಲ್ಲ ಕೊಡ್ತೇವೆ ನಾವು. ಆಗ್ಲೇ ಹೇಳ್ತೀವಿ ಪೈನ್ ಕಿಲ್ಲರ್ ಕೊಟ್ಟಾಗ ನಿಮ್ಗೆ ಇದು ಟೆಂಪ್ರರಿ, ಇನ್ನು ಮುಂದೆ ನೀವು ಇದೆಲ್ಲ ಮಾಡಬೇಕು. ಈಗ ಸಪೋಸ್ ಆಸ್ಟಿಯೋಆರ್ಥರೈಟಿಸ್ ವೆಯ್ಟ್ ಜಾಸ್ತಿ ಆಗಿದ್ರೆ ಅವ್ರಿಗೆ ಹೇಳ್ತೀವಿ ನಾವು ಸ್ವಲ್ಪ ಡಯಟ್ ಮಾಡಿ, ದೀಸ್ ಆರ್ ದ ಗುಡ್ ಥಿಂಗ್ಸ್, ದೀಸ್ ಆರ್ ದ ಥಿಂಗ್ಸ್ ನಿಮ್ಗೆ ಆಗುದಿಲ್ಲ ಅದ ತಗೊಳ್ಬೇಡಿ, ಕಡಿಮೆ ಮಾಡಿ ನಿಮ್ಮ ವೆಯ್ಟ್ ಅನ್ನು. ದಿವಸಕ್ಕೆ ನಾನು ಯಾವಾಗಲೂ ಹೇಳಿದ್ದೆ ದಿವಸಕ್ಕೆ 30 ಗ್ರಾಮ್ ಕಡಿಮೆ ಮಾಡಿ, ದಿವಸಕ್ಕೆ ತಿಂಗಳಿಗೆ 1 ತಿಂಗಳಿಗೆ 1 ಕಿಲೋ ಆಗ್ತದೆ, 6 ತಿಂಗಳಿಗೆ 6 ಕಿಲೋ, 1 ವರ್ಷಕ್ಕೆ 12 ಕಿಲೋ ಕಡಿಮೆ ಆದರೆ ನಿಮ್ಮ ಈಗ ಸಪೋಸ್ ಅವರು 70 ಕಿಲೋ ಇದ್ರೆ ನೀವು 65ಕ್ಕೆ ಬಂದರೆ 1.5 ವರ್ಷದಲ್ಲಿ ಸುಮಾರಷ್ಟು ನಿಮ್ಮ ನೋವು ಗಂಟು ನೋವು ಅದು ಯಾವುದರಿಂದ ವೆಯ್ಟ್ ಇಂದ ಆಸ್ಟಿಯೋಆರ್ಥರೈಟಿಸ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಸಿಂಪಲ್, ಇಟ್ ಇಸ್ ನಾಟ್ ಈಸಿ ಟು ರೆಡ್ಯೂಸ್ ದ ವೆಯ್ಟ್, ಬಟ್ ಸ್ಟಿಲ್ ವಿ ಡೂ ಟೆಲ್ ದೋಸ್ ಥಿಂಗ್ಸ್. ಇಟ್ ಈಸ್ ದಟ್ಸ್ ವೈ ಒಂದು 3 ದಿವಸ ಮಾತ್ರ ಕಡಿಮೆ ಆಗೋದು ಟೆಂಪ್ರರಿ, ಮತ್ತೆ ಬರ್ತದೆ ಅದು. ಆದರೆ ಇದೆಲ್ಲ ಮಾಡಿದ್ರೆ, ಡಯಟ್ ಮಾಡಿದ್ರೆ, ವೆಯ್ಟ್ ಮತ್ತೆ ಸ್ವಲ್ಪ ಫಿಸಿಯೋಥೆರಪಿ ಎಕ್ಸಸೈಸ್ ಮಸಲ್ ಟನ್ ಟೋನ್ ಮಾಡೋದು, ಆಗ ಟೋನ್ ಮಾಡಿದ್ರೆ ಮಸಲ್ಸ್ ಅಲ್ಲಿ ವೆಯ್ಟ್ ವಿಲ್ ಗೋ ಥ್ರೂ ದ ಬಾಡಿ ಮಸಲ್ಸ್, ಆಗ ಎಲುಬಿನಿಂದ ಮತ್ತೆ ಜಾಯಿಂಟ್ ಒಳಗೆ ವೆಯ್ಟ್ ಹೋಗೋದು ಕಡಿಮೆ ಆಗ್ತದೆ, ಆಫ್ಲೋಡ್ ಆಗ್ತದೆ, ಆಗೇನಾಗ್ತದೆ ಅವರಿಗೆ ಅದು ಕೂಡ ಲಾಭ ಆಗ್ತದೆ. ಸೊ ಈ ಥರ ಮತ್ತೆ ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ಇದು ಈ ಸಂಧಿವಾತ ಬಿಕಾಸ್ ಆಫ್ ಏಜಿಂಗ್ ಅನ್ನು ಸುಮಾರಷ್ಟು ಮಟ್ಟಿಗೆ ವಿದೌಟ್ ಮಚ್ ಮೆಡಿಕೇಶನ್ಸ್ ನಾವು ಕಂಟ್ರೋಲ್ ತರಬಹುದು. ಆದರೂ ಕೂಡ ತುಂಬ ಮತ್ತೆ ಕೂಡ ಜಾಸ್ತಿ ಇದ್ರೆ ಬೇರೆ ಬೇರೆ ವಿಧದ ಜಾಯಿಂಟ್ ಒಳಗಿದ್ದಂಥ ಲೂಸ್ ಬಾಡೀಸು ಅಥವಾ ಜಾಯಿಂಟ್ ಸವಿದಿದ್ದು ಕೆಲವು ಐಟಮ್ ಎಲ್ಲ ಇರ್ತದೆ, ಅದೆಲ್ಲ ಒಳ್ಳೆ ಸರ್ವಿಸ್ ಮಾಡಿದಾಗೆ ಅವ್ರೇನು ಮಾಡ್ತಾರೆ, ಒಂದು ಆರ್ಥ್ರೋಸ್ಕೋಪಿ ಇಟ್ಕೊಂಡು ಇಡೀ ಜಾಯಿಂಟನ್ನು ಕ್ಲೀನ್ ಮಾಡಿಕೊಟ್ಟು ಟೆಂಪ್ರರಿ ಅಲ್ಲಿ ಕೂಡ ಕಡಿಮೆ ಆಗ್ತದೆ, ಕೆಲವೊಂದು ಇಂಜೆಕ್ಷನ್ಸ್ ಕೊಡೋದ್ರಿಂದ ಕೂಡ ಕಡಿಮೆ ಆಗ್ತದೆ.

0: ಅದು ಬೇರೆ ಬೇರೆ ಲೆವೆಲ್ ಇದೆ. ಜಾಯಿಂಟ್ ಅರ್ಥರೈಟಿಸ್ ಉಂಟಲ್ಲ ಬಿಕಾಸ್ ಆಫ್ ಏಜಿಂಗ್ ನಾನು ಹೇಳ್ತಾ ಇದ್ದೇನೆ, ಅಥವಾ ಸವೆತದಿಂದ ಸವೆತ ಉಂಟಾಗೋದು ವಯಸ್ಕ ವಯಸ್ಸಲ್ಲಿ. ಸೊ ಅಂಥದಕ್ಕೆ ನಾವು ಮತ್ತೆ ಕೊನೆಯದಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಯಾರಾದರೂ ಕೇಳ್ಬೋದು ನೋಡೋದು.
1: ಎಸ್ ಆಗ ತಾನೇ ನೀವು ಹೇಳ್ತಾ ಇದ್ರೆ ಗಂಟು ನೋವಿಗೆ ಬೇರೆ ಬೇರೆ ರೀತಿಯ ಕಾರಣಗಳು ಇದೆ ಅಂತ. ನಾನು ಕೇಳಲ್ಪಟ್ಟ ಹಾಗೆ ವಿಟಮಿನ್ ಡಿ ಕೊರತೆಯಿಂದ ಕೂಡ ಬರುತ್ತೆ ಅಂತ ಕೂಡ ಕೇಳಲ್ಪಟ್ಟಿದ್ದೀನಿ. ಮತ್ತೊಂದು ಕಡೆ ಕ್ಯಾಲ್ಸಿಯಂ ಫುಡ್ ಇದು ಅತಿಯಾಗಿ ಕಡಿಮೆ ತೆಗೆಯುವುದರಿಂದ ಕೂಡ ಬರುತ್ತೆ ಅಂತ ಕೇಳಲ್ಪಟ್ಟಿದ್ದೀನಿ. ಈ ರೀತಿಯ ಕಾರಣಗಳು ಕೂಡ ಇರಬಹುದಲ್ವಾ?
0: ಎರಡು ಇಲ್ಲಿ ಗಂಟು ನೋವು ಅಂತ ಹೇಳಿದ್ರೆ ಏನ್ ಗೊತ್ತಾ, ಗಂಟು ಮತ್ತೆ ಮೂಳೆ, ಇದು ಎರಡು ವಿಷಯಗಳು ಬೇರೆ ಬೇರೆ. ನಾವು ಅರ್ಥಪಡಿಸಿನಾಗಿ ನಮ್ಗೆ ಅದು ಎರಡು ಕೂಡ ನಮ್ಮ ಒಂದು ಚಿಕಿತ್ಸಾ ವಿಧಾನದ ಅವಿಭಾಜ್ಯ ಅಂಗಗಳು, ಒಂದು ಗಂಟು ಒಂದು ಮೂಳೆ. ಈಗ ಮೂಳೆನಲ್ಲಿ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಕಾರಣ ನಮ್ಮ ಮೂಳೆಯ ಸಾಂದ್ರತೆ ಕಡಿಮೆ ಆಗುದು. ಸಾಂದ್ರತೆ ಅಂತ ಹೇಳಿದ್ರೆ ಟೊಳ್ಳ ಆಗುದು, ಇದು ಮಜ್ಜೆ ಜಾಸ್ತಿ ಆಗ್ತದೆ. ಆ ಕಾರ್ಟೆಕ್ಸ್, ನಾವೀಗ ನೀವು ಚಿಕನ್ ತಿನ್ನಾಗ ಕಚ್ ಅಂತ ಕಚ್ಚಿ ತಿಂತೇವೆ, ಅದಕ್ಕೆ ನಾವು ಕಾರ್ಟೆಕ್ಸ್ ಅಂತ ಹೇಳಿದ್ವಿ, ಅದು ಗಟ್ಟಿ ಪೋರ್ಷನ್. ಅದರದ್ದು ಅಂಶ ಕಡಿಮೆ ಆಗ್ತದೆ ನಮ್ಮ ಬೋನ್ ನಲ್ಲಿ, ಬರೋದು ಮಜ್ಜೆ ಅಂತ ಇರ್ತದೆ ಹೀರುವಂತದ್ದು, ಅದು ಜಾಸ್ತಿ ಆಗ್ತದೆ. ಅದು ಆಸ್ ಏಜ್ ಅಡ್ವಾನ್ಸಸ್, ಅದನ್ನು ಕಡಿಮೆ ಅದು ಆಗದಾಗೆ ಮಾಡಲಿಕ್ಕೆ ನಾವು ಒಳ್ಳೆ ಕ್ಯಾಲ್ಸಿಯಂ ಮಿನರಲ್ಸ್ ಇದು ಬೇರೆ ಬೇರೆ ಲವಣಾಂಶಗಳನ್ನು ತಗೊಂಡ್ರೆ ಒಂದು ಸರಿಯಾದ ಒಂದು ಪ್ರಮಾಣದಲ್ಲಿ. ಮತ್ತೆ ವಿಟಮಿನ್ ಡಿ ಕೂಡ ಅದಕ್ಕೆ ಒಂದು ಕಾರಣ. ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೇವೆ, ಬೋನು ಟೊಳ್ಳಾಗೋದು. ಇದು ಆರ್ಥ್ರೈಟಿಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟದಲ್ಲ, ಬಟ್ ದೇ ವಿಲ್ ಬಿ ಟುಗೆದರ್. ಅದು ಎರಡು ಕಂಡೀಷನ್ ಒಟ್ಟಿಗೆ ಇರ್ತವೆ, ಒಂದು ಮೂಳೆಗೆ ಸಂಬಂಧಪಟ್ಟದ್ದು, ಇನ್ನೊಂದು ಜಾಯಿಂಟಿಗೆ ಸಂಬಂಧಪಟ್ಟದ್ದು. ಎಲುಬು ಮತ್ತು ಕೀಲು ನಮ್ಮ ವಿಭಾಗಗಳು ನೋಡಿ ಕೇಳಿ, ಎಲುಬು ಅಂದ್ರೆ ಮೂಳೆ, ಕೀಲು ಅಂದ್ರೆ ಜಾಯಿಂಟ್ಸ್. ಇವತ್ತು ನಾವು ಮಾತಾಡ್ತಾ ಇರೋದು ಆರ್ಥ್ರೈಟಿಸ್ ಜಾಯಿಂಟ್ ಬಗ್ಗೆ, ಬಟ್ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಕಡಿಮೆ ಆಗೋದು ಸಾಧಾರಣವಾಗಿ ಬೋನ್ ನ ಮೇಲೆ ಎಫೆಕ್ಟ್ ಬೀಳೋದ್ರಿಂದ ಅದು ಜಾಯಿಂಟ್ ಮೇಲೆ ಕೂಡ ಪರಿಣಾಮವನ್ನು ಬೀಳ್ತದೆ. ಬಟ್ ಮೇನ್ ಥಿಂಗ್ ಇಸ್ ಬೋನ್ ವಿಲ್ ಬಿಕಮ್ ಬ್ರೇಕ್, ಬ್ರಿಟಲ್ ಬ್ರಿಟಲ್ ಆಗ್ಬಿಟ್ಟು ಬೇಗ ಇದಾಗ್ತದೆ. ಅದಕ್ಕೆ ಸರಿಯಾದ ಒಂದು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ವಿಟಮಿನ್ಸ್ ಮತ್ತೆ ಬೇರೆ ಬೇರೆ ಔಷಧಗಳಿದಾವೆ, ಅವರ ಬೋನ್ ಎಷ್ಟು ಟೊಳ್ಳಾಗಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ನಾವು ಟ್ರೀಟ್ಮೆಂಟ್
1: ಕೊಡ್ತೀವಿ ಅಂತ. ಎಸ್,
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಕೇಳುಗರೆ, ನಾವು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ, ಸಾಮಾನ್ಯ ಗಂಟು ರೋಗ ಮತ್ತು ಅದಕ್ಕೆ ಪರಿಹಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಮೂಲ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ KR ಕಾಮತ್ ಅನೇಕ ಆರೋಗ್ಯ ಮಾಹಿತಿಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮಲ್ಲಿ ಪ್ರಶ್ನೆಗಳು ಸಂಶಯಗಳು ಇದ್ದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡಬಹುದು. 6-3-6-4-2-0-49-49 ಒಂದು ಚಿಕ್ಕ ವಿರಾಮವನ್ನು ಪಡೀತಾ ಇದ್ದೀನಿ, ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ಕರೆಯನ್ನು ಮಾಡಬೇಕಾದಂತಹ ಮತ್ತೊಮ್ಮೆ ಸಂಖ್ಯೆಯನ್ನು ರಿಪೀಟ್ ಮಾಡ್ತಾ ಇದ್ದೀನಿ, 6-3-6-4-2-0-49-49 ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಪುರ 7.8 FM, ಇದು ಬಣ್ಣ ಬಣ್ಣದ ಬದುಕು. ಹಲೋ ವೆನ್ಲಾಕ್, ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಮೂಳೆ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ KR ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಗಂಟು ನೋವು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ನೀವು ಕೂಡ ನಿಮ್ಮ ಪ್ರಶ್ನೆಗಳು ಸಂಶಯಗಳು ಏನಾದರೂ ಇದ್ದಲ್ಲಿ ನೀವು ಕೂಡ ಕರೆಯನ್ನು ಮಾಡಬಹುದು. 6364240949. ಹಾಗೆಯೇ ಡಾಕ್ಟರ್, ಅನೇಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಬಂದ್ರಿ. ಯಾವ ರೀತಿಯ ಕಾರಣಗಳು, ಸಾವಿರಾರು ಕಾರಣ ಇದೆ, ಅದರ ಮೂಲವನ್ನು ಪತ್ತೆ ಹಚ್ಚಬೇಕು ಅಂತ ನೀವು ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ತುಂಬಾ ಮಂದಿ ಗಂಟು ನೋವು ಬಂದರೆ ಸಾಕು, ಸೀದ ಮೆಡಿಕಲ್ಗೆ ಹೋಗ್ತಾರೆ, ಒಂದು ಟ್ಯಾಬ್ಲೆಟ್ ತೆಗಿತಾರೆ, ಅದನ್ನು ಕುಡಿದು ಬಿಡ್ತಾರೆ, ಆರಾಮವಾಗಿ ಮಲಗಿ ಬಿಡ್ತಾರೆ. ಇದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ.
2: ಹೌದು, ತುಂಬಾ ಜನ ಏನಂದ್ರೆ ಡಾಕ್ಟರ್ ಸಲಹೆ ಇಲ್ಲದೆ, ವೈದ್ಯರ ಸಲಹೆ ಇಲ್ಲದೆ ಮೆಡಿಸಿನ್ಸ್ ಅನ್ನು ತಗೊಳ್ತಾರೆ, ಅದು ಸರಿಯಾದ ಬಹಳ ತೊಂದರೆಗಳಾಗ್ಬೋದು. ಮತ್ತೆ ನೋವು ನಿವಾರಕ ಗುಳಿಗೆಗಳು ಯಾವತ್ತೂ ಕೂಡ ಯಾವುದೇ ಗುಳಿಗೆ ಪಾರ್ಶ್ವ ಪರಿಣಾಮ ಇಲ್ಲದೆ ಇರುವುದಿಲ್ಲ. ಇರುತ್ತೆ, ಯಾವುದು ಜಾಸ್ತಿ ಎಫೆಕ್ಟಿವ್ ಅದರದ್ದು ಪಾರ್ಶ್ವ ಪರಿಣಾಮ ಕೂಡ ಜಾಸ್ತಿ ಇರ್ತದೆ. ಯಾವುದರಿಂದ ಬೇಗ ಗುಣ ಆಗ್ತದೆ ಅಂತ ನಾವು ಕೊಡ್ತೇವೆ ನೋಡಿ, ಅದರ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿ ಕೂಡ ಇರ್ತದೆ. ಸೊ ಎಲ್ಲ 100% ಸೇಫ್ ಯಾವುದು ಇರುವುದಿಲ್ಲ. ಸೊ ಏನ್ ಮಾಡ್ತಾರೆ, ಕೆಲವರು ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ಬೇಕು, ಟೈಮ್ ಇಲ್ಲ, ಹಣ ಇಲ್ಲ ಅಂತ ಹೇಳ್ಕೊಂಡು ಮೆಡಿಕಲ್ ಶಾಪ್ ಹತ್ರ ಕೇಳಿ ತಗೊಳ್ತಾರೆ.
1: ಅದರ ಬಗ್ಗೆ ಮಾತನಾಡುವ ಡಾಕ್ಟರ್, ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು
3: ಮಾತನಾಡುತ್ತೀರಿ?
1: ಎಚ್ ಮೊಹಮ್ಮದ್ ವೇಣೂರು. ಕೇಳಿ ನಿಮ್ಮ ಪ್ರಶ್ನೆ, ಡಾಕ್ಟರ್ ಇದ್ದಾರೆ.
2: ನಮಸ್ಕಾರ ಮೊಹಮ್ಮದ್ ಅವರೇ.
3: ನಮಸ್ಕಾರ ಕಾಮತ್ರೆ, ಒಳ್ಳೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಡಾಕ್ಟರ್. ಏನಂದ್ರೆ ಈಗಿನ ಕಾಲದಲ್ಲಿ ಇರುವ ಪ್ರಾಬ್ಲಮ್ ಇದು, ದೊಡ್ಡ ಪ್ರಾಬ್ಲಮ್ ಇದು. ಇದಕ್ಕೆ ಮದ್ದು ಬಹಳ ಕಷ್ಟದ ಅಂತ ಹುಡುಕ್ತಾ ಇರ್ತಾರೆ ಅಲ್ಲದೆ ಇಲ್ಲ. ಆದ್ರೆ ನನಗೆ ಒಂದು ಇದೆ ಕೇಳಲಿಕ್ಕೆ, ಒಂದು ಪ್ರಶ್ನೆ ಉಂಟು. ಏನಂದ್ರೆ ಡಾಕ್ಟ್ರೆ, ಕೆಲವರು ಈ ಗಂಟು ನೋವಿಗೆಲ್ಲ ಎಣ್ಣೆಯನ್ನು ಹಚ್ಚಿದ್ದಾರೆ. ಎಣ್ಣೆ ಹಚ್ಚಿ ಅದರಿಂದ ಗುಣ ಆಗುವ ಸಾಧ್ಯತೆ ಇದೆಯಾ ಡಾಕ್ಟ್ರೆ?
2: ನಾನು ಹೇಳಿದೆ ನಿಮ್ಗೆ, ಒಂದು ಗಂಟು ನೋವಿಗೆ ಒಂದು 1,000 ಕಾರಣ ಇದೆ. ಆದ್ರೆ ಈಗ ಎಣ್ಣೆ ಹಚ್ಚೋದು, ಈಗ ನಾವು ಕೂಡ ಆಯಿಂಟ್ಮೆಂಟ್ ಮುಲಾಮ ಎಲ್ಲ ಕೊಡ್ತೀವಲ್ಲ, ಸೊ ಎಣ್ಣೆ ಹಚ್ಚೋದು ಏನಂದ್ರೆ ತಾತ್ಕಾಲಿಕವಾಗಿ ಅಲ್ಲಿ ನಮ್ಮ ಹಾಗೆ ಸ್ವಲ್ಪ ರಬ್ ಮಾಡ್ತೀವಿ, ನಾವೊಂದು ಮಸಾಜ್ ತರ ಮಾಡುವಾಗ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗಿ ಸ್ವಲ್ಪ ಮಟ್ಟಿಗೆ ನೋವು ಉಂಟು ಮಾಡುವಂತ ಕೆಲವು ಅಂಶಗಳು ಇದಲ್ಲಿ ಹೋಗ್ತವೆ, ನಮ್ಮಲ್ಲಿ ಅದು ವ್ಯಯ ಆಗಿ ಹೋಗ್ತದೆ. ಅದರಿಂದ ಟೆಂಪರರಿ ಆಗಿ ನೋವು ಕಡಿಮೆ ಆಗ್ತದೆ. ಯಾವುದೇ ಒಂದು ಇದಾಗಿ ಹಚ್ಚಿದಾಗ ಚೆನ್ನಾಗಿ ಫಿಸಿಯೋಥೆರಪಿ ಕೊಡ್ತೇವೆ, ಲೋಕಲ್ ಮೊಡಾಲಿಟೀಸ್ ಕೊಡ್ತೇವೆ. ಅದರಿಂದ ಏನಾಗುತ್ತೆ, ಲೋಕಲಿ ಅಲ್ಲಿ ನಮ್ಮ ರಕ್ತ ಸಂಚಾರ ಜಾಸ್ತಿ ಆಗಿ ತಕ್ಕ ಮಟ್ಟಿಗೆ ನೋವು ಕಡಿಮೆ ಆಗ್ತದೆ. ಆದರೆ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಕಾಯಿಲೆಗಳು ಬಹಳ ಕಡಿಮೆ ಇರ್ಬೋದು. ನೀವು 1,000 1-2 ಇರ್ಬೋದು, ಆ ಥರ ಕಡಿಮೆ ಆಗುವಂಥದ್ದು. ಆದರೆ ಬಹಳಷ್ಟು ಜನಕ್ಕೆ ಏನು ಮೂಲ ಕಾರಣ, ಅದಕ್ಕೆ ಏನು ತೊಂದರೆ ಇದೆ, ರಕ್ತದಲ್ಲಿ ತೊಂದರೆ ಉಂಟಾ, ಜಾಯಿಂಟಲ್ಲಿ ತೊಂದರೆ ಉಂಟಾ, ಹಾರ್ಮೋನಲ್ ತೊಂದರೆ ಉಂಟಾ, ಇದೆಲ್ಲ ಕಂಡು ಹಿಡಿದು ಅದಕ್ಕೆ ಔಷಧ ಕೊಟ್ಟಾಗ ಗುಣ ಆಗೋದು. ಎಷ್ಟೋ ಸರ್ತಿ ಬರ್ತದೆ, ಆ ಮುಲಾಮ ಹಾಕಿದ್ರೆ ಈ ಮುಲಾಮ ನನಗೆ ಕಡಿಮೆ ಆಯಿತು, ನೀವು ಕೂಡ ಹಚ್ಚಿ ಅಂತ ಹೇಳ್ತಾರೆ. ಅದು ಅಷ್ಟು ಸರಳವಾಗಿರುವುದಿಲ್ಲ. ಆದರೆ ಅದರಿಂದ ತುಂಬ ತೊಂದರೆ ಆಗ್ತದೆ ಅಂತೇಳಿ ತೊಂದರೆ ಆಗ್ಲಿಕ್ಕೆ ಚಾನ್ಸ್ ಉಂಟು. ಈಗೇನ ತುಂಬ ರಬ್ ಮಾಡಿದರೆ, ತುಂಬ ಮಸಾಜ್ ಮಾಡಿದರೆ ಅಲ್ಲಿ ಜಾಯಿಂಟಲ್ಲಿ ಹೊಸ ಎಲುಬು ಬರ್ತದೆ. ಅದರಿಂದ ಸ್ಟಿಫ್ನೆಸ್, ಮಯೋಸೈಟಿಸ್ ಅಥವಾ ಸ್ಟಿಫ್ನೆಸ್ಸು ಅಥವಾ ಜಾಯಿಂಟ್ನ ಚಲನೆ ಕುಂಠಿತ ಆಗುವಂಥ ಪಾರ್ಶ್ವ ಪರಿಣಾಮಗಳು ಕೂಡ ಉಂಟಾಗ್ಬೋದು. ನಾವು ಕೆಲವು ಕಡೆ ಹೇಳ್ತೇವೆ, ನೀವು ದಯವಿಟ್ಟು ರಬ್ ಜಾಸ್ತಿ ಮಾಡಬೇಡಿ, ಜೋರಾಗಿ ಒತ್ತಿ ಮಾಡಬೇಡಿ. ಇನ್ನೊಬ್ರು ನಿಮಗೆ ಜೋರಾಗಿ ಹಿಡಿದು ಮಸಾಜ್ ಮಾಡಿದಾಗ ಆ ಮಿನಿಟ್ಗೆ ಖುಷಿ ಆಗ್ತದೆ. ಬಟ್ ಆ ಜಾಯಿಂಟ್ ಇದಾಗಿದ್ರೆ, ಏನೋ ಹಾಳಾಗಿದ್ರೆ ಅಂಥ ಜಾಯಿಂಟಲ್ಲಿ ಮತ್ತೆ ಪಾರ್ಶ್ವ ಪರಿಣಾಮಗಳು ಜಾಸ್ತಿ. ಈಗ ಮಸಾಜ್ ಎಲ್ಲ ಮಾಡಲಿಕ್ಕೆ, ಎಣ್ಣೆ ಹಾಕಿ ಮಾಲಿಷ್ ಮಾಡಲಿಕ್ಕೆಲ್ಲ ಕೆಲವರು ಎಂದು ತುಂಬ ಆರೋಗ್ಯವಂತ ಜನರು ಮಾಡಿದಾಗ ತೊಂದರೆ ಏನು ಆಗೋದಿಲ್ಲ. ಜಾಯಿಂಟಲ್ಲಿ ತೊಂದರೆ ಇದ್ದು ಅವ್ರು ಮಾಡ್ತಾರಲ್ಲ, ಆಗ ಅವರಿಗೆ ತೊಂದರೆ ಆಗ್ಬೋದು. ಸೊ ಯಾವುದೇ ಆಯಿಲ್ ಹಚ್ಚೋದಾದರೂ, ಡಾಕ್ಟರ್ ಸಲಹೆ ಇಲ್ಲದೆ ಅಥವಾ ಮಸಾಜ್ ಮಾಡೋದಾದರೂ ಫಿಸಿಯೋಥೆರಪಿ ಅವರ ಗೈಡೆನ್ಸ್ ಇಲ್ಲದೆ ಅದನ್ನು ಮಾಡುವುದು ಅದು ಸರಿಯಲ್ಲ. ಮತ್ತೆ ಏನೋ ಸಣ್ಣ ಪುಟ್ಟ ಯಾರಿಗೆ ಒಂದು 100 ಜನರಲ್ಲಿ ನಾನು ಅದನ್ನು ಫಿನಿಶ್ ಮಾಡಿಬಿಡ್ತೇನೆ, 100 ಒಂದೋ ಇಬ್ಬರಿಗೆ ಅದರಿಂದ ಗುಣ ಆಗ್ಬೋದು. ಮತ್ತೆ ಇನ್ನೊಂದು ಹೇಳೋದು, ಈಗ ನಮ್ಮಲ್ಲಿ ಸಾಧಾರಣವಾಗಿ ನನಗೆ ಒಳ್ಳೇದಾಯ್ತು ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್, ನನ್ನ ಗಂಟು ನೋವು ಇದರಿಂದ ಗುಣ ಆಯಿತು ಅಂತ, ಅದೇ ಅದಕ್ಕೆ ಇನ್ನೊಬ್ರಿಗೆ ನಾವು ಅದನ್ನೇ ಹೇಳ್ತೇವೆ. ಅವರ ಮೇಲೆ ಪ್ರೀತಿಯಿಂದ ಹೇಳ್ತಾ ಇರ್ಬೋದು, ಆದರೆ ಅದು ಸೇಮ್ ಆಗಿ ಇರಬೇಕಾಗಿಲ್ಲ. ನಿಮ್ಮ ಗಂಟು ನೋವು ಮತ್ತು ನನ್ನ ಗಂಟು ನೋವು ಒಂದೇ ಕಾರಣದಿಂದ ಉಂಟಾಗಿದೆ ಅಂತ ಬಾಯದಲ್ಲಿ ಹೀಗೆ ನೋಡುವಾಗ ಇರ್ಬೋದು, ನಿಮಗಿರ್ಬೋದು, ಅವ ಹೆಂಕ್ಲ ಅಂಚನೆ ಆಯಿನಿ ಅಂತ. ಆದರೆ ಒಬ್ಬ ಡಾಕ್ಟರ್ ತೋರಿಸಿದಾಗ ಅದಕ್ಕೆ ಬೇರೆ ಕಾರಣ ಉಂಟಾ ಅಂತ ಕಂಡು ಹಿಡಿದಾಗ ಚಿಕಿತ್ಸೆ ಬದಲಾಗ್ತದೆ. ಮತ್ತೆ ಈಗ ರಾತ್ರಿ ಹೊತ್ತಾಗಿ ಒಂದು ಜೋರು ನೋವಿದೆ, ಸ್ವಲ್ಪ ಎಣ್ಣೆ ಹಚ್ಚಿದ್ರು ಅಂತ ತಿಳ್ಕೊಳ್ಳಿ, ಅದು ಓಕೆ. ಬಟ್ ನೆಕ್ಸ್ಟ್ ಡೇ ಇಸ್ ಬೆಟರ್, ಇನ್ ನೆಕ್ಸ್ಟ್ ಡೇ ಮರುದಿನ ಹೋಗಿ ಡಾಕ್ಟರ್ ಹತ್ರ ಕಂಡು ಚಿಕಿತ್ಸೆ ತಗೊಳ್ಳೋದು ಭಾಳ ಉತ್ತಮ. ಈಗ ನೋವಿನ ಮಾತ್ರೆ ಮನೇಲಿ ಒಂದುಂಟು, ಒಂದು ತಗೊಂಡ್ರೆ ಅಂತ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನೆಕ್ಸ್ಟ್ ಡೇನೇ ಡಾಕ್ಟರ್ ಹತ್ರ ತೋರಿಸ್ಬೇಕು, ಇದು ಯಾಕೆ ಹೀಗಾಯಿತು, ಜೋರಿತ್ತು ನೋವು, ಅಲ್ಲಿಗೆ ಬಿಟ್ಟು ಬಿಡಬಾರ್ದು. ಎಮರ್ಜೆನ್ಸಿ ಆಗಿ ಎಲ್ಲಾದರೂ ಒಂದು ಸರ್ತಿ ಅದನ್ನು ಒಂದು ಸ್ವಲ್ಪ ಜೋರು ನೋವಿಗೆ ಬಿದ್ದಾಯಿತು, ಗಂಟು ನೋವಲ್ಲಿ ಬಂತು, ಸ್ವಲ್ಪ ಐಸ್ ಇಟ್ರಿ, ನೋ ಪ್ರಾಬ್ಲಮ್, ಒಂದು ಸ್ಪ್ರೇ ಹಾಕಿದ್ರಿ, ನೋ ಪ್ರಾಬ್ಲಮ್. ಬಟ್ ಅದನ್ನೇ ಅಲ್ಲಿಗೆ ಮುಗಿಸೋದು, ಮುಂದೆ ವೈದ್ಯರ ಚಿಕಿತ್ಸೆ ಅಥವಾ ಸಲಹೆ ಕೇಳದೇ ಇರುವುದು ದೊಡ್ಡ ಒಂದು ತಪ್ಪಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
3: ಡಾಕ್ಟ್ರೆ ಮತ್ತೇನಂದ್ರೆ, ಈಗ ನಮಗೆ ಅಂತ ಗಂಟು ನೋವುಗಳೆಲ್ಲ ಇರ್ತಾರೆ ಇದ್ದವರು ನಿಮ್ಮ ವೆನ್ಲಾಕ್ಗೆ ಬಂದಾಗ ಅದಕ್ಕೆ ಚಿಕಿತ್ಸೆ ಈಗ ಕೊಡ್ತಾರ?
2: ಖಂಡಿತವಾಗಿ ನೀವು ವೆನ್ಲಾಕ್
3: ಪರೀಕ್ಷೆ ಎಲ್ಲ ಮಾಡಿ ಎಲ್ಲ ಕೊಡ್ತಾರ?
2: ಖಂಡಿತವಾಗಿ ಎಲುಬು ಮತ್ತು ಕೀಲು ವಿಭಾಗದಲ್ಲೂ ಮಾಡ್ತೇವೆ, ಮೆಡಿಸಿನ್ ವಿಭಾಗದಲ್ಲೂ ಮಾಡ್ತೇವೆ. ಅಂದ್ರೆ ನಮ್ಮ ಗಂಟು ನೋವಿನ ಕೆಲವು ರುಮೆಟಾಲಜಿ ಸೌಕರ್ಯಗಳು ಕೂಡ ಅಲ್ಲಿ ವೆನ್ಲಾಕ್ ಅಲ್ಲಿ ಸುಮಾರಷ್ಟು ಮಟ್ಟಿಗೆ ಸಿಗ್ತಾವೆ. ಅವರು ಮೆಡಿಸಿನ್ ವಿಭಾಗದವ್ರು ನೋಡಿ ರುಮೆಟಾಲಜಿಸ್ಟ್ ಬೇಕಾದ್ರೆ ಅವರನ್ನು ಕರೆಸಿ ಕೂಡ ತೋರಿಸ್ತಾರೆ. ತುಂಬ ಹೈಯೆಸ್ಟ್ ಲೆವೆಲ್ ಸೌಕರ್ಯಗಳು ಇಲ್ಲದಿದ್ದರೂ ಕೂಡ ಸುಮಾರು ಸರಿಸುಮಾರು ವ್ಯವಸ್ಥೆ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಲೂ ಕೂಡ ನಡೀತಾ ಇದೆ. ನಾವು ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮಗೆ ಗೊತ್ತಿರುವಂತಂದರೆ ನಮ್ಮ ಈಗ ಈ ಆಸ್ಟ್ರೋ ಆರ್ಥರೈಟಿಸ್ ಸವೆತದಿಂದ ಬರೋ ನೋವನ್ನು ಕಡಿಮೆ ಮಾಡಲಿಕ್ಕೆ, ರೊಮೆಟಾಯ್ಡ್ ಆರ್ಥರೈಟಿಸನ್ನು ಅದನ್ನೇನಾದರೂ ಸರ್ಜರಿ ಮಾಡಲಿಕ್ಕೆ ಎಲ್ಲ ನಮ್ಮಲ್ಲಿ ಸೌಕರ್ಯ ಇದೆ. ಹಾಗೆ ಮೆಡಿಸಿನ್ ವಿಭಾಗ ಅಂತಿದೆ ನೋಡಿ, ಅಲ್ಲಿ ಅವರು ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ವರ್ಕಪ್ ಮಾಡಿ ಅಂದರೆ ಏನೆಲ್ಲ ತೊಂದರೆ ಇದೆ ನೋಡಿಬಿಟ್ಟು ಆ ಸಿಂಪ್ಟಮ್ಗಳ ಅನುಗುಣವಾಗಿ ಬ್ಲಡ್ ಟೆಸ್ಟು, ಎಕ್ಸ್ರೇ ಇದೆಲ್ಲ ಮಾಡಿಸಿ ಮುಂದೆ ಕೂಡ ಚಿಕಿತ್ಸೆ ಬೇಕಾದರೆ ಗೈಡೆನ್ಸ್ ಕೊಡುವಷ್ಟು ಸೌಕರ್ಯ ವೆನ್ಲಾಕಲ್ಲಿದೆ. ಖಂಡಿತವಾಗಿ ಅದರ ಉಪಯೋಗವನ್ನು ಜನರು ಮಾಡ್ಕೋಬಹುದು.
1: ಓಕೆ, ನಮ್ಮ ಮೊಹಮ್ಮದ್ ಅವರಿಗೆ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು ಅಂತ ಕೂಡ ಭಾವಿಸ್ತೀನಿ. ಆಗತನದಿಂದ ನೀವು ಹೇಳ್ತಾ ಇದ್ರಿ ಏನು ಗಂಟು ನೋವು, ಅದು ಅದರ ಸಾವಿರಾರು ಕಾರಣಗಳಿದೆ, ಅದರ ಮೂಲವನ್ನು ಪತ್ತೆ ಹಚ್ಚಬೇಕು ಅಂತ. ಬಹುಶಃ ಅದರ ಸಂಶೋಧನೆ ಈಗ ಆಗ್ತಾ ಇದೆಯಾ, ಹೇಗೆ? ಏನು
2: ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಈ ರುಮೆಟೊಲಾಜಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಇಮ್ಯುನಿಟಿ. ನಾನು ಹೇಳಿದ್ದೇನೆ, ನಮ್ಮ ಜೀವಕೋಶಗಳೇ ನಮ್ಮ ಅಲ್ಲಿ ಉತ್ಪತ್ತಿಯಾಗುವಂತಹ ಪ್ರತಿರೋಧ ಶಕ್ತಿಗಳು ಪುಡಿ ಮಾಡಿ ಹಾಕೋದು. ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೇವೆ. ಅದು ಬಹಳಷ್ಟು, ಅದರಲ್ಲೊಂದು ಸುಮಾರು ಕಂಡೀಷನ್ ಇದೆ, ಲೈಕ್ ರುಮೆಟಾಯ್ಡ್ ಆರ್ಥರೈಟಿಸ್, ರುಮ್ಯಾಟಿಕ್ ಫೀವರ್, ರುಮ್ಯಾಟಿಕ್ ಆರ್ಥರೈಟಿಸ್, ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸಿಟಿಸ್, ಹೀಗೆ ಹೇಳ್ತಾ ಹೋದ್ರೆ ಹೋಗ್ತಾ ಲಿಸ್ಟ್ ಹೋಗ್ತದೆ. ಸೊ ಈ ಒಂದು ಕಾಯಿಲೆಗಳನ್ನು ಕಂಡು ಹಿಡಿಲಿಕ್ಕೆ ಮತ್ತು ಅದು ಯಾಕೆ ಬರ್ತದೆ ಅಂತೇಳಿ ಜೆನೆಟಿಕ್ ಲೆವೆಲಲ್ಲಿ ಸಂಶೋಧನೆ ನಡೀತಾ ಅಂದರೆ ಯಾವ ಕ್ರೋಮೋಸೋಮು, ಯಾವ ಜೀನ್ಸಿಂದ ಈ ರೋಗ ಬರ್ತಾ ಇದೆ. ಸೊ ಅದನ್ನು ನಾವು ಏನಾದರೂ ಅದಕ್ಕೆ ಏನೋ ಪ್ರತಿರೋಧ ಜೀನ್ ಥೆರಪಿ ಅಂತ ಅದು ಸ್ಟಾರ್ಟ್ ಆಗಿದೆ. ಮತ್ತು ಇಮ್ಯುನೊಲಾಜಿಕಲ್ ಅದು ಇಮ್ಯುನಿಟಿ ಇದು ಆ ಒಂದು ಪ್ರತಿರೋಧ ಉಂಟು ಮಾಡೋ ಸೆಲ್ಗಳನ್ನು ಇದು ಮಾಡಲಿಕ್ಕೆ, ಅದನ್ನು ಬರದಾಗಿ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಕೆಲವು ಮೆಡಿಸಿನ್ಸ್ಗಳು ಬರ್ತಾ ಇದೆ. ಎವ್ರಿ ಡೇ ಹೊಸ ಹೊಸ ಮೆಡಿಸಿನ್ ಪ್ರಯೋಗ ಆಗ್ತಾ ಉಂಟು. ಅಂದರೆ ಇದರ ಬಗ್ಗೆ ಕಾಯಿಲೆ ಯಾಕೆ ಬರ್ತಾ ಇದೆ ಅಂತ ಕಂಡುಹಿಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಕಾಯಿಲೆ ಯಾವ ಮೂಲದಲ್ಲಿ ಅಂದರೆ ಜೆನೆಟಿಕ್ ಮೂಲದಲ್ಲಿ ಒಂದು ಜೀವಕೋಶದ ಲೆವೆಲಲ್ಲಿ ಹೇಗಂದುಕೊಂಡಲಿಕ್ಕೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಅದರಲ್ಲಿ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತದೆ, ಅಂದರೆ ಇದಕ್ಕೆ ಇದು ಕಾರಣ, ಅದಕ್ಕೆ ಇದು ಕೂಡ ಇರ್ಬೋದು, ಹೀಗೆ ಮಾಡಿದರೆ ಒಳ್ಳೆಯದು ಬರ್ತಾ ಇರ್ತದೆ, ಅದನ್ನು ಮಾಡ್ತಾ ಇದ್ದೇವೆ. ಸೊ ನಮ್ಮ ದೇಶದಲ್ಲೂ ಇದೆ, ಬೇರೆ ದೇಶಗಳಲ್ಲೂ ಕೂಡ ಸಾಕಷ್ಟು. ಅಂದರೆ ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ಓನ್ಲಿ ನಮ್ಮಲ್ಲಿ ಮಾತ್ರ, ಇಡೀ ಜಗತ್ತಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಈ ಕಾಯಿಲೆಗಳಿಂದ, ರುಮೆಟಾಲಜಿಕಲ್ ಕಂಡೀಷನ್ನಿಂದ ಬಳಲುತ್ತಿರುವಂತಹ, ಅದು ಒಂದು ದಿವಸ ಎರಡು ದಿವಸ ಅಲ್ಲ, ಒಂದು ವರ್ಷ ಎರಡು ವರ್ಷ ಅಲ್ಲ, ದಶಕದಷ್ಟು, 10 ವರ್ಷ 20 ವರ್ಷ 30 ವರ್ಷದಿಂದ ಅವರು ಅದರಲ್ಲಿ ಜೀವನ ಮಾಡ್ತಾ ಇರ್ತಾರೆ.
1: ಒತ್ತಡ ಈ ಜೀವನ ಶೈಲಿಯಿಂದ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ.
2: ಖಂಡಿತವಾಗಿ ಏನಾಗುತ್ತೆ, ನಮ್ಮಲ್ಲಿ ದಿವಸ ಹೋದಾಗೆ ಈ ರುಮೆಟಾಲಜಿಕಲ್ ಕಂಡೀಷನ್ಸ್ ಕೂಡ ಜಾಸ್ತಿ ಕಂಡು ಬರುತ್ತೆ
1: ಅಂತ ಕೂಡ ಹೇಳ್ಬೋದು. ಎಸ್, ಆಗ ತಾನೆ ನಾವು ಮೆಡಿಕಲ್ ಹೋಗಿ ಏನು ಟ್ಯಾಬ್ಲೆಟ್ ಬಗ್ಗೆ ಕೂಡ ಮಾತನಾಡಿದ್ದೆವು, ತೈಲದ ಬಗ್ಗೆ ಕೂಡ ಒಬ್ಬರು ಪ್ರಶ್ನೆ ಕೇಳಿದರು. ಕೆಲವರು ಈ ಬಿಸಿ ನೀರನ್ನು ಹಬ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಗಂಟು ನೋವು ಇದ್ದಲ್ಲಿಯೂ ಕೂಡ ತೋರಿಸಿಕೊಂಡು,
2: ಬಿಸಿ ನೀರು ಹಾಕಿದಾಗ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ರಬ್ ಮಾಡಿದಾಗ ಫ್ರಿಕ್ಷನ್ ಆಗ್ತದೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಮತ್ತೆ ರಕ್ತ ಸಂಚಾರ ಜಾಸ್ತಿ ಆಗ್ತದೆ. ಬಹುಶಃ ಈ ಕ್ರಾನಿಕ್ ಕಂಡೀಷನ್ಸ್ ಅಂದ್ರೆ ತುಂಬಾ ದಿವಸಗಳಿಂದ ಇದ್ದ ಕಂಡೀಷನ್ಸ್ಗಳಿಗೆ ಈ ತರ ಸ್ವಲ್ಪ ಶಾಖ ಕೊಟ್ರೆ ಇದಾಗ್ಬೋದು. ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಆಗೋದಿಲ್ಲ, ಬೇರೆ ಆಸ್ಟ್ರೋ ಆರ್ಥರೈಟಿಸ್ ಅಲ್ಲಿ ಆಗಲಿ, ಬೇರೆ ತರದಲ್ಲಿ ಸ್ವಲ್ಪ ಮಟ್ಟಿಗೆ ಇದು, ಇದೆಲ್ಲ ಟೆಂಪರರಿ. ದಿಸ್ ಇಸ್ ನಾಟ್ ಫಾರ್ ದ ಮೂಲಕ್ಕೆ ಚಿಕಿತ್ಸೆ ಅಲ್ಲ, ಆ ಒಂದು ಸಿಂಪ್ಟಮ್ಗೆ, ರೋಗ ಚಿಹ್ನೆಗೆ ಒಂದು ಚಿಕಿತ್ಸೆ ಆಗಿ ತಗೊಳ್ತಾರೆ. ಅದನ್ನು ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಮತ್ತೆ ನಿಮಗೆ ಡಯಾಬಿಟಿಸ್ ಇದ್ದಾಗ ಕೆಲವು ಸರ್ತಿ ಬಿಸಿನೀರು ಶಾಖ ಕೊಟ್ಟರೆ ಅಂತ ಹೇಳ್ಕೊಳ್ಳಿ, ಅದರಲ್ಲಿ ಚರ್ಮ ಸುಟ್ಟೋಗೋ ಚಾನ್ಸ್ ಕೂಡ ಇದೆ. ಸೊ ಅದರಿಂದ ಜಾಗ್ರತೆ ಆಗಿ ಸ್ವಲ್ಪ ಮಟ್ಟಿಗೆ ಅವರ ಅನುಭವ ಎಷ್ಟು ಬಿಸಿ ನಂಗೆ ತಡ್ಕೊಳ್ಳಿಕ್ ಆಗ್ತದೆ ಅಂತ ನೋಡಿ ಅಷ್ಟು ಶಾಖ ಕೊಟ್ಟರೆ ತೊಂದರೆ ಇಲ್ಲ. ಆದರೆ ಎಲ್ಲ ಕಡೆ ಈಗ ನಾನು ನೋಡಿದೆ ನಂಗೆ ಅಂತ ಕೆಲವು ಸರ್ತಿ ಒಬ್ಬ ಮಗು ಬಿದ್ದು ಸ್ಟ್ರೈನ್ ಆಯ್ತು ಅಂತ ತಿಳ್ಕೊಳ್ಳಿ, ಆಗ ಕೂಡ ಬಿಸಿ ನೀರು ಹಾಕ್ತಾರೆ, ಅದು ನಿಷಿದ್ಧ. ದಯವಿಟ್ಟು ತಿಳ್ಕೊಳ್ಳಿ, ಅದು ನಿಷಿದ್ಧ, ಅದನ್ನು ಮಾಡಬಾರ್ದು. ಈಗ ಇಂಜುರಿ ಆದಾಗ, ಟ್ರಾಮಾ ಆದಾಗ, ಪೆಟ್ಟಾದಾಗ, ಆ ಜಾಗದಲ್ಲಿ ನೋವಿದ್ದಾಗ ನಾವು ಐಸ್ ಇಡಬೇಕು. ಅದು ಏನ್ ಹೇಳ್ತಾರೆ ಅವ್ರು ಗೊತ್ತಿಲ್ಲದೆ ಪಾಪ ರಾತ್ರಿ ಬಸ್ ಬೇನೆ ಬಂದ್ ಪಾಂಡೆ ಬಾಲೆ ಅನಂತ ಬೆಚ್ಚನ ಶಾಕಲಕ್ಕೆ ಸರಿ ಇಲ್ಲ, ಅದರಿಂದ ನೀವು ಕಂಡೀಷನ್ ಬ್ಯಾಡ್ ಮಾಡ್ತೀರಾ. ಅದೇ ಎರಡು ತಿಂಗಳಿಂದ, ಎರಡು ವಾರದಿಂದ ಅಥವಾ ಮೂರು ವಾರದಿಂದ ಅಥವಾ ಆರು ತಿಂಗಳಿಂದ ನೋವಿರೋ ಗಂಟಲ್ಲಿ ಒಂದು ಸ್ವಲ್ಪ ನೋವು ಜಾಸ್ತಿ ಆಯ್ತು, ಸ್ವಲ್ಪ ಶಾಖ ಕೊಟ್ಟೆ ಅಜ್ಜನಿಗೆ, ಸ್ವಲ್ಪ ಕಡಿಮೆ ಆಯ್ತು ಅವರಿಗೆ, 100% ಅಕ್ಸೆಪ್ಟಬಲ್. ಬಟ್ ನಾಟ್ ಫಾರ್ ದ ಟ್ರೊಮ್ಯಾಟಿಕ್ ಕಂಡೀಷನ್ಸ್. ಯಾವಾಗ ಪೆಟ್ಟಾಗಿದ್ದಿರ್ತದೆ, ಸಡನ್ ಇಂಜುರಿ ಬಂದಿರ್ತದೆ, ಸಡನ್ ಆಗಿ ದೊಡ್ಡದಾಗಿದೆ ಗಂಟು, ಸಡನ್ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಅಂತ ಟೈಮಲ್ಲಿ ಐಸ್ ಇಸ್ ಅ ಬೆಸ್ಟ್. ಐಸ್ ಇಡೋದು ಆಗ ತಣ್ಣಗೆ ಕೊಡೋದೇ ಬೆಟ್ರು. ಬಿಸಿ ಕೊಡೋದು ತುಂಬಾ ದಿವಸದಿಂದ, ಇದು ಜನರಲ್ ಆಗಿ ನಾನು ಹೇಳುದು, ಇದು ಕೂಡ 100% ಅಲ್ಲ. ಆದಷ್ಟು ಮಟ್ಟಿಗೆ ಅಂತ ಚಿಕಿತ್ಸೆಗಳು ಮಾಡುವಾಗ ನೀವು ಕೇಳಿ ಮಾಡಿದ್ರೆ ಒಳ್ಳೆ ಒಂದು ಸಲಹೆ ಕೇಳಿ, ಮತ್ತೆ ಅದು ಹೆಲ್ತ್ ವರ್ಕರ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಏಡ್ ಕೊಡೋರಾಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು, ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು. ಈಗ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಸಾಧಾರಣ MBBS ಡಾಕ್ಟರ್ ಆಗಿದ್ರೆ ಅವ್ರ ಹತ್ರ ಒಂದು ಫೋನ್ ಮಾಡಿ ಕೇಳಿ ಮಾಡಿದ್ರು ತಪ್ಪಿಲ್ಲ. ಬಟ್ ಫಸ್ಟ್ ಟೈಮ್ ಮಾಡುವಾಗ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ವೆದರ್ ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್. ಕೆಲವು ಸರ್ತಿ ಇದನ್ನು ತೊಂದರೆ ಆಗಿರ್ಬೋದು. ಒಂದು ಸಿಂಪಲ್ ಸೂತ್ರ ನಾನು ಹೇಳೋದಾದ್ರೆ, ಇಂಜುರಿ ಆದಾಗ, ಏನಾದರೂ ಪೆಟ್ ಆದಾಗ, ಒಂದು ಕಾಲು ಸ್ಪ್ರೈನ್ ಆಯಿತು, ಟ್ವಿಸ್ಟ್ ಆಯಿತು, ಅಂತ ಟೈಮ್ನಲ್ಲಿ ಐಸ್ ಇಡಿ. ಸ್ವೆಲ್ಲಿಂಗ್ ಉಂಟು, ನೋವು ಉಂಟು ಅಂದರೆ ಅದೇ ತುಂಬ ದಿವಸದಿಂದ ಇದು ನೋವು ಉಲ್ಬಣಗೊಂಡಿದೆ, ಅವರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ಅಂತವರಿಗೆ ಸ್ವಲ್ಪ ಶಾಖ ಕೊಟ್ಟರೆ ತೊಂದರೆ ಆಗೋದಿಲ್ಲ. ಒಂದು ರುಮೆಟೋಡ್ ಆರ್ಥರೈಟಿಸ್ ಅಲ್ಲಿ ಅದು ಯೂಸ್ ಆಗೋದಿಲ್ಲ, ತೊಂದರೆ ಆಗದಿದ್ರು ಕೂಡ ಯೂಸ್ ಆಗೋದಿಲ್ಲ. ಇದು ಆಮವಾತ ಅಂತ ಹೇಳ್ತೀವಲ್ಲ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ, ಎಲ್ಲ ಬೆರಳುಗಳೆಲ್ಲ ಸ್ವೆಲ್ಲಿಂಗ್ ಆಗಿಬಿಡ್ತದೆ ಅಂತವರಿಗೆಲ್ಲ ಯೂಸ್. ಅವ್ರು ಹೇಳ್ತಾರೆ ಎರಡು ಅವು ದಾಲ ತಾಗೋದು ಸರ್, ಅವು ಆಯಿಂಟ್ಮೆಂಟ್ ಇದನ್ನ ಶಾಖ ಓ ಲೈಕ್ ನಾಟೋಜಿ ಅಂತ ಹೇಳ್ತಾರೆ, ಅದು ಕರೆಕ್ಟ್ ಆಗಿದೆ.
1: ಎಸ್, ಓಕೆ, ಖಂಡಿತ ಅನೇಕ ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ನೀವೊಂದು ಪ್ರಶ್ನೆ, ಒಂದು ಮಾತು ಕೂಡ ಹೇಳಿದ್ರಿ, ಯಾರಾದರೂ ಕೇಳುಗರು ಒಂದು ಪ್ರಶ್ನೆ ಕೇಳ್ಬೋದೇನೋ, ಆ ಪ್ರಶ್ನೆ ಯಾರೂ ಕೂಡ ಕೇಳಿಲ್ಲ, ನಾನೇ ಕೇಳಿಬಿಡ್ತೇನೆ. ಒಂದು ಕರೆ ಬರ್ತಾ ಇದೆ, ಸೊ ನಂತರದಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಹಲೋ
4: ಹಲೋ,
1: ನಮಸ್ತೆ ನಮಸ್ತೆ. ವಸಂತಿ ದೇರಲಕಟ್ಟೆ, ಕೇಳಿ ನಿಮ್ಮ ಪ್ರಶ್ನೆ. ಮೇಡಮ್ ಡಾಕ್ಟರ್ ಇದ್ದಾರೆ.
2: ನಮಸ್ತೆ ವಸಂತಿ ಅವರೇ.
4: ಬೆನ್ನು ನೋವು ಎಲ್ಲ ಯಾವ್ದ್ರಲ್ಲಿ ಬರ್ತದೆ? ಬೆನ್ನು ನೋವು, ಸೊಂಟ ನೋವು ಎಲ್ಲ ಯಾವ ಇದರಲ್ಲಿ ಬರ್ತದೆ? ಜೋರು ನನಗೆ ಉಂಟು ಬೆನ್ನು ನೋವು.
2: ಎಲ್ಲರಿಗೂ ಕೂಡ ಒಂದು ಜೀವನದಲ್ಲಿ ಸೊಂಟ ನೋವು ಅಂತ, ಲೋ ಬ್ಯಾಕ್ ಏಕ್ ಅಂತ ಹೇಳ್ತೇವೆ, ಅದು ಪ್ರತಿಯೊಬ್ರು ತಮ್ಮ ಜೀವ ಒಂದು ಸರ್ತಿ ಆದ್ರೂ ಓ ಬೈ ಬ್ಯಾಕ್ ಅಥವಾ ಒಂಚಿನ ಒಂಚಿ ಸೊಂಟ ಅಂತ ಬೇನಂತ ಹೇಳದ ಜನವೇ ಇರುವುದಿಲ್ಲ ಅಂತ ಹೇಳ್ತೇವೆ ನಾವು. ಅಂದ್ರೆ ಅದೊಂದು ಬಹಳ ಸಾಮಾನ್ಯವಾದಂತ ಒಂದು ಪ್ರಾಬ್ಲಮ್ ಅದು, ಸೊಂಟ ನೋವು ಬೆನ್ನು ನೋವು. ಸೇಮ್ ಇದಕ್ಕೆ ಕೂಡ ಸುಮಾರಷ್ಟು ಕಾರಣ ಇದೆ. ಒಂದು ಮಸಲ್ನ ಸ್ಪ್ರೇನಿಂದ ಹಿಡಿದು ಲಿಗಮೆಂಟ್ನ ಮಸಲ್ ಸ್ಟ್ರೈನ್ ಅಥವಾ ಲಿಗಮೆಂಟ್ ಸ್ಪ್ರೇನಿಂದ ಹಿಡಿದು ಎಲುಬಿನಲ್ಲಿ ಶಕ್ತಿ ಕಡಿಮೆ ಆಗೋದು, ಇನ್ಫೆಕ್ಷನ್ ಬರೋದು, ಈಗ ಒಂದು ಅದಕ್ಕೆ ಕೂಡ ಬಹಳಷ್ಟು ಕಾರಣ ಇದೆ. ಬಟ್ ಏಜಲ್ಲಿ ಆಗೋದು ಮೇನ್ಲಿ ಸ್ಪಾಂಡಿಲೋಸಿಸ್ ಅಥವಾ ಸವೆತದಿಂದ. ಈ ಸವೆತ ಬರುವಾಗ ಹೇಗೆ ನಮ್ಮ ಎಲ್ಲ ಅಂಗಾಂಗಗಳು ಸವಿತಾವ, ಜಾಯಿಂಟ್ ಸವಿತದೆ, ಬೆನ್ನು ಮೂಳೆಗಳು ಕೂಡ ಸವಿತಾವ, ಬೆನ್ನು ಮೂಳೆಗಳ ನಡುವಿನಲ್ಲಿರುವ ಜಾಯಿಂಟ್, ಕಶೇರುಕಗಳ ನಡುವೆ ಒಂದು ಜಾಯಿಂಟ್ ಇರ್ತದೆ.
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ಸ್ಪೈನಸ್ ಜಾಯಿಂಟ್, ಸ್ಪೈನ್ ಜಾಯಿಂಟ್ ಅಂತ, ಅದು ಕೂಡ ಸವಿತದೆ, ಅದು ಸರಪುನ ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ನೋವು, ಅದರಿಂದ ಕೂಡ ನೋವು ಬರ್ತದೆ. ಸೊ ಹಾಗೆ ಬರ್ತಾ ಇರ್ಬೋದು. ಈ ಬೆನ್ನು ನೋವು ಸೊಂಟದ ಕಾರಣ ನೀವು ಡಿಸ್ಕಸ್ ಮಾಡಿದ್ರೆ ಇಟ್ ವಿಲ್ ಬಿನ್ ಹಂಡ್ರೆಡ್ಸ್. ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು, ಏನ್ ಕಾರಣ ಅಂತ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು. ಅದೇ ತರ ಏಜ್ ಅಲ್ಲಿ ಬರುವಂತದ್ದು ಮುಖ್ಯವಾಗಿ ಸವೆತ. ಆ ಸವೆತ ಹೇಗೆ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟ್ ಆಗಿ ನಾವು ನಿಲ್ಲಿಸ್ಲಿಕ್ಕೇನು ಆಗುದಿಲ್ಲ. ವಿ ಹ್ಯಾವ್ ಟು ಪ್ರಿವೆಂಟ್ ಬೈ, ಅದೇನು ಅದನ್ನು ನೋವು ಕಡಿಮೆ ಮಾಡ್ಲಿಕ್ಕೆ ನೋವು ನಿವಾರಕ ಗುಳಿಗೆ ಕೊಡ್ಬೋದು, ಮತ್ತೆ ಸ್ವಲ್ಪ ಮಸಲ್ನ ಸ್ಟ್ರೆಂತ್ ಮಾಡ್ಲಿಕ್ಕೆ ಔಷಧಗಳು ಇದ್ದಾವೆ, ಫಿಸಿಯೋಥೆರಪಿ ಇದೆ, ವ್ಯಾಯಾಮ ಇದೆ, ಮತ್ತೆ ಎಲುಬಿನ ಶಕ್ತಿಯನ್ನು ಗಟ್ಟಿ ಮಾಡಲಿಕ್ಕೆ, ಎಲುಬಿನ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕ್ಯಾಲ್ಸಿಯಂ, ವಿಟಮಿನ್ಸು, ಹಾರ್ಮೋನ್ಸ್, ಪ್ಯಾರಾಥ ಹಾರ್ಮೋನ್, ಹೀಗೆ ಒಂದು 10 ಹಲವಾರು ಚಿಕಿತ್ಸೆಗಳನ್ನು ಕೊಟ್ಟು ಸರಿ ಮಾಡ್ತೇವೆ. ಇದು ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಸ್ಪೆಸಿಫಿಕ್ ಒಂದು ಪ್ರತಿ ಒಬ್ಬೊಬ್ಬರದ್ದು ಸಿಂಪ್ಟಮ್ ಮತ್ತೆ ನೋಡಿ ಅದನ್ನು ಯಾವ ಕಾರಣದ ಕಂಡು ಹಿಡಿದು ಕೊಡೋದೇ ಸೂಕ್ತ. ಬಟ್ ಜನರಲ್ ಹೇಳಿದ್ರೆ ಇಟ್ ಈಸ್ ಡ್ಯೂ ಟು ಏಜಿಂಗ್. ಹೇಗೆ ಏಜ್ ಜಾಸ್ತಿ ಆಗ್ತದೆ ನಮ್ಮ ಮೂಳೆ ಎಲ್ಲ, ನಮ್ಗೆ ಇನ್ನು ಬೆನ್ನು ನೋವು ಯಾಕೆ ನಮಗೆ ಬಂತು ಅಂತ ಇನ್ನೊಂದು ಒಂದು ಒಳ್ಳೆಯ ಇದಕ್ಕೆ ಹೇಳೋದಾದರೆ, ಒಂದು ರೀಸನ್ ಹೇಳೋದಾದರೆ, ನಾವು ನಾಲ್ಕು ಕಾಲಿಂದ ಈಗ ಪ್ರಾಣಿಯಾಗಿ ನಾಲ್ಕು ಕಾಲಿಂದ ನಡೀತಾ ಇರುವಾಗ ನಮಗೆ ಬೆನ್ನು ಇರಲಿಲ್ಲ, ಯಾಕಂದರೆ ವೆಯ್ಟ್ ವಾಸ್ ಡಿಸ್ಟ್ರಿಬ್ಯೂಟೆಡ್, ನಮ್ಮ ತೂಕ ನಾಲ್ಕು ಕಡೆಯಿಂದ ಹೋಗ್ತದೆ, ನಾಲ್ಕು ಹೋಗೋದಕ್ಕೆ. ಈಗ ನಾವು ಎರಡು ಕಾಲಲ್ಲಷ್ಟೇ ನಡೀತಾನೆ. ಸೊ ಅದರಿಂದಾಗಿ ನಾವು ನಮ್ಮ ಪೋಶ್ಚರ್ ನೆಟ್ಟಗಾಗಿದ್ದಂತ ಇಡೀ ಬಾಡಿಯ ವೆಯ್ಟನ್ನು ನಮ್ಮ ತಲೆಯಿಂದ ಬೆನ್ನಿಗೆ ಹೋಗಿ, ಬೆನ್ನಿನಿಂದ ಸೊಂಟಕ್ಕೆ ಹೋಗಿ, ಸೊಂಟದಿಂದ ಕಾಲುಗಳಿಗೆ ಹೋಗ್ತಾ ಇದ್ವಿ. ಸೊ ಹಾಗೇನಾಯ್ತು, ಸೊ ವೆಯ್ಟನ್ನು ತಡಿತಾ ಇರೋದ್ರಿಂದ, ವೆಯ್ಟನ್ನ ಜೊತೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಇದೊಂದು ಬೆನ್ನು ನೋವು, ಒಂದು ಒಂದು ರೀತಿಯಲ್ಲಿ ಒಂದು ಶಾಪ. ನಾವು ಎರಡು ನಾಲ್ಕು ಕಾಲಿಂದ ಎರಡು ಕಾಲಿನ ಅನಿಮಲ್ ಆಗಿರೋದ್ರಿಂದ ಅಂತ ಅದು ಹೇಳ್ಬೋದು ಅಷ್ಟೇ. ಅದರಿಂದ ತುಂಬ ಅಡ್ವಾಂಟೇಜ್ ಇದೆ, ಅದು ವಿಷಯ ಬೇರೆ. ಬಟ್ ಜನರಲಿ ಬ್ಯಾಕ್ ಏಕ್ ಇಸ್ ಬಿಕಾಸ್ ಆಫ್ ನಾವು ಕ್ವಾಡ್ರಪೀಡ್ ಟು ಬೈಪೀಡಲ್. ನಾಲ್ಕು ಕಾಲಿನವರು ಎರಡು ಕಾಲಾಗಿ ಈಗ ಮತ್ತೆ ಕುತ್ಕೊಳ್ಳೋದು, ನಮ್ಮ ಪೋಸ್ಚರ್ ಎಲ್ಲ ಇರೋದ್ರಿಂದ ಕೂಡ ಬೇರೆ ಬೇರೆ ಪೋಸ್ಚರ್ ಎಲ್ಲ ನಾವು ಕೆಲಸ ಮಾಡ್ತೇವೆ. ಒಂದು ನಮ್ಮ ಒಂದು ನಿಲುಮೆ ಇರ್ತದಲ್ಲ, ಆ ನಿಲುಮೆ ಕೂಡ ಒಂದು ಕಾರಣ ಬೆನ್ನು ನೋವಿಗೆ. ಇದು ಜನರಲ್ ವಿಚಾರಗಳು. ಬಟ್ ಆರ್ಥರೈಟಿಸ್ ಇಂದ ಕೂಡ ಬೆನ್ನು, ಈಗ ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಒಂದು ಕಾಯಿಲೆ ಇದೆ, ಅದು ಗಂಡಸರಲ್ಲಿ ಹೆಚ್ಚಾಗಿ ಕಾಣ್ತದೆ. ಬಹಳ ಸಣ್ಣ ಏಜಲ್ಲೇ ಬರ್ತದೆ ಅವ್ರಿಗೆ, ದೀರ್ಘ ಉಸಿರಾಟ ಕೂಡ ಇರುವುದಿಲ್ಲ ಅವ್ರದ್ದು, ವೆರಿ ಶಾಲೋ ಬ್ರೀದಿಂಗ್ ತರ ಇರ್ತದೆ ಪಾಪ. ಅದು ಯಾವಾಗಲೂ ಇರ್ತದೆ, ಎಷ್ಟೋ ಜನ ಇದ್ರು ನಮ್ಗೆ ಗೊತ್ತಾಗೋದು 30, 40, 50, 60 ಗೊತ್ತಾಗೋದು, ಯಾಕಂದ್ರೆ ಅವ್ರು ತಡ್ಕೊಂಡಿರ್ತಾರೆ. ಕೆಲವರೆಲ್ಲ ಒಳ್ಳೇದಾಗಿ ಯೋಗ ವ್ಯಾಯಾಮ ಎಲ್ಲ ಮಾಡಿಬಿಟ್ಟು ಏನು ಸಣ್ಣ ಪುಟ್ಟಿದ್ದಕ್ಕೆ ಕೇರ್ ಮಾಡೋದಿಲ್ಲ. ಸೊ ದಟ್ ವೇ ದೇ ವಿಲ್ ಡೂ ಎ ಗುಡ್ ಲೈಫ್. ಬಟ್ ಇಲ್ಲ ಗೊತ್ತಾಯ್ತು ಅಂತ ಹೇಳಿದ ಕೂಡಲೇ ಅವರಿಗೆ ಮತ್ತೆ ಔಷಧ ಅದು ಇದು ಅಂತ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವರ ಇಡೀ ಒಂದು ಒಂದು ಸಫರಿಂಗ್, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ಸು ಅಥವಾ ಚಲನೆಯಲ್ಲಿ ಕುಂಠಿತ ಆಗೋದು, ಬೆನ್ನು ಬಗ್ಲಿಕ್ಕೆ ಆಗೋದಿಲ್ಲ, ಸಲ್ಲ ಕೆಲಸ ಕಾರ್ಯಗಳೆಲ್ಲ ಬಹಳ ಕಷ್ಟದಲ್ಲಿ ಮಾಡಬೇಕಂತ ಪರಿಸ್ಥಿತಿ ಉಂಟಾಗೋದು ಕೂಡ ಉಂಟು. ಇದು ಕೂಡ ಒಂದು ನಮ್ಮ ಬೆನ್ನಿಗೆ ಜಾಸ್ತಿ ಬರುವಂತಹದ್ದು ಕಾಯಿಲೆ. ಈಗ ನಾವು ಜನರಲ್ ಆಗಿ ಒಂದು ಎರಡು ಮೂರು ಇಂಪಾರ್ಟೆಂಟ್ ಕಾಯಿಲೆ ಹೇಳುದಾದ್ರೆ, ಒಂದು ಮಸಲ್ ಇಂದ ಬರ್ತದೆ, ನಮ್ಮ ಬ್ಯಾಡ್ ಪೋಸ್ಚರ್ ಇಂದ ಬರ್ತದೆ ಬೆನ್ನು, ಮತ್ತೆ ಸ್ಪಾಂಡಿಲೋಸಿಸ್ ಇಂದ ಬರ್ತದೆ, ಸ್ಪಾಂಡಿಲೈಟಿಸ್ ಅಂತ ಹೇಳಿದ ಇನ್ಫೆಕ್ಷನ್ ಇಂದ ಬರಬಹುದು, ಮತ್ತೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಟೊಳ್ಳಾಗೋದ್ರಿಂದ ಬರಬಹುದು. ಇದು ನಾಲ್ಕೈದು ಇಂಪಾರ್ಟೆಂಟ್ ಕಾರಣಗಳು ಬೆನ್ನು ನೋವಿಗೆ. ಇವರು ಏಜ್ ಆದವರು ಅಂತ ಕೇಳಿದ್ರೆ ಬಹುಶಃ ಅವರೊಂದು ಡಾಕ್ಟರ್ನ ಕಂಡು ಒಂದು ಎಕ್ಸ್ರೇ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಎಲುಬಿನಲ್ಲಿ ಸಾಂದ್ರತೆ ಕಡಿಮೆ ಆಗಿದ್ರೆ ಸಿಂಪಲ್ ಆಗಿ ಅದಕ್ಕೆ ಔಷಧ ತಗೊಂಡ್ರೆ, ಕ್ಯಾಲ್ಸಿಯಂ ವಿಟಮಿನ್ಸ್ ಹಾರ್ಮೋನ್ ಏನ್ ಬೇಕಾದ ಕೊಟ್ರೆ ಅವರಿಗೆ ಗುಣವನ್ನು ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ ಅನಿಸುತ್ತೆ
1: ಅಂತ ಹೇಳ್ಬೋದು. ಎಸ್ ಓಕೆ, ಆಗತಾನೆ ನನ್ನ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ. ಅದೇ ಔಷಧ ಉಪಚಾರದಿಂದ ಖಂಡಿತವಾಗಿಯೂ ಕೂಡ ಗುಣಪಡಿಸಲಿಕ್ಕೆ ಗಂಟು ನೋವಿಂದ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸೊ ಇದರ ಬಗ್ಗೆ ನಾನು ಕೇಳೋಕೆ ಬಂದದ್ದು. ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ
4: ಹಲೋ ಹಲೋ, ನಾನೇ ವಸಂತಿ.
1: ವಸಂತಿ,
4: ನನಗೆ ಕ್ಯಾಲ್ಸಿಯಂ ಇದ್ದು ಎಲ್ಲ ಮದ್ದು ಟಾನಿಕ್ ಎಲ್ಲ ಕೊಡ್ತಾ ಇದ್ದಾರೆ, ನಾನು ತುಂಬಾ ವರ್ಷ ಆಯ್ತು ಮಾಡುದು.
1: ಓಕೆ ಓಕೆ,
4: ಮದ್ದು ಅದು ಏನು ಕಡಿಮೆ ಇಲ್ಲ. ಈಗ ತುಂಬಾ ಜೋರು ನೋವು ಉಂಟು.
2: ನಿಮ್ಗೆ ಎಷ್ಟು ಏಜ್ ಅಷ್ಟಮ್ಮ?
4: ಏಜ್ 50 ಆಗ್ತಾ ಬಂತು.
2: ಹೌದು, ಇದೇನು ಗೊತ್ತೆ, ಇನ್ನೊಂದು ನಿಮ್ಮ ನಾನು ಇನ್ನೊಂದು ಕಾರಣ, ಇದು ಪೆರಿಮೆನೋಪಾಸ್. ನಿಮಗೆ ಋತುಸ್ರಾವ ನಿಂತ ಮೇಲೆ ಈ ಟೈಮ್ನಲ್ಲಿ ಒಂದು 4-5 ವರ್ಷ ಉಂಟಲ್ಲ, ಎಲುಬಿನ ಸಾಂದ್ರತೆ ಕಡಿಮೆ ಆಗಿರ್ತದೆ. ಸೊ ಅದೇ ನಾನು ಹೇಳಿದೆಲ್ಲ, ಅದಕ್ಕೆ ಮೊದಲು ನಾವು ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಕೊಡ್ತೇವೆ, ಅದರ ಮೇಲಿನ ಚಿಕಿತ್ಸೆ ಕೂಡ ಉಂಟು. ಬಹುಶಃ ನೀವು ಯಾವ ಡಾಕ್ಟರ್ ಹತ್ರ ಕಂಡಿದ್ದೀರಾ ಅವರನ್ನು ಕಂಡು ಬಹುಶಃ ಇನ್ನು ಮುಂದಿನ ಚಿಕಿತ್ಸೆ ಇದೆ, ಅದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟು ಅಥವಾ ಬೇರೆ ಮೆಡಿಸಿನ್ಸ್ಗಳು ಕೊಡುವಂಥ ಒಂದು ಸಂದರ್ಭ ಇದೆ. ನೀವು ಅದನ್ನು ಖಂಡಿತವಾಗಿ ಅವರ ನಿಮ್ಮ ವೈದ್ಯರನ್ನು ಕಂಡಾಗ ಅದನ್ನು ಚರ್ಚೆ ಮಾಡಬೇಕು ಅಂತ ಅನಿಸ್ತದೆ.
1: ಎಸ್ ಓಕೆ, ಎಸ್ ನಮ್ಮ ವಸಂತಿ ಅವರಿಗೆ ಉತ್ತರ ಸಿಕ್ಕಿರಬಹುದು ಅಂತ ಕೂಡ ಭಾವಿಸ್ತೀನಿ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸೊ ಇದು ಮುಖ್ಯವಾಗಿ ಬರುವಂಥದ್ದು. ಸೊ ಇದರ ಬಗ್ಗೆ ಮಾಹಿತಿ
2: ನೀವು ಹೇಳಿದಾಗ, ಆರ್ಥರೈಟಿಸ್ಗೆ ಸಾಕಷ್ಟು ಔಷಧ ಕೊಟ್ಟು ಗುಣಪಡಿಸಲಿಕ್ಕೆ ಆಗ್ತದೆ. ಯಾವುದು ಕೆಲವು ಆರ್ಥರೈಟಿಸ್, ಕೆಲವು ಆರ್ಥರೈಟಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಕೆಲವು ಅಂದ್ರೆ ಆರ್ಥರೈಟಿಸ್ ಮುಂದೆ ಹೋಗ್ತಾ ಇದ್ದು ಜಾಯಿಂಟ್ ಸಂಪೂರ್ಣವಾಗಿ ಹಾಳಾಗ್ತದೆ, ಸ್ವಾಲ್ ಆಗ್ತದೆ. ಅದಕ್ಕೆ ನಾವು ಡಿಜೆನರೇಟಿವ್ ಆರ್ಥರೈಟಿಸ್, ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಸಂಧಿವಾತಕ್ಕೆ ಮಾರ್ಪಟ್ಟು ಜಾಯಿಂಟಲ್ಲಿ ಯಾವುದೇ ರೀತಿಯ ಚಲನೆ ಮಾಡಿ ಕುಂಠಿತ ಆಗಿ ಪೇನ್ಫುಲ್ ತುಂಬ ನೋವಿದ್ದಾಗ ಜಾಯಿಂಟ್ ಅನ್ನು ಬದಲಾವಣೆ ಮಾಡೋದು, ಯಾಕಂದ್ರೆ ಆ ಜಾಯಿಂಟ್ ನಮಗೆ ಕೆಲಸ ಮಾಡೋದಿಲ್ಲ. ಸೊ ಅವರ ಆರೋಗ್ಯದಲ್ಲಿ ಬೇರೆ ಎಲ್ಲ ಒಂದು ಅನಸ್ಥೇಷ ಅಂತ ಏನು ಬೋಧ ತಪ್ಪಿಸುವಂತ ಒಂದು ಪ್ರಕ್ರಿಯೆಗೆ ಅವರು ಫಿಟ್ ಆಗಿದ್ರೆ, ಮತ್ತೆ ಅವರಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಒಂದು ಆಸೆ ಬಂದಾಗ, ಆ ಆಶಯ ಬಿದ್ದಾಗ ನಾವು ಜಾಯಿಂಟ್ ಅನ್ನು ಬೇರೆ ಜಾಯಿಂಟ್ ಆಗ್ತದೆ. ಅಂದ್ರೆ ಜಾಯಿಂಟ್ ನ ಮಜ್ಜೆಯನ್ನ ತೆಗೆದು ಬೋನಿಗೆ ನಾವು ಮೆಟಾಲಿಕ್ ಜಾಯಿಂಟ್ ಅಂದ್ರೆ ಲೋಹದಿಂದ ಮಾಡಿದಂತ ಬೇರೆ ಬೇರೆ ಲೋಹಗಳಿಂದ ಜಾಯಿಂಟ್ಸ್ ಮಾಡ್ತಾರೆ. ಜಾಯಿಂಟ್ ನಮ್ಮ ಜಾಯಿಂಟ್ ತರನೇ ಶೇಪ್ ಮಾಡಿ ಅದನ್ನ ಅಲ್ಲಿಗೆ ಹಚ್ಚಿಕೊಡ್ತೇವೆ. ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಕೃತಕ ಕೀಲುಗಳ ಜೋಡಣೆ ಅದು ಬಾಡಿಯ ಒಳಗೆ, ನಾಟ್ ಔಟ್ಸೈಡ್. ಔಟ್ಸೈಡ್ ಗೆ ನೋಡಿ ಕಾಲು ಕಟ್ಟಾದ್ಮೇಲೆ ಹಾಕ್ತದೆ, ಅದಲ್ಲ, ಇದು ಜಾಯಿಂಟ್ ಒಳಗೇನೆ ಹಾಕೋದು. ಸೊ ಹಾಗೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಸವೆತದಿಂದ ಫ್ರಿಕ್ಷನ್ ಇಂದ ಅವರಿಗೆ ನೋವು ಜಾಸ್ತಿ ಆಗೋದು ಕಡಿಮೆ ಆಗ್ತದೆ. ಮುಖ್ಯವಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಅತಿಯಾದ ನೋವು, ಕುಂಠಿತ ಚಲನೆ, ಮತ್ತೆ ರೋಗಿ ಕೇಳಬೇಕು ನನಗೆ ಇದು ತುಂಬಾ ಕಷ್ಟ ಆಗ್ತಾ ಇದೆ, ಐ ವಾಂಟ್ ಟು ಬೆಟರ್ ಲೈಫ್
1: ಅಂದ್ರೆ ಒಂದು ಫೈನಲ್ ಸ್ಟೇಜ್ ಗೆ ಇದು ಮಾಡುವಂತ.
2: ಎಕ್ಸಾಕ್ಟ್ಲಿ, ತುಂಬಾ ತೊಂದರೆ ಇದ್ದಾಗ Grade 3, Grade 4 ಆರ್ಥರೈಟಿಸ್ ಅಂತ ಹೇಳ್ತೇವೆ, ಆ ಟೈಮ್ನಲ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್. ರೋಗಿಯ ಬೇರೆಲ್ಲ ವಿಷಯಗಳನ್ನ ಅರ್ಥ, ಅಂದ್ರೆ ಅವರ ಹಾರ್ಟ್ ಆಗಿದೆ, ಲಂಗ್ಸ್ ಆಗಿದೆ, ಬೇರೆ ಇದೆಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಮತ್ತೆ ಅವರಿಗೆ ಅಚೀವವಾಗಿ ಭಾವನೆ ಇದ್ರೆ, ಅಂದ್ರೆ ನನಗೆ ನೋವಿಲ್ಲದ ಒಂದು ಜೀವನ ಬೇಕು, ನನಗೊಂದು ಮದುವೆಗೆ ಅಟೆಂಡ್ ಆಗ್ಬೇಕು ಅಥವಾ ಮನೆಯಲ್ಲಿ ನನ್ನ ಕೆಲಸ ನಾನೇ ಮಾಡ್ಬೇಕು, ಅದು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತ
1: ಸಂದರ್ಭದಲ್ಲಿ ಇದನ್ನ ಮಾಡಬೇಕಾಗುತ್ತೆ. ಎಸ್ ಓಕೆ, ಮುಂದಿನ ಕರೆ. ಹಲೋ
5: ಹಲೋ,
1: ನಮಸ್ತೆ ನಮಸ್ತೆ, ಮಾತನಾಡಿ. ಯಾರು ಮಾತನಾಡುದು?
2: ನಮಸ್ತೆ ಹೇಳಿ.
5: ನಮಸ್ತೆ ಡಾಕ್ಟ್ರೆ.
1: ನಮಸ್ತೆ ನಮಸ್ತೆ.
5: ನನ್ನ ನನ್ನ ಪ್ರಶ್ನೆ ಅಂತ ಏನಂತ
1: ಹೇಳಿದ್ರೆ,
5: ಈ ಮಂಡಿ ನೋವು ತಂದೆ ತಾಯಿಗಳಿಗೆ ಇದ್ದರೆ ಮಕ್ಕಳಿಗೆ ಬರಬಹುದು ಸರ್
1: ಒಂದು,
5: ಮತ್ತೆ ಮಂಡಿ ನೋವು ಇದ್ದವರು ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳುವ, ಮತ್ತೆ ಇಲ್ಲದವರು ಯಾವ ರೀತಿಯ ಆಹಾರವನ್ನು ತಗೊಂಡ್ರೆ ಒಳ್ಳೇದಂತ ಹೇಳಿ ಸರ್ ರೇಡಿಯೋದಲ್ಲಿ ಉತ್ತರ ಕೇಳ್ತೀನಿ.
1: ಎಸ್ ಓಕೆ, ರೇಡಿಯೋದಲ್ಲಿ ಕೇಳ್ತೀರಾ? ಎಸ್.
2: ಮಂಡಿ ನೋವು ಅಂತ ನೀ ಅಷ್ಟು ಅರ್ಥ ಆಗ್ತದೆ, ಇದು
1: ಮಕ್ಕಳಿಗೂ
2: ಕೂಡ ಬರುತ್ತೆ, ತಂದೆಯಿಂದ ಇದು ಫ್ಯಾಮಿಲಿ ಕಲ್ಲು ಕೂಡ ರನ್ ಆಗುತ್ತೆ. ಬಟ್ ನೀವು ಒಳ್ಳೆ ಒಂದು ಕೇರ್ ತಗೊಂಡ್ರೆ ಅಷ್ಟು ಬೇಗ ಬರೋದಿಲ್ಲ. ಈಗ ಎಲ್ಲರಿಗೂ ಕೂಡ ಪ್ರಾಯ ಆಗ, ಕೆಲವರಿಗೆ 60ರಲ್ಲಿ ಬರ್ಬೋದು, ಕೆಲವರು 55ರಲ್ಲಿ ಬರ್ಬೋದು, ಕೆಲವರು 70ರಲ್ಲಿ ಬರ್ಬೋದು, ಕೆಲವರು 75 ನಂತರ ಬರ್ಬೋದು. ಈ ಒಂದು ಜಾಯಿಂಟ್ ಸವೆತದಿಂದ ಬರುವಂತ, ಮತ್ತೆ ಅವರ ಜೀವನ ಶೈಲಿ ವ್ಯಾಯಾಮವೇ ಇಲ್ಲ, ತುಂಬಾ ಬೊಜ್ಜಿರೋದು, ಅಂತವರೆಲ್ಲ ಸ್ವಲ್ಪ ಜಾಸ್ತಿ ಕಾಣುದು. ತುಂಬಾ ಸ್ಪೋರ್ಟಿಂಗ್ ಇಂಡಿವಿಜುವಲ್ಸ್ ಜಾಸ್ತಿ ಅಂದ್ರೆ ತುಂಬಾ ಓಡೋದು, ತುಂಬಾ ಎಲ್ಲ ಹಿಂದೆ ಮಾಡಿದ್ರೆ ಕೂಡ ಆಗ್ತದೆ, ಮತ್ತೆ ಹಿಂದೆ ಪೆಟ್ಟಾಗಿದ್ರೆ ಜಾಯಿಂಟ್ ಅಲ್ಲಿ ಆಗ ಕೂಡ ಬರ್ತದೆ. ಸೊ ಇವರ ಪ್ರಶ್ನೆ ಒಂದು ನೇರ ಪ್ರಶ್ನೆ, ಅವರದು ಫ್ಯಾಮಿಲಿಯಲ್ಲಿ ಇರ್ತದೆ, ಫ್ಯಾಮಿಲಿಯಲ್ಲಿ ಇರ್ತದೆ, ಆದ್ರೆ ಅಷ್ಟು ಜೋರಾಗಿಲ್ಲ, ಮತ್ತೆ ಅದನ್ನ ನಾವು ಡಿಲೇ ಮಾಡ್ಬೋದು. ಈಗ ನಿಮ್ಮ ತಂದೆ ತಾಯಿಗಳಿಗೂ ಇತ್ತು ಅಂತ ಹೇಳಿ ಅದ್ರಲಿಕ್ಕೆ ಏನಿಲ್ಲ, ನಮ್ಗೆ ಅವರ ಬಾಡಿ ಈಗ ತುಂಬಾ ತೋರ ಇದ್ರೆ, ನಮ್ಗೆ ಸಾಧ್ಯ ಇದ್ರೆ ಸಣ್ಣ ಪ್ರಾಯದಿಂದ ಬಾಡಿ ಇದೊಂದು ವೆಯ್ಟ್ ಜಾಸ್ತಿ ಆಗದಾಗ ನೋಡ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಮಾಡೋದು, ಇದ್ರದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿಯನ್ನ ಅಥವಾ ನಿಮ್ಮ ಸ್ನಾಯುಗಳನ್ನ ಟೋನ್ ಪೊಸಿಷನ್ ಅಲ್ಲಿ ಇಟ್ಟರೆ ಆ ಒಂದು ಆಸ್ಟಿಯೋಆರ್ಥರೈಟಿಸ್ ಅನ್ನು ಮುಂದೆ ಹಾಕ್ಬೋದು. 70ರಲ್ಲಿ ಬರೋದನ್ನು 75ಕ್ಕ 80ಕ್ಕ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಬಾಡಿ ವೆಯ್ಟ್ ರಿಡಕ್ಷನ್, ಅನ್ನೆಸರಿ ಓವರ್ ಯೂಸ್ ಮಾಡೋದು ಮಾಡಬಾರದು. ಖಂಡಿತವಾಗಿ ಒಳ್ಳೆ ಆಹಾರ, ವಿಟಮಿನ್ ಮತ್ತು ಇರುವಂತಹ ಆಹಾರದಿಂದ ಕೂಡ ಒಳ್ಳೇದಾಗ್ತದೆ. ಮತ್ತೆ ಅನಗತ್ಯವಾಗಿ ಕೆಲವು ವಿಚಾರಗಳನ್ನು ಮಾಡಬಾರ್ದು, ಈವನ್ ಬಾಡಿ ಸ್ಮೋಕಿಂಗು ಅಂತದೆಲ್ಲ
1: ಮಾಡಬಾರ್ದು ಅಂತ. ಎಸ್. ಮುಂದಿನ ಮತ್ತೊಂದು ಕರೆ. ಹಲೋ
6: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ.
6: ಕೊಟ್ಟಾರದಿಂದ ಕುಸುಮಾಕರ.
1: ಕುಸುಮಾಕರ
6: ನಮಸ್ಕಾರ.
2: ನಮಸ್ಕಾರ ಕುಸುಮಾಕರ ಅವರೇ.
6: ಇದು ಒಂದು ಜನರದೊಂದು ತಪ್ಪು ಕಲ್ಪನೆ, ಅದಕ್ಕೊಂದು ಪ್ರಶ್ನೆ ನಂದು. ಇದು ಎಂತ ಈ ಗಂಟು ನೋವಿಗೆ ನೋವೆಲ್ಲ ಬಂದ್ರೆ ಅದಕ್ಕೆ ಮದ್ದಿಲ್ಲ, ಡಾಕ್ಟರ್ ಅಲ್ಲಿ ಹೋದ್ರೆ ಪೇನ್ ಕಿಲ್ಲರ್ ಕೊಡುದು, ನೋವಿನ ಮದ್ದು ಕೊಡುದು, ಅದಕ್ಕೆ ಅವರವರೇ ಈಗ ಮೆಡಿಕಲ್ ಅಲ್ಲಿ ತಗೊಳ್ತಾರೆ ಅಂತ ಹೇಳಿದ್ರಿ ನೀವು, ಅದರ ಬಗ್ಗೆ ಏನ್ ಹೇಳ್ತೀರಿ? ಅದು ಪೇನ್ ಕಿಲ್ಲರೇ ಕೊಡುವುದು, ಅವರು ಸುಮ್ಮನೆ ಹೋಗ್ಬೇಡಿ ಅಂತ ಕೆಲವು ಜನರು ಅವರಿಗೆ ಹೇಳುದುಂಟು, ಅದರ ಬಗ್ಗೆ ಒಂದು ಹೇಳಿ. ತಪ್ಪು ಕಲ್ಪನೆ ಹೋಗುದಕ್ಕೋಸ್ಕರ ರೇಡಿಯೋದಲ್ಲಿ
1: ಕೇಳ್ತೇನೆ.
2: ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಅದೇ ಹೇಳ್ತಾರೆ, ಅಲ್ಪ ಪೌಂಡಲ್ಲಿ 6 ಕೊರ್ಪಿನ ಬೇರೆ ಮಾತ್ರ ಅಂತಲ್ಲ. ನಿಜವಾಗಿ ನಮ್ಮ ಉದ್ದೇಶ ಏನಂತ ಒಮ್ಮೆ ನೋಡಿ, ನೀವು ತುಂಬಾ ನೋವಿನಿಂದ ಬಂದಂತ ಒಬ್ಬ ವ್ಯಕ್ತಿಗೆ ನೋವು ಕಡಿಮೆ ಮಾಡೋದು ನಮ್ಮ ಉದ್ದೇಶ. ನಾನು ಯಾವಾಗ್ಲೂ ಹೇಳಿದೆ, ಒಬ್ಬ ಡಾಕ್ಟರ್ ಆಗಿ ನಮ್ಮ ಮುಖ್ಯ ಕೆಲಸ ಇಫ್ ಪಾಸಿಬಲ್ ನಾವು ಜೀವ ಉಳಿಸ್ತೇವ ಇಲ್ವ ಗೊತ್ತಿಲ್ಲ, ಅದು ನೋವು ಕಡಿಮೆ ಮಾಡ್ಬೋದು. ಆ ನೋವು ಇದರಿಂದ ಇರ್ಬೋದು, ಯಾವ್ದ್ರಿಂದ ಮಾತ್ರದಿಂದ ಇರ್ಬೋದು. ಆ ನೋವು ನಾವು ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡುವಾಗ ಒಂದು ಮಾನಸಿಕವಾಗಿರುವಂತಹ ಒಂದು ನೋವು ತುಂಬುಲವನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಅದು ನಮ್ಮ ಒಂದು ಒಳ್ಳೆ ಒಂದು ನಮ್ಗೆ ದೇವರು ಕೊಟ್ಟಂತ ಒಂದು ಅಥವಾ ನಾವು ಒಂದು ಕೊಟ್ಟ ತಗೊಂಡಂತ ಒಂದು ನಮ್ಗೆ ಒಂದು ಒಂದು ಅವಕಾಶ
1: ಅವಕಾಶ ಅಂತ ಹೇಳ್ಬೋದು.
2: ವಿ ಕ್ಯಾನ್ ರಿಡ್ಯೂಸ್ ಅ ಪೇನ್, 100% ವಿ ಕ್ಯಾನ್ ರಿಡ್ಯೂಸ್ ಅ ಪೇನ್. ಅದು ಜಸ್ಟ್ ಒಂದು ಮಾತ್ರೆಯಿಂದ ಮಾತ್ರ ಅಲ್ಲ, ಮಾತಾಡೋದ್ರಿಂದ ಇರ್ಬೋದು, ಫಸ್ಟ್ ಏಡ್ ಕೊಡೋದ್ರಿಂದ ಆಗ್ಬೋದು, ಸಣ್ಣದೊಂದು ಏನಾದರೂ ಒಂದು ಐಸ್ ಇಡೋದ್ರಿಂದ ಆಗ್ಬೋದು. ಇಫ್ ಯು ಡನ್ ಇಟ್ ವಿತ್ ಪ್ರಾಪರ್ ಕೇರ್, ನಾನು ಖಂಡಿತವಾಗಿ ರಿಡ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಗಂಡು ನೋವು ಜೋರಾಗಿ ಬಂದಂಥ ವ್ಯಕ್ತಿಗೆ ನಾನು ಪೇನ್ ಕಿಲ್ಲರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಕೊಡ್ತೇನೆ? ಆದರೆ ಅದು ಒಂದು ನಿಯಮಿತ ಪ್ರಮಾಣದಲ್ಲಿ, ಅವರ ಏಜು, ಅವರಲ್ಲಿ ಅವರಿಗೆ ಬೇರೆ ಕಾಯಿಲೆ ಇರ್ಬೋದು, ಡಯಾಬಿಟಿಸ್, ಬಿ ಪಿ ಅಥವಾ ಕಿಡ್ನಿ ಕಾಯಿಲೆ ಎಲ್ಲ ಇದ್ರೆ ಅದನ್ನು ಕೇಳ್ಬಿಟ್ಟು, ಅಲರ್ಜೀಸ್ ಇದ್ರೆ ಕೇಳ್ಬಿಟ್ಟು ಡಾಕ್ಟರ್ ಕೊಡ್ತಾರೆ. ಅದೇ ನೀವು ಫಾರ್ಮಸಿ ಅವ್ರ ಹತ್ರ ಹೋದ್ರೆ ಅವ್ರಿಗೇನು ಗೊತ್ತಾಗ್ತದೆ? ಅವ್ರಿಗೆ ಅದೆಲ್ಲ ಗೊತ್ತಾಗುದಿಲ್ಲ. ಅವರೇನು ನಿಮ್ಗೆ ನೋವಿನ ಮಾತ್ರ ಇರೋದ್ರಲ್ಲಿ ಬೆಸ್ಟ್ ನೋವಿನ ಟು ಟೆಲ್ ಯು ದ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಲೆವೆಲ್ ಹೇಳೋದಂತೆ, ನಾನು ಯಾವ್ದೇ ಕಂಪೆನಿ ಹೆಸರು ಹೇಳೋದಿಲ್ಲ. ಒಂದು ಡೈಕ್ಲೋಫೆನಾಕ್ ಸೋಡಿಯಂ ಅಂತ ಇದೆ, ಅದು ಒಳ್ಳೆ ಮದ್ದು ನೋವು ಕಡಿಮೆ ಮಾಡ್ಲಿಕ್ಕೆ. ಆದ್ರೆ ಅದು ಒಳ್ಳೆ ಮದ್ದು ಎಷ್ಟು ಉಂಟು, ಅದರಲ್ಲಿ ಸೈಡ್ ಎಫೆಕ್ಟ್ಗಳು ಇದೆ, ಎಸಿಡಿಟಿ ಆಗ್ಬೋದು, ಕಿಡ್ನಿಗೆ ತೊಂದರೆ ಬರ್ಬೋದು, ಬ್ರಾಂಕಿಲ್ ಅಸ್ತಮಾ ಬರ್ಬೋದು. ಸೊ ಈ 10 ಹಲವಾರು ಕಾರಣ ಇದೆ. ಅದು ಕೆಲವು ಏಜ್ ಅಲ್ಲಿ ಕೊಡ್ಲಿಕ್ಕಿಲ್ಲ, ಕೆಲವು ಅಲರ್ಜಿ ಇದ್ರೆ ಕೊಡ್ಲಿಕ್ಕಿಲ್ಲ, ಕಿಡ್ನಿ ಇದ್ರೆ ಕಿಡ್ನಿ ತೊಂದರೆ ಇದ್ರೆ ಕೊಡ್ಲಿ, ಇದೆಲ್ಲ ಗೊತ್ತಿರೋದಾರಿಗೆ ಡಾಕ್ಟರ್ಗೆ 4.5 ವರ್ಷ ಕಲ್ತಾಗ ಅದನ್ನೆಲ್ಲ ಕಲ್ತಿರ್ತಾರೆ ಡೀಟೇಲ್. ಈವನ್ ಫಾರ್ಮಸಿ ಅವರು ಕಲ್ತಿದ್ದಾರೆ, ಬಟ್ ಅವರಿಗೆ ಅದ್ರ ಟೈಮ್ ಇಲ್ಲ, ಮತ್ತೆ ಅವರಿಗೆ ಅದನ್ನ ಅಷ್ಟು ಡೀಪ್ ಆಗಿರೋದಿಲ್ಲ ಅವರು. ಸೊ ಹಾಗಿರುವಾಗ ಅವ್ರೇನ್ ಮಾಡ್ತಾರೆ, ಪಾಪ ಅವ್ರಿಗೆ ಕೊಟ್ಟದ್ 4 ಮಾತ್ರ ಕೊಡ್ತಾರೆ, ಯಾರು ಬಿಲ್ ಕೊಡೋದಿಲ್ಲ, ಅವ್ರೇನ್ ಮಾಡ್ತಾರೆ ಕೊಟ್ಬಿಡ್ತಾರೆ. ಸೊ ನೀವು ಕೊಟ್ಟದಕ್ಕೆ ಪುರಾವೆ ಕೂಡ ಇಲ್ಲ, ಹಾಗೆ ನಾವು ಕೊಡುವಾಗ ಅದು ಕೊಡಬಾರ್ದು. ಈಗ ನಾನು ಡಾಕ್ಟರ್ ಆಗ ನಾವೆಲ್ಲರಿಗೆ ನಮ್ಮ ನಿಜವಾಗಿ ನಮಗೆ ಜಾಸ್ತಿ ಹೆದರಿಕೆ ಆಗ್ತದೆ, ಯಾವುದೇ ಮಾತ್ರೆ ಕೊಡುವಾಗ ಎಷ್ಟು ಸೈಡ್ ಎಫೆಕ್ಟ್ ಇದೆ, ಅದು ಅವರಿಗೆ ಬರ್ಬೋದಾ ಅಂತ ನೋಡಿ ಕೊಡ್ತೇವೆ. ಜನರು ತಿಳ್ಕೊಳ್ಬೇಕಾಗಿದ್ದು ಅದು, ಅಬ್ಬ ಡಾಕ್ಟರ್ ಕೊಡೋದಕ್ಕೂ ಅಂಗಡಿಯವ್ರು ಕೊಡೋದಕ್ಕೂ ಏನು ವ್ಯತ್ಯಾಸ ಏನಂತ ಹೇಳಿದ್ರೆ, ಡಾಕ್ಟರ್ ಕೊಡುವಾಗ ಒಬ್ಬ ಏನು ಕ್ವಾಲಿಫೈಡ್ ಪದವೀಧರ ಆಗಿದ್ದಂಥ ಒಬ್ಬ ಡಾಕ್ಟರ್ ಕೊಡುವಾಗ ಅವನದೆಲ್ಲ ನೋಡಿ ಕೊಡಬೇಕು. ಅದಕ್ಕೆ ಅವ್ರು ಒಂದು ವರ್ಷ ಟ್ರೈನಿಂಗ್ ಕೂಡ ಮಾಡ್ತಾರೆ, ಒಂದು ಕಲ್ತಿರ್ತಾರೆ ಟ್ರೈನಿಂಗ್ ಮಾಡಿದ್ರೆ. ಅದು ಮತ್ತೆ ನೀವು ಅಂಗಡಿಯಲ್ಲಿ ತಗೊಳ್ಳೋದಕ್ಕೆ ಡಿಫ್ರೆನ್ಸ್ ಅಷ್ಟೇ. ಯಾಕಂದ್ರೆ ನಾನು ನಮ್ದು ನಮಗೆ ತಿಳುವಳಿಕೆ ಬೇಕು. ಯಾಕೆ ನೀವು ಅದು ಡಾಕ್ಟರ್ ಕೊಟ್ಟಾಗ ಡಾಕ್ಟರ್ಗೆ ಹೇಗೂ ನೋವಿನ ಮಾತ್ರೆ ಕೊಡೋದಲ್ಲ, ಅವನ ಅಂಗಡಿಯವನು ಕೊಡ್ತಾರೆ, ಅವ್ರು ಇವ್ರು ನೋಡಿ ಕೊಡ್ತಾರೆ ಅವರ ಜೀವಕ್ಕೆ ಅದು ಏನೋ ಪ್ರಾಬ್ಲಮ್. ಮತ್ತೆ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ಲಿ ಹೇಳಿದ್ರೆ ಅದನ್ನು ಚೇಂಜ್ ಮಾಡ್ತಾರೆ. ಈಗ ನಾನು ಎಷ್ಟೋ ಸರ್ತಿ ಒಂದು ಮಾತ್ರೆ ಕೊಟ್ಟಾಗ ಅವ್ರು ಹೇಳಿದೆ, ಈ ಮಾತ್ರೆಗೆ ನಿಮ್ಗೆ ಏನೋ ತೊಂದರೆ ಆದ ನನಗೆ ಒಂದು ಫೋನ್ ಮಾಡಿ ಹೇಳಿ, ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಮತ್ತೆ ಎಲ್ಲ ಸೈಡ್ ಎಫೆಕ್ಟ್ ಅನ್ನು ನಾವು ಹೇಳಲಿಕ್ಕೂ ಆಗೋದಿಲ್ಲ, ನಮ್ಮ ಮನಸ್ಸಲ್ಲಿ ಇರ್ತದೆ. ಸೊ ಇನ್ನೊಂದೇನು ಗೊತ್ತು, ಒಂದು ಆಪರೇಷನ್ ಮಾಡುವಾಗಲಿ ಎಲ್ಲವನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಕೆಲವನ್ನ ನಾವು ಹೇಳ್ತೇವೆ ಹೇಳಬೇಕಾದ್ದು. ಮತ್ತು ನಮ್ಮ ಮನಸ್ಸಲ್ಲಿ ಇರ್ತದೆ, ನೀವು ಫೋನ್ ಮಾಡಿ ಹೇಳ ಇದು ನಿಮಗೆ ಇದು, ಯಾಕಂದ್ರೆ ಒಂದು ಮಾತ್ರೆಗೆ ಒಂದೊಂದು ವ್ಯಕ್ತಿಗಳಲ್ಲಿ ಒಂದೊಂದು ಥರದ ಪರಿಣಾಮಗಳು ಬರ್ಬೋದು. ಹಾಗೆ ಒಂದು ಮಾತ್ರೆ ನನಗೆ ಮೂರು ನಾಲ್ಕು ಸೈಡ್ ಎಫೆಕ್ಟ್ ಹೇಳಿದ್ರು ಕೂಡ 40 ಅದೆಲ್ಲ ನಮಗೆ ಗೊತ್ತಿರ್ತದೆ. ಅದನ್ನು ನಾವು ತಿಳ್ಕೊಂಡು ಕೊಡ್ತೇವೆ, ಫಾರ್ಮಸಿಯವ ಹಾಗೆ ಕೊಡ್ತಾನೆ. ಮತ್ತೆ ನೀವು ಹೇಳಿದ್ರು ವಾರದ ಆ ಗಂಟಿನವಾಗಿ ನೋವಿನ ಮಾತ್ರೆ ಮಾತ್ರ ಚಿಕಿತ್ಸೆ ಖಂಡಿತವಾಗಿ ಇಲ್ಲ. ನಾನು ಈಗ ಬಂದಾಗಿದ್ದಿಂದ ಹೇಳ್ತಾ ಇದ್ದೇನೆ, 1,000 ಕಾರಣ ಇದೆ. ಆ 1,000 ಕಾರಣ ಗಂಟು ನೋವು ಇರೋದನ್ನು ಯಾವುದಂತ ಕಂಡು ಹಿಡಿದು ನನ್ನಿಂದ ಆಗ್ತದಾದ್ರೆ ನಾನೇ ಕೊಡ್ತೇನೆ ಚಿಕಿತ್ಸೆ, ನನ್ನಿಂದ ಆಗುದಿಲ್ಲ ಆದ್ರೆ ನೆಕ್ಸ್ಟ್ ಯಾರದ ಹೊರತು ಕೊಡ್ತೇನೆ. ನನ್ನಿಂದ ಆಗುದಿಲ್ಲ ಯಾರಿಂದಲೂ ಆಗುದಿಲ್ಲ ಆದ್ರೆ ಅದಕ್ಕೂ ಕೂಡ ಹೇಳ್ತೇವೆ, ಇದನ್ನು ಈ ತರ ಕಂಟ್ರೋಲ್ ಮಾಡ್ಬೋದಮ್ಮ, ಈ ಮಾಡ್ಬೋದು. ಸೊ ದಯವಿಟ್ಟು ಈ ಥರದ ತಗೊಳ್ಳಿ ಅಂತ ಹೇಳಿದೆ. ನಮ್ಮ ಎಲ್ಲ ನಮ್ಮ ಸಿಸ್ಟಮಲ್ಲೇ ಆಗುದಿಲ್ಲ ಆದ್ರೆ ಅವರಿಗೆ ಕೂಡ ಹೊರಗಿನ ಬೇರೆ ಸಿಸ್ಟಮ್ಗಳಿಂದ ಈಗ ಅಲೋಪತಿನೇ ಆಗುದಿಲ್ಲ, ಅದು ಕೂಡ ಅವರಿಗೆ ನಾವು ಇದು ಮುಕ್ತವಾಗಿ ಅವರಿಗೆ ಆಯ್ಕೆ ಕೂಡ ಕೊಡ್ತೇವೆ. ಈಗ ತುಂಬಾ ಟ್ರೀಟ್ಮೆಂಟ್ ಮಾಡಿ ಒಂದು ಗುಣ ಆಗ್ಲಿಲ್ಲ ಒಂದು ವ್ಯಕ್ತಿಗೆ ಅಂತ ಹೇಳಿ, ಆಗ ಅವ್ರು ಬಂದು ಕೇಳ್ತಾರೆ, ಸರ್ ನನ್ಗೆ ಬೇರೆ ಒಂದು ಸಿಸ್ಟಮ್ ನಾನು ಮಾಡ್ತೇನೆ, ಅದಕ್ಕೆ ನಿಮ್ಮ ಇದೇನಾದ್ರೂ ಉಂಟ ಸಲಹೆ ಉಂಟ ಅಂತ. ನಾವು ಖಂಡಿತವಾಗಿ ಮಾಡಿ ಇದೆಲ್ಲ ವಿಷಯದಲ್ಲಿ ಜಾಗ್ರತೆ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಕೊಡೋ ಮಧ್ಯೆಗೆ ನಾವು ಜವಾಬ್ದಾರ, ಯಾಕಂದ್ರೆ ವೆನೆವರ್ ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಹಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಪೇಷಂಟ್. ಅವನು ನೋಡ್ಬಿಟ್ಟು ಕೊಡ್ತಾನೆ, ಇದು ಈಗೆಲ್ಲ ಸೈಡ್ ಎಫೆಕ್ಟ್ ಇದ್ರೆ ಈಗೆಲ್ಲ ಬದು ಯಾರಲ್ಲಿ ಬರ್ಬೋದು ನೋಡಿಕೊಂಡು. ಈಗಂತೂ ಅದು ಭಾಳ ಇಂಪಾರ್ಟೆಂಟ್, ನೀವು ಔಷಧ ಅಂಗಡಿಯಲ್ಲಿ ತಗೊಂಡ್ರೆ ನೀವು ಅದು ಹಾಗೆ ತಗೊಳ್ತೀರಿ, ಅದು ನಿಮಗೆ ಯಾವ ರೀತಿಯ ಪರಿಣಾಮಗಳು, ಎಷ್ಟೋ ಜರ್ತಿ ಪ್ರಾಬ್ಲಮ್ ಆಗುತ್ತೆ. ಅವರು ಈ ಸಣ್ಣ ಮಕ್ಕಳಿಗೆ ಕೂಡ ಔಷಧವನ್ನು ಔಷಧ ಅಂಗಡಿಯಲ್ಲಿ ತಗೊಳ್ಳೋದು ನಾನು ನೋಡಿದ್ದೇನೆ. ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಪಾಪ ಅವರ ಅವ್ರಿಗೆ ಗೊತ್ತಿಲ್ಲ, ಒಂದು 10 ರೂಪಾಯಿ 40 ರೂಪಾಯಿ 50 ರೂಪಾಯಿ 100 ರೂಪಾಯಿ 1,000 ರೂಪಾಯಿ ಉಳಿತದೆ ಅಂತ ಹೇಳ್ಕೊಂಡು ಮಾಡಿದರೆ ಜೀವಕಪಾಯ ಬರ್ಬೋದು. ಬಟ್ ಅದನ್ನು ಯಾವತ್ತೂ ಕೂಡ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವ್ಯವಸ್ಥೆ ಆಗಿದೆ.
1: ಕರೆಕ್ಟ್,
2: ಖಂಡಿತವಾಗಿ ಫಾರ್ಮಸಿ ಇವರು ಕೂಡ ಇಲ್ಲ, ಅದನ್ನು ಅವರು ಸ್ವಯಂ ಪ್ರೇರಿತರಾಗಿ ಅಥವಾ ಅದನ್ನು ಪಾಪ್ಯುಲರ್ ಮಾಡ್ಯಾರ ಬಂದು ಕೇಳ್ತಾರೆ, ಅವರಿಗೆ
1: ಕೊಟ್ಟು ಬಿಡ್ತಾರೆ.
2: ಮುಖ್ಯವಾಗಿ ಬೇಕು ನಾ ಅವರು ಕೊಡಬಾರ್ದು ಇವರು ಕೂಡ ಕೇಳಬಾರ್ದು. ಅದಕ್ಕೆ ಕಾರಣ ಜನರಲ್ಲಿ ತಿಳುವಳಿಕೆ ಬರಬೇಕು. ಬಹುಶಃ ಈ ಅಂಗಡಿಯನ್ನು ಅಂಗಡಿಗೆ ಹೋಗಿ ಮದ್ದು ತಗೊಳ್ತಾರಲ್ಲ, ಈಗ ನಾವು ಅಂಗಡಿಗೆ ಹೋಗಿ ಅಕ್ಕಿ ಬೇಳೆ ತಗೊಂಡಾಗ ಮದ್ದು ತಗೊಳ್ತಾರೆ, ಅದು ಹೇಳ್ಬಿಟ್ಟು ತಗೊಳ್ತಾರೆ, ಅದು ಖಂಡಿತವಾಗಿಯೂ ನಿಲ್ಲಬೇಕು. ಬೇರೆ ದೇಶಗಳಲ್ಲಿ ಒಂದು ಔಷಧ ಬಗ್ಗೆ ಎಷ್ಟು ಇದು ಖಾತ್ರಿ ಮಾಡ್ತಾರೆ ಅಂತ ಹೇಳ್ತಾರೆ, ಅದನ್ನೊಂದು ಆ ಮಾತ್ರೆ ಕಂಪನಿಯಿಂದ ಪ್ರಾಡಕ್ಟ್ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ, ಅಲ್ಲಿಂದ ಅದು ಯಾವ ವ್ಯಕ್ತಿಗೆ ಸೇರ್ತದೆ ಅದು ಕಂಪ್ಲೀಟ್ ಅದನ್ನು ಟ್ರೇಸ್ ಮಾಡಬಹುದು.
1: ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್,
2: ಕನ್ಸ್ಯೂಮರ್ ಅದು ಅಕೌಂಟಬಿಲಿಟಿ ಇರ್ತದೆ. ನಮ್ಮ ದೇಶದಲ್ಲಿ ಅಂತ ಒಂದು ಇದಿಲ್ಲ, ನಮ್ಮಲ್ಲಿ ಏನಂದ್ರೆ ಈಸಿಯಾಗಿ ಸಿಗುತ್ತೆ. ಎಷ್ಟೋ ಕಡೆ ನಿಮ್ಗೆ
1: ಹೋದ್ರೆ ಟ್ಯಾಬ್ಲೆಟ್ಸ್ ಕೂಡ
2: ಸಿಗಬಹುದು, ಯಾಕಂದ್ರೆ ನೀವು ಯುಕೆ ಯುಎಸ್ ಎಲ್ಲ ಹೋದ್ರೆ ಅಲ್ಲಿ ಒಂದು ಪ್ಯಾರಾಸಿಟಮಾಲ್ ತಗೊಳ್ಳಿ ಕೂಡ ಕಷ್ಟ ಉಂಟು. ಓವರ್ ದ ಕೌಂಟರ್ ಅಂತೇಳಿ ಒಂದು ಕೆಲವು ಮದ್ದಿದೆ, ಅದು ಬಿಟ್ಟು ಬೇರೆ ಎಲ್ಲ ಮದ್ದಿಗೆ ಡಾಕ್ಟರ್ ಖಚಿತವಾದ ಪ್ರಿಸ್ಕ್ರಿಪ್ಷನ್ ವಿತ್ ದ ಡೇಟ್ ಸೀಲು ಅವ್ರ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದ್ರೆ ಮಾತ್ರ ಸಿಗುತ್ತೆ, ಇಲ್ಲಿ ಕೆಲವೊಂದು ಮದ್ದಿಗೆ ಮಾತ್ರ ಇದೆ. ಸೊ ಅದರಿಂದಾಗಿ ಏನಾಗ್ತದೆ, ಈಗಲೂ ಈಗ ತುಂಬ ಜನ ಫಾರ್ಮಸಿಸ್ಟ್ ಕೊಡೋದಿಲ್ಲ. ಹಾಗೆ ಅವ್ರು ಹೇಳ್ತಾರೆ, ನೀವು ಡಾಕ್ಟರ್ ಹತ್ರ ಚೀಟಿ ತಗೊಂಬನ್ನಿ ಅಥವಾ ನೀವು ಒಂದು ವರ್ಷದ ಹಿಂದೆ ನೋಡಿದ ಆಗುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದಟ್ ಇಸ್ ಕರೆಕ್ಟ್, ಯಾಕಂದ್ರೆ ಜೀವಕ್ಕೆ ಒಂದು ಬೆಲೆ ಇದೆ ಅಲ್ವಾ, ನಮ್ಮ ಜೀವ ನಮ್ಗೆ ಅಪ್ಯಾಯಮಾನ. ಅದನ್ನು ನಾವು ಸುಮ್ಮನೆ ಒಂದು ಇಷ್ಟು ಸಣ್ಣ ಒಂದು ಮಾತ್ರೆ 50 ರೂಪಾಯಿ 100 ರೂಪಾಯಿ 1,000 ರೂಪಾಯಿ 50 ಉಳಿತದೆ ಅಂತ ಹೇಳಿ ಮಾಡುತ್ತೆ. ನನ್ಗೆ ಗೊತ್ತಿದೆ, ನಾನು ಬಡತನ ಮತ್ತೆ ಕಷ್ಟ ಕಾರ್ಪಣ್ಯಗಳು ನನ್ಗೆ ಗೊತ್ತಿದೆ, ಅದನ್ನು ತಿಳ್ಕೊಂಡೆ ನಾನು ಹೇಳೋದು. ಕೆಲವು ಸರ್ತಿ ಹಾಗೆ ನಾವು ನಮ್ಗೆ ಅನಿಸ್ತದೆ ಈ ಬೇರೆಗೆಂಚಿನ ಗೊತ್ತಾಗ್ಬೋಣ ಅಂತ ನಾವು ತಿಳ್ಕೊಂಡವ್ರೆ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಇಂಥ ಒಂದು ಮದ್ದನ್ನು ಕೇಳಿ ತಗೊಳ್ಳೋದು, ಎಸ್ಪೆಷಲಿ ಅಂಗಡಿಗಳಿಂದ ನಾವು ಕಡಿಮೆ ಮಾಡಬೇಕು, ತಗೊಳ್ಳೋದೇ ಇರಬೇಕು. ಅದಕ್ಕೆ ಖಚಿತವಾಗಿ ಖಂಡಿತವಾಗಿ ನಾವು ಎಲ್ಲ ಕಡೆ ತಿಳುವಳಿಕೆ ಮಾತ್ರ ಇಂಥದ್ರಲ್ಲಿ ಒಂದು ಇದಾಗ್ತದೆ, ಇಲ್ಲಾಂದ್ರೆ ತುಂಬ ರೂಲ್ಸ್ಗಳಿಂದಲೇ ಕೆಲಸ ಆಗೋದಿಲ್ಲ. ಜನರಲ್ಲಿ ತಿಳುವಳಿಕೆ ಇರಬೇಕು, ಎಷ್ಟು ತನಕ ಈಗ ಮಾಡ್ಬೋದು. ಒಂದು ಜ್ವರಕ್ಕೆ ಪ್ಯಾರಾಸಿಟಮಾಲ್ ತಗೊಂಡ್ರು ಅಂತ ತಿಳ್ಕೊಳ್ಳಿ, ಅದು ಓಕೆ, ಬಟ್ ಅದು ನೆಕ್ಸ್ಟ್ ಡಾಕ್ಟರ್ಗೆ ತೋರಿಸ್ಬೇಕು. ಅದು ಮಾಡಿಲ್ಲ ಅಂದರೆ ಅದು ಉಳಿತು ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ, ಮತ್ತೆ ಆ ಜ್ವರ ಜಾಸ್ತಿ ಆಗಿ ಬೇರೆ ಯಾವುದೋ ಸೋಂಕಾಗಿ ಟಿ ಬಿ ಕೂಡ ಆಗಿರ್ಬೋದು. ಆಗ ಅವ್ರು ತೊಂದರೆ ಬಂದು ಹೆಮಪ್ಟೈಸಿಸ್ ಆಗಿತ್ತು, ಲಂಗಿನ ಒಂದು ಪೋರ್ಷನ್ ತಗೊಳ್ಳೋ ತನಕ ಬಂದದುಂಟು. ಒಂಚೂರು ಜ್ವರ ಇತ್ತೇ ಅನ್ನ ಪ್ರತಿದಿನ ಮಾತ್ರೆ ಜ್ವರತ ಮಾತ್ರೆ ಜೊತೆ ಇತ್ತು 20 ಅಂಡಿ ಸರ್, ಆಗ ಗೊತ್ತಾಗ್ತದೆ. 20 ನಾವು ವೇಸ್ಟ್ ಮಾಡಿದೆ. 18 ದಿವಸದ ಹಿಂದಿನ ನಾನು ಟ್ರೀಟ್ಮೆಂಟ್ ಚಾಲು ಮಾಡಿದ್ರೆ ಇಷ್ಟೊತ್ತಿಗೆ ಮುಗ್ದೋಗ್ತಿತ್ತು. ಅಷ್ಟು ದಿವಸದಲ್ಲಿ ನಾವು ಜನರಿಗೆ ಬೇರೆಯವರಿಗೆ ಸ್ಪ್ರೆಡ್ ಮಾಡೋದು ಕೂಡ ಕಡಿಮೆ ಆಗ್ತಿತ್ತು ಅಂತ ಅನಿಸ್ತದೆ. ಒಂದು ಸಣ್ಣ ಟಿ ಬಿ ಕಾಯಿಲೆ ಆ ಥರದ ಒಂದು ಪರಿಸ್ಥಿತಿ. ಸೊ ದಯವಿಟ್ಟು ನೀವು ಮೆಡಿಸಿನ್ಸ್ ಅನ್ನು ಸೂತ್ರವಾದ ಸಲಹೆಯೊಂದಿಗೆ ತಗೊಳ್ಳಿ.
1: ಗಂಟು ನೋವಿದ್ರೆ ಮೂಳೆ ತಜ್ಞರೊಂದಿಗೆ,
2: ಮೂಳೆ ತಜ್ಞರು ಅಥವಾ ರೂಮಟಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡೇ ತಗೊಳ್ಳಿ. ಯಾವ ಕಾಯಿಲೆ ಕೂಡ ನೀವು ಮದ್ದನ್ನು ತಗೊಳ್ಳುವಾಗ ಎಸ್ಪೆಷಲಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ದಯವಿಟ್ಟು ಮೆಡಿಕಲ್ ಶಾಪಿಂದ ತಗೊಳ್ಳೋದನ್ನು ಕೂಡ ಒಂದು ಅಭ್ಯಾಸ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ.
1: ಕಾರ್ಯಕ್ರಮದ ಸಮಯ ಕೂಡ ಮುಗಿಯಿತು.
2: ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಂತ ಸೈಫುಲ್ಲಾ ಅವರಿಗೂ ಹಾಗೂ ರೇಡಿಯೋ ಸಾರಂಗ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳು.
1: ಎಸ್ ಓಕೆ, ಅಮೂಲ್ಯವಾದ ನಿಮ್ಮ ಸಮಯಕ್ಕೆ ಕೂಡ ಕೃತಜ್ಞತೆಗಳು. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗೆ ನಮ್ಮ ಕೇಳುಗರಿಗೆ ಅನೇಕ ಆರೋಗ್ಯ ಮಾಹಿತಿಯನ್ನು, ಗಂಟು ನೋವಿಗೆ ಈ ಒಂದು ಸಾಮಾನ್ಯ ಗಂಟು ನೋವು ಕೂಡ ಹೌದು, ಆದರೂ ಕೂಡ ಇದರ ಪರಿಹಾರ ಏನು, ಇದಕ್ಕೆ ಇರತಕ್ಕಂತಹ ಜನರಲ್ಲಿ ಯಾವ ರೀತಿಯ ತಿಳುವಳಿಕೆ ಮೂಡಿಸಬೇಕು, ಸೊ ಅದನ್ನು ಇವತ್ತು ಮೂಡಿಸಿದ್ದೀರಾ. ಸೊ ತಮಗೆ ನಮ್ಮ ರೇಡಿಯೋ ಸಾರಂಗನ ಪರವಾಗಿಯೂ ಕೂಡ ಅನಂತ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರೆ, ಇದು ಇಂದಿನ ಹೆಲೋ ಇನ್ ಲಾಕ್ ನೇರ ಫೋನಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 07.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
7: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
8: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
9: ಹಲೋ ಪುಟ್ಟ.
7: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
9: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
7: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
10: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
11: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನಿದ್ದೀನಿ ಆರ್ಜೆ ಡೋಡ್. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಪುಟಾಣಿ ಕೂಡ ಈಗಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ತುಂಬ ದೂರದಿಂದ ಬಂದಿದ್ದಾರೆ ಕಾಸರಗೋಡಿಂದ. ಸ್ವಲ್ಪ ಟ್ರಾಫಿಕ್ ಎಲ್ಲ ತೊಂದರೆ ಅಡಚಣೆ ಎಲ್ಲ ಅನ್ವಯಿಸಿಕೊಂಡು ಸ್ವಲ್ಪ ಬಂದಿದ್ದಾರೆ. ಇವರು ನಮ್ಮ ಹೃದಯ ರಾಗದ ಮೂರನೇ ಬುಧವಾರದ ಪುಟಾಣಿ ಅತಿಥಿ. ಹಾಗೆ ಪಟಪಟನೆ ಮಾತಾಡ್ತಾರೆ, ಪುಟಾಣಿ ಜೊತೆ ಮಾತಾಡುವಂತ ಒಂದು ಅವಕಾಶ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಈ ಪುಟಾಣಿ ಬಗ್ಗೆ ಹೇಳುದಾದ್ರೆ, ಈಗಾಗಲೇ ಇವರು ಒಂಥರ ಹೇಳುದಾದ್ರೆ ಬಂಚ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ಬಹುದು. ಯೋಗ ಮಾಡ್ತಾರೆ, ಹಾಡು ಹಾಡ್ತಾರೆ, ಭರತನಾಟ್ಯ, ಹಾಗೆ ಭಗವದ್ಗೀತಾ ಪಾರಾಯಣ ಕೂಡ ಮಾಡ್ತಾರೆ. ಯೋಗ ಭಗವದ್ಗೀತೆಯಲ್ಲಿ ಜಿಲ್ಲಾ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಕೂಡ ಇವರು ಭಾಗವಹಿಸಿ ಬಹುಮಾನ ಗೆದ್ದಿದ್ದಾರೆ. ಶಾಲಾ ಕಲೋತ್ಸವಗಳಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಎಲ್ಲ ಗಳಿಸಿದ್ದಾರೆ. ನೋಡಿ ಏನು ಕಾಕತಲೆಯ ಏನು ಯೋಗ ಗೊತ್ತಿಲ್ಲ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ಶನಿವಾರ ವಿಶ್ವ ಯೋಗ ದಿನಾಚರಣೆ ಎಲ್ಲ ನಾವು ಆಚರಣೆ ಮಾಡಲಿಕ್ಕಿದೆ. ಆವಾಗಲೇ ನಮ್ಮ ಯೋಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂಥ ಒಂದು ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಅಪರ್ಣಾ ಪಾನು. ಇವರು ಕಲ್ಕಟ್ಟದ MA UPS ಅಂತ ಕಲ್ಕಟ್ಟಾ ಶಾಲೆಯಲ್ಲಿ ಕಲಿತಾ ಇದ್ದಾರೆ 7ನೇ ತರಗತಿಯಲ್ಲಿ. ಇವತ್ತು ಹೃದಯ ರಾಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರ ಜೊತೆ ಮಾತಾಡೋಣ, ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗೆ ಅಪರ್ಣಾ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು
0: ಸರ್. ಓಕೆ, ಭಾಳ ಟೈರ್ಡ್ ಆಗಿದೆ?
1: ಇಲ್ಲ,
0: ತುಂಬ ದೂರದಿಂದ ಬಂದಿದ್ದಿಲ್ಲ. ಹಾಗೆ ಏನಾದರೂ ಸ್ವಲ್ಪ ಬಳಲಿಕ್ಕೆ ಎಲ್ಲ ಇರ್ತದಲ್ಲ ಅದೆಲ್ಲ. ಓಕೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಿನ್ನ ಬಗ್ಗೆನೇ ನೀನು ಮಾತಾಡಬೇಕು. ಏನಾದರೂ ಪರಿಚಯ ಮಾಡಲಿಕ್ಕೆ ಆಗ್ತದ? ಮಾಡ್ತೀರಾ?
1: ನನ್ನ ಹೆಸರು ಅಪರ್ಣಾ ಪಾಣೂರು ಅಂತ. ನನ್ನ ತಂದೆ ತಾಯಿಗಳ ಹೆಸರು ಶ್ಯಾಮಲ ಹಾಗೂ ಶ್ಯಾಮ್ ಪ್ರಕಾಶ್ ಅಂತ. ನಂಗೊಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಅಭಿಷೇಕ್ ಕೃಷ್ಣ ಅಂತ. ನಾನು ಕಲ್ಲಕಟ್ಟೆ ಶಾಲೆಯ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಹವ್ಯಾಸಗಳು ಅಂದರೆ ಯೋಗ ಮಾಡೋದು, ಡ್ಯಾನ್ಸ್ ಮಾಡೋದು ಹಾಗೂ ಸಂಗೀತ, ಹರಿಕತೆ, ಗಮಕ ಮುಂತಾದವುಗಳು. ಇತ್ತೀಚೆಗಷ್ಟೇ ನಾನು ಯೋಗದಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೇನೆ.
0: ಓಕೆ, ತುಂಬ ಸಾಧನೆ ಮಾಡಿದ್ದೀಯಾ. 7ನೇ ತರಗತಿಯಲ್ಲಿ ಕಲಿತುಕೊಂಡು ಇಷ್ಟೆಲ್ಲ ಒಂದು ಸಾಧನೆ ಮಾಡ್ತಾ ನಮ್ಮ ಏನು ಕಾಸರಗೋಡಿನ ಒಂದು ಗಡಿನಾಡಿಂದ ಬಂದಿದ್ದೀರ, ಗಡಿನಾಡಿಂದ ಹೇಗೆಲ್ಲ ಅಲ್ಲಿ ಪ್ರತಿಭೆಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಕಾಸರಗೋಡಲ್ಲಿ?
1: ನನ್ನ ಶಾಲೆಯಲ್ಲಿ ಗುರುಗಳು ಹಾಗೂ ನನ್ನ ಸಂಗೀತ ಟೀಚರು ಹಾಗೂ ಡ್ಯಾನ್ಸ್ ಟೀಚರು ಮತ್ತು ಹರಿಕಥಾ ಗುರುಗಳು ಹಾಗೂ ಅವರ ಮನೆಯವರು ನನಗೆ ತುಂಬ ಸಪೋರ್ಟ್ ಇದ್ದಾರೆ, ಹಾಗೂ ಶಾಲೆಯ ಟೀಚರ್ಸ್ಗಳು ತುಂಬ ಸಪೋರ್ಟ್ ಇದ್ದಾರೆ.
0: ಓಕೆ, ಶಾಲಾ ಟೀಚರ್ ಮತ್ತು ನಿಮ್ಮ ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅಲ್ವಾ? ಸ್ಕೂಲಲ್ಲಿ ಹೇಗೆ, 7ನೇ ತರಗತಿಯಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ?
1: ತುಂಬ ಫ್ರೆಂಡ್ಸ್ ಇದ್ದಾರೆ.
0: ಈಗ ಮೊದಲು ಯಾವುದು ಕಲಿತದ್ದು ನೀನು?
1: ಫಸ್ಟಿಗೆ ನಾನು ಭಗವದ್ಗೀತೆಗೆ ಅಂತ ಗೀತಾಜ್ಞಾನ ಯಜ್ಞ ಅಂತ ಒಂದು ಇದಿತ್ತು, ಅದರಲ್ಲಿ ಸೇರಿಕೊಂಡೆ. ಮತ್ತೆ ಡ್ಯಾನ್ಸ್, ಹರಿಕತೆ, ಸಂಗೀತ ಮತ್ತೆ ಯೋಗ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
2: ನಾನು ಗ್ರೇಸ್ ಬಿರಾಂದ.
0: ಗ್ರೇಸ್ ಬಿರಾಂದ ಅವರು ಹೇಳಿ,
2: ನಮ್ಮ ಅತಿಥಿ ಏನು ಹೊತ್ತಾಗಿ ಬಂದಿದ್ದಾರೆ ಅಂತ ಕೇಳ್ಬೇಕಂತ ಇತ್ತು. ಈಗ ಎಡ್ವರ್ಡ್ ಹತ್ರ ಕೇಳ್ಬೇಕು ನನಗೆ. ನಿಮ್ಗೆ ದೂರ ದೂರದ ಒಳ್ಳೆ ಪ್ರತಿಭೆ ಇದ್ದ ಮಕ್ಕಳು ನಿಮ್ಗೆ ಯಾರು ಗುರುತಿಸಿ ಕೊಡ್ತಾರೆ ಒಂದು ಪ್ರಶ್ನೆ.
0: ನಾನು ಹೇಳಿ ಹೇಳಿ
2: ಒಂದು ಪ್ರಶ್ನೆ, ನಿಮ್ಗೆ ಯಾರು ದೂರ ದೂರದ ಪ್ರತಿಭೆವಂತ ಮಕ್ಕಳನ್ನು ಯಾರು ನಿಮ್ಗೆ ತಿಳಿಸಿ ಕೊಡ್ತಾರೆ ಸಾರಂಗಕ್ಕೆ? ಒಂದು ಎಡ್ವರ್ಡ್ಗೆ ಪ್ರಶ್ನೆ, ಮತ್ತೊಂದು ಅವಳಿಗೆ ಪ್ರಶ್ನೆ. ಬರುವಾಗ ಯಾಕೆ ಹೊತ್ತಾಯ್ತು ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಅವಳು ಯಾರೊಟ್ಟಿಗೆ ಸಾರಂಗಕ್ಕೆ ಇವತ್ತು ಬಂದಿದ್ದಾಳೆ ಅಂತ ನಾನು ಕೇಳುವುದು. ನಿನ್ನ ಎಲ್ಲ ಪ್ರತಿಭೆಯನ್ನು ನಾನು ಕೇಳ್ತೇನೆ ಮಗ. ಎಲ್ಲ ಪ್ರತಿಭೆಗೆ ನೀನು ಯೋಗ್ಯವಾಗಿ ಇದ್ರಿಂದ ನೀನು ಇವತ್ತು ನಮ್ಮ ಸಾರಂಗ್ ರೇಡಿಯೋಕ್ಕೆ ಬಂದು ನಮ್ಗೆಲ್ಲ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ನಿನಗೆ ಭಾಗ್ಯ ಸಿಕ್ಕಿತ್ತು. ಅದಕ್ಕಾಗಿ ನಾನು ನಿಮ್ಮ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಕುಟುಂಬಕ್ಕೆ, ನಮ್ಮ ದೇಶಕ್ಕೆ ನೀನು ಹೆಸರು ತಂದು ನೀನು ಒಳ್ಳೆ ಬೆಳಗಬೇಕು ಅಂತ ನನ್ನ ಆಶೆ. ನಿನಗೆ ನಾನು ದೊಡ್ಡ ಆಶೀರ್ವಾದ ಕೊಡ್ತೇನೆ. ನಿನ್ನ ಪ್ರೀತಿಯ ಗ್ರೇಸ್ ಮಿರಾಂದಾ ಬೆಂದೂರು.
0: ಓಕೆ ಓಕೆ, ಧನ್ಯವಾದಗಳು ಗ್ರೇಸ್ ಮಿರಾಂದಾ ಅವರೇ. ಅವರು ಮೂರು ಪ್ರಶ್ನೆ ಕೇಳಿದ್ದಾರೆ. ಒಂದು, ನಿಮಗೂ ಕೂಡ ಪ್ರಶ್ನೆ ಕೇಳಿದರೆ ಯಾಕೆ ತಡ ಆಯಿತು ಮತ್ತು ಯಾರ ಜೊತೆ ಬಂದಿದೆಯಾ ಅಂತ. ಮೊದಲು ನನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಏಕೆಂದರೆ ನಾನು ನೀರ್ಚಾಲಿಗೆ ಮೊನ್ನೆ ಒಂದು ರಮಾನಂದ ಬನ್ನಾರಿಯವರ ಒಂದು ಕಾರ್ಯಕ್ರಮ ಮತ್ತು ಅಲ್ಲಿ ಏನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಈ ಪ್ರತಿಭೆಯ ಒಂದು ಯೋಗ ಪ್ರದರ್ಶನ ಇತ್ತು. ಸೊ ಅಲ್ಲಿ ಈ ಪ್ರದರ್ಶನ ನೋಡಿ ಅವರ ತಾಯಿ ಅಂದರೆ ಶ್ಯಾಮಲಾ ಅವರ ಜೊತೆ ಮಾತಾಡಿ ಕರೆದಿದ್ದೆ. ಈಗ ಇವತ್ತು ಆ ಭಾಗ್ಯ ನನ್ನದಾಗಿದೆ. ಓಕೆ ಹೇಳಿ, ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ತುಂಬ ಸ್ವಲ್ಪ ಮ್ಯಾಪ್ ಎಲ್ಲ ಆಚೆಚೆ ಆಯ್ತಲ್ಲ,
1: ಬರುವಾಗ ತುಂಬ ಟ್ರಾಫಿಕ್ ಇತ್ತು.
0: ಟ್ರಾಫಿಕ್ ಜಾಮ್ ಇತ್ತು. ಓಕೆ, ಇವತ್ತು ಶಾಲೆ ಇತ್ತಾ? ಶಾಲೆಗೆ ಹೋಗಿ
1: ಶಾಲೆಗೆ ರಜೆ ಮಾಡಿದೆ.
0: ರಜೆ ಮಾಡಿದ್ಯಾ? ಆದರೂ ಓಕೆ, ಇನ್ನಷ್ಟು ಮಾತಾಡಲಿ. ನಿನ್ನ ಏನಾದರೂ ಪ್ರತಿಭೆ ಕೇಳಲಿಕ್ಕೆ ಅವರಿಗೆ ಅವಕಾಶ ಸಿಕ್ತಿತ್ತು. ಈಗಾಗಲೇ ತಡ ಆಗಿದೆ, ಆದರೂ ಅಷ್ಟು ದೂರದಿಂದ ಬಂದರಿಂದ ಒಂದು ಅವಕಾಶ ಖಂಡಿತ ನಿಮಗೆ ಕೊಟ್ಟಿದ್ದೇವೆ. ಒಂದು ಭಕ್ತಿಗೀತೆ ಕೇಳಬೇಕಂತ ಆಗುತ್ತೆ, ಮನಸ್ಸಾಗುತ್ತೆ ನಿಮ್ಮ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಯಾರು ಅಂತ ಕೇಳೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
3: ನಾನು ಅಪರ್ಣನಿಗೆ ಗೊತ್ತು.
0: ಅಪರ್ಣ ಗೊತ್ತಿದೆ.
3: ಕಾಸರಗೋಡಿಂದ.
0: ಕಾಸರಗೋಡಿಂದ ಹೇಳಿ.
3: ಗೊತ್ತುಂಟ ಕೇಳಿ, ಅವ್ರ ಹತ್ರ ಅಪರ್ಣ ಅವ್ರ ಹತ್ರ
0: ಕೇಳಿ ಕೇಳಿ ಅಂತ ಹೇಳ್ತಾರೆ. ಯಾರು ಹೇಳಿ?
3: ಹಲೋ ಅಪರ್ಣಾ, ಕುಂಜಕ್ಕ.
0: ಕುಂಜಕ್ಕ ಅವರು ಹೇಳಿ. ಅಪರ್ಣ ಬಗ್ಗೆ ಏನ್ ಹೇಳ್ತೀರಿ?
3: ಅಪರ್ಣ ತುಂಬಾ ಒಳ್ಳೆಯ ಮಗು,
0: ತುಂಬಾ ಕ್ಯೂಟ್ ಆಗಿದ್ದಾರೆ, ಮತ್ತೆ
3: ಎಲ್ಲದರಲ್ಲೂ ಟ್ಯಾಲೆಂಟ್ ಅವರು.
0: ಹೌದು, ತುಂಬಾ ಚೆನ್ನಾಗಿ ನಗ್ತಾ ಇದ್ದಾರೆ.
3: ಬರುವಾಗ ಕಂಡು ಮಾತಾಡಿ ಹೋದದು. ಅವರಿಗೊಮ್ಮೆ ಕರೆಯದಿದ್ರೆ ಸರಿ ಆಗುದಿಲ್ಲಲ್ಲ, ಅವರನ್ನು ಒಮ್ಮೆ ಅಭಿನಂದಿಸಬೇಕು.
0: ನಿಮ್ಮ ಮನೆ ಹತ್ರನ ಅವರು?
3: ಮುತ್ತರನೆ ಎದುರು ಎದುರು
0: ಎದುರು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
3: ಹಾ. ಅಪರ್ಣ ಲೇಟ್ ಆಯ್ತಮ್ಮ. ತೊಂದ್ರೆ ಇಲ್ಲ.
0: ಓಕೆ,
3: ಗಮಕದ್ದು ಒಂದು ನಾಲ್ಕು ಲೈನ್ ಹಾಡಾಯ್ತಾ?
0: ಓಕೆ, ಮೊದಲಿಗೆ ಗಮಕನ.
3: ಗಮಕ ಕಲಿತಾ ಇದ್ದೇವೆ. ಮತ್ತೆ ಭಕ್ತಿಯ ಸಂಗೀತ, ಯೋಗ, ಭಗವದ್ಗೀತೆ, ಹರಿಕತೆ ಎಲ್ಲದ್ರಲ್ಲೂ ತುಂಬಾ ಚಾಲಕು.
0: ಓಕೆ
3: ಓಕೆ, ಅಪರ್ಣ ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು.
3: ಓಕೆ ಅಮ್ಮ, ಓಕೆ ಗಮಕ.
0: ಧನ್ಯವಾದಗಳು. ಓಕೆ, ಗಮಕ ಹಾಡ್ಬೇಕು ಅಂತ ಹೇಳ್ತಾರೆ, ಏನ್ ಮಾಡ್ತೀಯಾ? ಭಕ್ತಿ ಗೀತೆ ಹಾಡ್ತೀಯಾ, ಗಮಕ ಹಾಡ್ತೀಯಾ?
1: ಗಮಕ
0: ಹಾಡ್ತೀಯಾ. ಓಕೆ.

0: ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಹಾಡಿದ್ಯ. ಹಾಗೆ ಭಗವದ್ಗೀತೆ ಎಲ್ಲ ಈ ಥರ ಒಂದು ಪಾರಾಯಣ ಎಲ್ಲ ಮಾಡ್ತೀಯ ಅಲ್ವಾ? ಹ್ಞೂ ಹ್ಞೂ. ಹಾಗೆ ಯೋಗ ಹೇಗೆ ಕಲಿಯಲಿಕ್ಕೆ ಸಾಧ್ಯ ಆಯಿತು ನಿಮಗೆ? ಯೋಗ ಹೇಗೆ ಬಂತು, ಯೋಗ ಕಲಿಯುವ ಯೋಗ ಹೇಗೆ ಬಂತು ಅಂತ?
1: ಮೊದಲು ನಾನು ಯೂಟ್ಯೂಬಲ್ಲಿ ಹೀಗೆ ನೋಡುವಾಗ ತುಂಬಾ ಜಿಮ್ನಾಸ್ಟಿಕ್ಸ್ ಆಗಿರುವುದು ಕಾಣ್ತಾ ಇತ್ತು. ಮತ್ತೆ ಅಮ್ಮನ ಹತ್ರ ಕೇಳಿದಾಗ ಒಂದು ಐದನೇ ಕ್ಲಾಸಲ್ಲಿ ಯೋಗಕ್ಕೆ ಶುರು ಮಾಡಿದ್ದು. ಮೊದಲು ನಾವು ತೇಜಕುಮಾರಿ ಅಂತ ಒಬ್ರು ಕಾಸರಗೋಡಿನ ಟೀಚರ್ ಹತ್ರ ಕಲಿತಾ ಇದ್ವಿ. ಈಗ ಸದ್ಯಕ್ಕೆ ಬಿಜುಕರಾಯಿ ಹಾಗೂ ಆಕಾಶಣ್ಣನ ಅವರ ಹತ್ರ ಕಲಿತಾ ಇದ್ದೇನೆ.
0: ರಾಷ್ಟ್ರೀಯ ಮಟ್ಟದ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಯಾ? ಹೇಗೆ ಹೇಗೆ ಅನಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ?
1: ಅಲ್ಲಿ ನಾವು ಅಲ್ಲಿ ತುಂಬಾ ರಾಜ್ಯದಿಂದ ಬಂದವರಿದ್ರು, ಒಳ್ಳೆ ಚಂದ ಮಾಡ್ತಿದ್ರು.
0: ಬೇರೆ ಎಲ್ಲ ಡ್ಯಾನ್ಸಿಗೆ ಎಲ್ಲ ಮತ್ತೆ ಏನು ಹರಿಕಥೆ ಎಲ್ಲ ಮಾಡ್ತೀನಿ ನೀನು ಅಲ್ಲ, ಹರಿಕಥಾ ಸಂಕೀರ್ತನೆ ಯಾರು ಕಲಿಸಿದ್ರು ನಿಮಗೆ?
1: ನನಗೆ ಫಸ್ಟಿಗೆ ಕಲಾರತ್ನ ಶಮ್ನಾಡಿಗ ಕುಂಬ್ಳೆ ಅಂತ ಅವರು ಕಲಿಸ್ತಾ ಇದ್ದಾರೆ. ಅವರ ಅಡ್ವೊಕೇಟ್ ಅಂದರೂ ಬಿಡುವಿನ ಸಮಯದಲ್ಲಿ ನನಗೆ ಕೇಳಿದಾಗ ಬಂದು ಹರಿಕಥೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು.
0: ಓಕೆ, ಹರಿಕಥೆ ಎಲ್ಲ ಅವರು ಕಲಿಸಿದ್ರು. ಯಾವೆಲ್ಲ ಪ್ರಸಂಗಗಳು ಹರಿಕಥೆಯಲ್ಲಿ, ಯಾವುದೆಲ್ಲ ಪ್ರಸಂಗಗಳು
1: ನನಗೆ ಸಿಕ್ಕಿದ್ದ?
0: ಹೌದು,
1: ಗಜೇಂದ್ರ ವರದ, ಮತ್ತೆ ಭಕ್ತ ಕುಚೇಲ, ಹಾಗ ಮತ್ತೆ ಹನುಮಂತ, ಮತ್ತೆ ಲಾಸ್ಟ್ ಮೊನ್ನೆ ಒಂದು ಸಿಕ್ಕಿದ್ದು ಬೆರಳಲ್ಲಿ ಬೆಟ್ಟ.
0: ಬೆರಳಲ್ಲಿ ಬೆಟ್ಟ. ಓಕೆ, ತುಂಬಾ ಕಡೆ ಹರಿಕಥೆಗೆ ಎಲ್ಲ ಹೋಗಿ
1: ತುಂಬಾ ಪ್ರೋಗ್ರಾಮ್ಸ್, ತುಂಬಾ ವೇದಿಕೆ ಎಲ್ಲ ಕೊಟ್ಟಿದ್ದೆ.
0: ಸರಿ ಸರಿ. ಈಗ ಯೋಗದ ವಿಷಯ ಬರೋದಾದ್ರೆ, ಯೋಗದಲ್ಲಿ ತುಂಬಾ ಆಸನಗಳಿವೆ, ತುಂಬಾ ಚೆನ್ನಾಗಿ ಮಾಡ್ತೀಯ ಆಸನಗಳನ್ನೆಲ್ಲ, ಒಳ್ಳೆ ಕಷ್ಟಕರವಾದ ಆಸನಗಳನ್ನೆಲ್ಲ ಮೊನ್ನೆ ಅದು ನೀರ್ಚಾಲಿನಲ್ಲಿ ಪ್ರದರ್ಶನ ಮಾಡಿದೀಯ, ಹೇಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಹೇಗೆ?
1: ಅದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ.
0: ಬೆಳಿಗ್ಗೆ ಮತ್ತು ಸಾಯಂಕಾಲ?
1: ಬೆಳಿಗ್ಗೆ ಮಾಡ್ತೇನೆ ಎಕ್ಸಸೈಸ್, ಪ್ರಾಣಾಯಾಮ ಅಂತದೆಲ್ಲ, ಸಂಜೆ ಈ ಸ್ಪೋರ್ಟ್ಸ್ ಯೋಗ. ಹಾಗೆ
0: ಸ್ಪೋರ್ಟ್ಸ್ ಅಲ್ಲಿ ಕೂಡ ಭಾಗವಹಿಸ್ತಾ ಇದೆಯಲ್ಲ, ಏನು ಸ್ಪೋರ್ಟ್ಸ್ ಎಲ್ಲ?
1: ಸ್ಪೋರ್ಟ್ಸ್ ಅಲ್ಲಿ ಶಾಲೆಯಲ್ಲಿ ಹಾಗೆ ಶಾಲೆಯಲ್ಲಿ ಲಾಂಗ್ ಜಂಪ್, ಹಾಗೆ ಹೈ ಜಂಪ್, ಮತ್ತೆ 100 ಮೀಟರ್ ಓಟ, 200 ಮೀಟರ್ ಓಟ.
0: ಓಕೆ, ಸರಿ. ಈಗ ದೂರದಿಂದ ಬಂದಿದ್ಯಾ, ಸ್ವಲ್ಪ ಬಳಲಿಕ್ಕೆ ಎಲ್ಲ ಟಯರ್ಡ್ ಆಗಿದೆಯಾ? ಯೋಗದ ಬಗ್ಗೆ ಇರುವಂತ ಒಂದು ಹಾಡನ್ನು ಕೇಳ್ಕೊಂಡು ಬರೋಣಲ್ಲ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ ಬ್ರೋ, ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ.
1: ಸತೀಶ್
0: ಕಯ್ಯಾರದಿಂದ ನಿಮ್ಮ ಗಡಿನಾಡಿನೊಂದು ಪ್ರತಿಭೆಯನ್ನು ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಸಾರಂಗ್.
1: ನಮಸ್ತೆ ಪುಟ್ಟ. ತುಂಬಾ ಚೆನ್ನಾಗಿ ಒಂದು ಗಮಕ ಆಡಿದ್ಯ, ತುಂಬಾ ಖುಷಿ ಆಯ್ತು. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು.
0: ಹಲೋ, ನಮಸ್ತೆ.
1: ಕೇಳ್ತಾ ಇದೆಯಾ ಸರ್?
0: ಕೇಳ್ತಾ ಇದೆ ಹೇಳಿ.
1: ಇದು ಮೈಪಾಡಿಯಲ್ಲಿ ಅಲ್ವಾ?
0: ಮೈಪಾಡಿಯಲ್ಲಿ.
1: ಹೌದೌದು. ಓಕೆ. ಒಂದು ಒಳ್ಳೆ ಭಕ್ತಿ ಗೀತೆ ಆಡಿ ಆಯ್ತಾ?
2: ಹೇಳ್ತೇನೆ.
1: ಓಕೆ ಓಕೆ ಅಮ್ಮ, ಬಾಯ್.

0: ಬಹಳ ಚೆನ್ನಾಗಿ ಹಾಡಿದ್ಯಾ, ಬಹಳ ಪೂರ್ಣವಾಗಿ ಭಕ್ತಿ ಪೂರ್ಣವಾಗಿ ಹಾಡಿದ್ಯಾ. ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅಪರ್ಣ, ಹೇಗೆ ಎಲ್ಲ ದಿನಾಚರಣೆಯಿಂದು ರುಟೀನ್, ಡೈಲಿ ರುಟೀನ್ ಹೇಗೆ?
1: ಶಾಲೆ ಇದ್ರೆ ಬೆಳಗ್ಗೆ ಎದ್ದು ನಿತ್ಯಕರ್ಮ ಮಾಡಿ ಮತ್ತೆ ಶ್ಲೋಕ ಸಂಗೀತ ಹೇಳಿ ಮತ್ತೆ ಶಾಲೆಗೆ ಹೊರಡುದು, ಮತ್ತೆ ಶಾಲೆಯಿಂದ ಬಂದು ಅದೇ ರೀತಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ದೇವರಿಗೆ ದೀಪ ಹಚ್ಚಿ ಮತ್ತೆ ಶ್ಲೋಕ ಸಂಗೀತ ಯೋಗ ಹರಿಕತೆ ಮುಂತಾದ ಮಾಡಿಸು ಮತ್ತೆ ನಿದ್ದೆ
0: ಮಾಡುದು. ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡುದು?
2: ನಾನು ರತ್ನಶೆಟ್ಟಿ. ಅಪರ್ಣ ನಮಸ್ತೆ.
1: ನಮಸ್ತೆ.
2: ಹೇಗಿದ್ದೀರಮ್ಮ?
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
2: ನಾನು ಚೆನ್ನಾಗಿದ್ದೇನೆ. ನಿಮ್ಮ ಹಾಡೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
2: ಆಯ್ತು, ಇನ್ನಷ್ಟು ವೇದಿಕೆ ಸಿಕ್ಕಿ ನಿಮ್ಗೆ. ಅಂದ್ರೆ ನಾನು ಏನ್ ಗೊತ್ತಾ, ನಾನು ಒಬ್ಳೆ ಮಾತನಾಡ್ದಲ್ಲ, ಕೆಲವ್ ಜನ ಮಾತನಾಡ್ತಿರ್ತಾರೆ, ಅದಕ್ಕೆ ಕೆಲವರು ಫೋನ್ ಹಿಡಿದ್ರೆ ಅದನ್ನು ಬಿಡುವ ಆಗಿಲ್ಲ. ಅದಕ್ಕೆ ನಿಮ್ಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿ, ನಮ್ಮ ಮಗು ಇದು ಇಲ್ಲಿ ಬಂದು ಅಂತ. ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡೋದಕ್ಕೆ.
2: ಆಯ್ತಾಯ್ತು.
0: ಓಕೆ ನೋಡಿ, ಹಿಂಗೆ ಕೂಡ ಸಿಗಲಿ ಅಂತ, ಎಲ್ಲರಿಗೂ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯಾರು ನಿನ್ನ ಫೇವರೇಟ್ ಟೀಚರ್?
1: ಟೀಚರ್ ಹೆಚ್ ಎಂ ಟೀಚರ್ ಹಾಗೂ ನಿರೀಕ್ಷೆ ಟೀಚರ್ ಮತ್ತು ಶಾಲಿನ್ ಟೀಚರ್.
0: ಹಾಗೆ ಮನೆಯ ಸದಸ್ಯರ ಎಲ್ಲ ಪರಿಚಯ ಮಾಡಿಕೊಡ್ಬೋದಾ? ಹೇಗಿದೆ ನಿಮ್ಮ ಕುಟುಂಬ?
1: ನನ್ನ ಅಪ್ಪ ಅಮ್ಮನ ಹೆಸರು ಶ್ಯಾಮಲಾ ಶ್ಯಾಮ್ ಪ್ರಕಾಶ್ ಅಂತ, ನನ್ನ ಅಣ್ಣನ ಹೆಸರು ಅಭಿಷೇಕ್ ಕೃಷ್ಣ ಅಂತ, ಮತ್ತೆ ನನ್ನ ಚಿಕ್ಕಪ್ಪನ ಹೆಸರು ವಿಜಯ್ ಕುಮಾರ್, ಮತ್ತೆ ಆಶಾ ಕುಮಾರಿ, ಹಾಗೂ ನನ್ನ ಅಜ್ಜಿಯ ಹೆಸರು ಇಂದಿರಾ ಅಂತ. ಮತ್ತೆ
0: ತುಂಬಾ ಫ್ಯಾಮಿಲಿ ತುಂಬಾ ಮೆಂಬರ್ಸ್ ಇದ್ದಾರೆ ಅಲ್ವಾ? ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮ್ಮ ಅಪರ್ಣ ಜೊತೆ ಮಾತಾಡ್ಬೇಕಂತ ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ. ಹಲೋ, ಯಾರು ಮಾತಾಡೋದು?
3: ನಮಸ್ತೆ ಸರ್, ನಾನು ನೀರಜ.
0: ನಮಸ್ತೆ ನಮಸ್ತೆ, ನೀರಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಮಾತಾಡಿ ಪುಟಾಣಿ. ಅಪರ್ಣ ನಮಸ್ತೆ.
1: ನಮಸ್ತೆ,
3: ಮತ್ತೆ ಹೇಗಿದ್ದೀಯಾ?
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೇನೆ. ಮತ್ತು ನಿನ್ನ ಹಾಡು ಭಕ್ತಿ ಗೀತೆ ಗಾನ ಗಮಕ ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
3: ನನಗೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಇಷ್ಟ, ಅದರಲ್ಲೂ ನಿಮ್ಮ ವಾಯ್ಸ್ ಕೇಳುವಾಗ ತುಂಬಾ ಖುಷಿ ಆಯ್ತು ನನಗೆ. ಅದೇ ರೀತಿ ಇನ್ನು ನೀನು ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಇನ್ನಷ್ಟು ನಮ್ಮ ಹೆಸರು ತರಬೇಕು, ನಮ್ಮ ಕರ್ನಾಟಕದ್ದು ಎಲ್ಲ ಪ್ರತಿಭೆ ನಿನ್ನ ಭಾಗವಹಿಸಿ ನಮ್ಮ ಹೆಸರು ತರಬೇಕಂತ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದು. ನಿಮಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹಾರೈಸ್ತೇನೆ.
1: ಥ್ಯಾಂಕ್ ಯು.
3: ಒಂದು ನಿಮ್ಗೆ ಸಾಧ್ಯವಾದ್ರೆ ಒಂದು ಒಳ್ಳೆಯ ಭಕ್ತಿಗೀತೆ ಇನ್ನೊಂದು ನಮಗೆ ಕೇಳಿಸು ಅಂತ ನಿನ್ನಲ್ಲಿ ಕೇಳಿಕೊಳ್ತೇನೆ.
0: ಭಕ್ತಿಗೀತೆ ಹಾಡ್ತಾಳೆ, ಹರಿಕತೆ ಕೂಡ ಹೇಳ್ತಾಳೆ ಮತ್ತೆ. ಮಕ್ಕಳ ಜೊತೆ ಮಾತಾಡುದು ಅಂದ್ರೆ ಆನಂದ ಅಲ್ವಾ?
3: ಹೌದು, ಮಕ್ಕಳ ಜೊತೆ ಮಾತಾಡುದು ನನಗೆ ಹೆಣ್ಣು ಮಕ್ಕಳಂದ್ರೆ
0: ಮತ್ತೆ. ಖಂಡಿತ ಅವರು ಹಾಡ್ತಾರೆ ಅಥವಾ ಹರಿಕತೆ ಹೇಳ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಕಿನಿಗೋಳಿಯಿಂದ ನೋಡಿ, ಕಿನಿಗೋಳಿಯಿಂದ ಕರೆ ಮಾಡಿ ನಿಮ್ಮ ಒಂದು ಏನು ಹರಿಕತೆ ಕೇಳ್ಬೇಕಂತ ಇದ್ದಾರೆ. ಅಥವಾ ಹರಿಕತೆ ಹೇಳ್ತೀರಾ?
1: ಹರಿಕತೆ.
0: ಯಾವ ಪ್ರಸಂಗ ಯಾವುದು?
1: ಹನುಮಂತನು ಚಿಕ್ಕನಿರುವಾಗ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಹಿಡಿಯಲು ಹೋದಂತಹ ಸಂದರ್ಭ.
0: ಹರಿಕತೆಯಲ್ಲಿ ಮೊದಲೇನು ದೇವರ ಸ್ತುತಿ ಎಲ್ಲ ಹೇಳಿಕಿದ್ಯಾ? ಇವತ್ತು ಹೇಳ್ತೀಯಾ ಅಥವಾ ನೇರವಾಗಿ ಕತೆಗೆ
1: ಹೇಳುವ?

ಒಡ್ಡೆ ಸುತ್ತ ಬರುತ್ತಿರುವ ಈ ಮಾರುತಿಯನ್ನು ಕಂಡ ಅಂಜನಾದೇವಿ ಸೂರ್ಯದೇವನನ್ನೇ ನುಂಗಿಬಿಟ್ಟಾನೋ ಎಂಬ ಭಯ ಉದಿಸಿದಾಗ ತಕ್ಷಣವೇ ಮಾರುತಿಯ ಮುಂಭಾಗದಲ್ಲಿ ಪ್ರತ್ಯಕ್ಷನಾದವನೇ ತನ್ನ ಘೋರ ವಜ್ರಾಯುಧವನ್ನೆತ್ತಿ ಬಾಲಕ ಮಾರುತಿಯ ಕಡೆಗೆ ಬೀಸಿಯೇ ಬಿಟ್ಟಂತೆ. ಆ ಏಟು ಮಾರುತಿಯ ಮುಖಕ್ಕೆ ಬಲವಾಗಿ ಬಂದು ಬಡಿದಾಗ ಮೂರ್ಛೆ ಕಳೆದುಕೊಂಡ ಬಾಲಕ ತಲೆ ಕೆಳಗಾಗಿದ್ದರೆ ಗುಳಿದವನೇ ಕೆಳಗಿದ್ದ ದೊಡ್ಡ ಬಂಡೆಯೊಂದರ ಮೇಲೆ ಥಪ್ಪನೆ ಬಿದ್ದೇ ಬಿಟ್ಟನಂತೆ. ಇದನ್ನು ಕಂಡವಳೆ ಅಂಜನಾದೇವಿ ಓಡೋಡಿ ಬರ್ತಾಳೆ. ತನ್ನ ಮಗುವಿಗಾದ ದುರವಸ್ಥೆಯನ್ನು ಕಂಡು ಮಮ್ಮಲ ಮರುಗಿದಳು. ಮುಖದಲ್ಲಿ ಧಾರಾಕಾರವಾಗಿ ರಕ್ತ ಸುರಿಯುತ್ತಾ ಜ್ಞಾನದಪ್ಪೆ ಬಿದ್ದ ತನ್ನ ಪ್ರಾಣ ಸದೃಶನಾದ ಮಾರುತಿಯನ್ನು ಕಂಡ ಅಂಜನಾದೇವಿಗೆ ಹೃದಯವೇ ಕಿತ್ತು ಬಂದಂತಾಯ್ತು. ಆ ಮುದ್ದು ಕಂದನನ್ನೆತ್ತಿ ತೊಡೆ ಮೇಲೆ ಮಲಗಿಸಿ ಆರೈಕೆ ಮಾಡತೊಡಗಿದಳು. ಹೇ ಮಾರುತಿ, ಮಾತನಾಡ

0: ಬಹಳ
1: ಒಂದು ಅದ್ಭುತವಾಗಿ ಒಂದು ಹರಿಕತೆ ಹರಿಕತೆ ಕೇಳೋದೇ ಬಹಳ ವಿರಳವಾಗಿದೆ. ಈಗೆಲ್ಲ ಹರಿಕಥಾ ಸಪ್ತಾಹಗಳು ಮತ್ತು ಹರಿಕಥಾ ಪರಿಷತ್ನವರು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಶಾಮ್ನ ಅಡಿಗ ಅವರು ಕೂಡ ಒಂದು ಕೆಲವೊಂದು ಹರಿಕತೆ ಎಲ್ಲ ನಿಮ್ಮಂತೆಲ್ಲ ಪ್ರತಿಭೆಗಳನ್ನು ಬೆಳೆಸಿದ್ದಾರೆ. ತುಂಬಾ ಮಕ್ಕಳಿಗೆ ಎಲ್ಲ ಕಳಿಸಿಕೊಡ್ತಾರೆ. ನೀವು ಅವರ ಟೀಮಲ್ಲಿ ಇದ್ದೀರಿ ಅಲ್ವಾ? ಎಲ್ಲಿಲ್ಲ ಈಗ ಯಾವಾಗೆಲ್ಲ ಅದು ನಿಮ್ಮ ಕಾರ್ಯಕ್ರಮಗಳು ಆಗುತ್ತೆ ಅಲ್ಲಿ
2: ಸಪ್ತಾಹವಾಗಿ? ಅದು ಪ್ರತಿ ವರ್ಷ ಆಗಸ್ಟ್ ಅಲ್ಲಿ ಅಥವಾ ಆಗಸ್ಟ್ ಲಾಸ್ಟ್ ಅಲ್ಲಿ ಆಗ್ತದೆ. ಈ ವರ್ಷ ಉಂಟು,
1: ಈ ವರ್ಷ ಬರ್ತೇನೆ ಖಂಡಿತ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ, ಯಾರು ಮಾತಾಡೋದು
3: ಸರ್? ನಾನು ಹೇಮಂತ್ ಅಂತ ಸರ್, ಬೆಂಗಳೂರಿಂದ.
1: ಹೇಮಂತ್ ಬೆಂಗಳೂರಿಂದ ಹೇಳಿ ಹೇಮಂತ್ ಅವರೇ. ಒಬ್ಳು ಹರಿಕಥೆ ಸಂಕೀರ್ತನೆ ಮಾಡುವವರು ಹಾಗೆ ಏನು ಯೋಗದವರು ಇದ್ದಾರೆ. ನಿಮ್ಗೆ ಕೂಡ ಒಂದು ಯೋಗ ಕರೆ ಸಿಕ್ಕಿದ್ದೇವೆ
3: ಸರ್. ನನ್ಗೆ ಹರಿಕತೆ ತುಂಬಾ ಇಷ್ಟ ಆಯ್ತು ಸರ್.
1: ಹೌದಾ?
3: ನನ್ಗೆ ಹರಿಕತೆ ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ.
2: ನಾನು
3: 5 ಇಯರ್ಸ್ ಹುಡುಗ ಇದ್ದಾಗಿಂದ ಹರಿಕತೆ ಕೇಳ್ತೀನಿ. ನನ್ಗೆ ಇವಾಗ 20 ಇಯರ್ಸ್, ಅದು ಹರಿಕತೆ ನಂಗೆ ತುಂಬಾ ಇಷ್ಟ ಸರ್.
1: ಹೇಮಂತ್ ಅವರೇ ಪರಿಚಯ ಇದೆ
3: ಸರ್?
1: ಪರಿಚಯ ಇದೆ ನಮ್ಮ ಅಪ್ಪರ್ಣವರದು?
3: ಇಲ್ಲ ಸರ್, ಫಸ್ಟ್ ಟೈಮ್ ಕೇಳಿದ್ದು.
1: ನೀವು ಕೇಳಿದ್ದು ಫಸ್ಟ್. ಓಕೆ, ಮಾತಾಡಿ ಮಾತಾಡಿ ಮಾತಾಡಿ ಅಪರ್ಣ ಅವ್ರ ಜೊತೆ. ಓಕೆ ಮಾತಾಡಿ.
3: ಹಲೋ
2: ಹಲೋ,
3: ಹಾ ಹೇಳಿ ಮ್ಯಾಮ್. ನಮಸ್ಕಾರ ಮ್ಯಾಮ್.
2: ನಮಸ್ತೆ,
3: ನನ್ನ ಹೆಸರು ಹೇಮಂತ್ ಅಂತ ಮ್ಯಾಮ್.
2: ಚೆನ್ನಾಗಿದ್ದೀರಾ?
3: ಹಾ ಚೆನ್ನಾಗಿದ್ದೀನಿ ಮ್ಯಾಮ್. ನೀವು ಚೆನ್ನಾಗಿದ್ದೀರಾ?
2: ಹಾ ನಾನು ಚೆನ್ನಾಗಿದ್ದೇನೆ.
3: ಹರಿಕತೆ ತುಂಬಾ ಇಷ್ಟ ಆಯ್ತು ಮ್ಯಾಮ್, ಚೆನ್ನಾಗಿತ್ತು.
2: ಥ್ಯಾಂಕ್ ಯು.
3: ಇನ್ನಾದ್ರೂ ಬೇರೆ ಆದವ್ರು ಹರಿಕತೆ ಇದ್ದ ಹೇಳಿ ಮ್ಯಾಮ್.
1: ಇಲ್ಲ ಸಮಯ ಇಲ್ಲ ನೋಡಿ, ಇನ್ನೊಮ್ಮೆ ಇನ್ನೊಮ್ಮೆ ಅವ್ರದ್ದು ಬಂದು ಇಲ್ಲಿ ರೆಕಾರ್ಡ್ ಮಾಡ್ತೇವೆ ಆಯ್ತಾ? ಇನ್ನು ನಮ್ಮ ಸಾರಂಗನಲ್ಲಿ ಅವರ ಹರಿಕತೆ ಎಲ್ಲ ಪ್ರಸಾರ ಮಾಡ್ತೇವೆ ಆಯ್ತಾ?
3: ಓಕೆ ಸರ್,
1: ಕರೆ ಮಾಡೋದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸರ್.
1: ಓಕೆ, ತುಂಬಾ ಖುಷಿ ಪಟ್ಟಿದ್ದಾರೆ ನಿಮ್ಮ ಹರಿಕತೆ ಕೇಳಿಕೊಂಡು. ಓಕೆ, ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ನಮ್ಮ ಅಪರ್ಣ ಅವರ ಜೊತೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
4: ನಮಸ್ತೆ ಸರ್, ಜಯಪ್ರಕಾಶ್ ಶಿಕ್ಕೂರ್ ಮಾತಾಡೋದು.
1: ನಮಸ್ತೆ ಜಯಪ್ರಕಾಶ್ ಅವರೇ.
4: ಅಪರ್ಣ ನಮಸ್ತೆ.
2: ನಮಸ್ತೆ.
4: ತುಂಬಾ ಖುಷಿ ಆಯ್ತು ಮುದ್ದಾದ ಮಾತು ಕೇಳಿ ಅಪರ್ಣದು.
2: ಥ್ಯಾಂಕ್ ಯು.
4: ಗಮಕ ಭಕ್ತಿ ಗೀತೆ ಮತ್ತು ಅದೆಲ್ಲಕ್ಕಿಂತ ಹರಿಕತೆ ತುಂಬಾ ಖುಷಿ ಆಯ್ತು.
2: ಥ್ಯಾಂಕ್ ಯು.
4: ಅಭಿನಯದ ಮಾತು ಉಂಟಲ್ಲ, ಅದು ಅಭಿನಯದ ಮಾತು ಬಹಳ ಖುಷಿ ಆಯ್ತು ಕೇಳಲಿಕ್ಕೆ. ನೋಡುವಾಗ ಇನ್ನೂ ಚೆನ್ನಾಗ್ತಿತ್ತು. ನಮ್ಗೆ ನೋಡ್ಬೇಕು ಅಪ್ಪನ ಹರಿಕತೆ ಮಾಡುವುದನ್ನು.
2: ಥ್ಯಾಂಕ್ ಯು
4: ಸರ್. ಹರಿಕತೆ ಒಂದು ಪ್ರಸಾರ ಮಾಡಿ ಸರ್ ಅಪರ್ಣದು.
1: ಅಪರ್ಣ ಒಂದು ಹರಿಕತೆ ಇದೆ, ರೆಕಾರ್ಡ್ ಇದೆ, ಇದ್ರೆ ಖಂಡಿತ ಪ್ರಸಾರ ಮಾಡಿದ್ರೆ
4: ಸರಿ. ಅಪರ್ಣ ತುಳು ಬರ್ಪುಣೆ. ಅಪರ್ಣ
1: ತುಳು ಬರ್ಪುಣೆ.
4: ತುಳು ಬರ್ಪುಣೆ ಇಲ್ವಾ? ಪರವಾಗಿಲ್ಲ, ತುಂಬಾ ವೇದಿಕೆ ಸಿಗ್ಲಿ ಎಲ್ಲ ಗುರುಗಳಿಗೆ, ಅಪರ್ಣಳ ಗುರುಗಳಿಗೆ, ಶಿಕ್ಷಕರಿಗೆ, ತಂದೆ ತಾಯಿಗೆ ಎಲ್ಲ ಧನ್ಯವಾದ. ಇಷ್ಟು ಒಳ್ಳೆ ಪ್ರತಿಭೆಯನ್ನು ಜನರಿಗೆ ಕೊಟ್ಟದಕ್ಕೆ, ಸಮಾಜಕ್ಕೆ ಕೊಟ್ಟದಕ್ಕೆ ಆಯ್ತಾ? ಒಳ್ಳೇದಾಗ್ಲಿ ಅಪರ್ಣ.
2: ಥ್ಯಾಂಕ್ ಯು.
1: ಧನ್ಯವಾದಗಳು.
4: ಸರಿ ಸರ್, ಆಯ್ತಾ?
1: ಇಷ್ಟು ದೂರದಿಂದ ಬಂದು ನಮ್ಮ ಕೇಳುಗರನ್ನು ಕೂಡ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಗೆ ಒಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ತೆ.
5: ಹಲೋ ನಮಸ್ತೆ.
1: ನಮಸ್ತೆ, ಯಾರು
5: ಮಾತಾಡೋದು?
1: ಅಶೋಕ್ ಮಂಗಳದೇವಿ. ಮಾತಾಡಿ ಅಪರ್ಣ ಅವ್ರ ಜೊತೆ.
5: ಅಪರ್ಣ ನಮಸ್ತೆ.
2: ನಮಸ್ತೆ.
5: ನಮ್ ಭಕ್ತಿ ಗೀತೆ ಮತ್ತೆ ನಮ್ಮ ಮಾತು ಎಲ್ಲಕ್ಕಿಂತ ನಮ್ಮ ಮಾತು ಒಳ್ಳೆದುಂಟು. ಮತ್ತೆ ಹರಿಕತೆ ಬಾರಿ ಚೆನ್ನಾಗಿದೆ. ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೆಲ್ಲರಿಗೂ ಪರಿಚಯ ಮಾಡಿದ ನಮ್ಮ ಎಡ್ವರ್ಡ್ ಲೋಬರ್ ಅವರಿಗೆ ಮತ್ತು ನಿಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ದೇವರು ಒಳ್ಳೇದು ಮಾಡ್ಲಿ ಆಯ್ತಾ?
1: ಓಕೆ ನೋಡಿ, ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಕೇಳುಗರು ನಿಮ್ಗೆ. ಆದ್ರೆ ಕರೆಗಳು ಬರ್ತಾ ಇವೆ. ಓಕೆ ಹಲೋ ನಮಸ್ತೆ.
6: ಹಲೋ ನಮಸ್ತೆ.
1: ನಮಸ್ತೆ.
2: ನಮಸ್ತೆ.
6: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ. ನಮಸ್ತೆ ಪುಟಾಣಿ.
2: ನಮಸ್ತೆ.
6: ನಿಮ್ದು ಹಾಡೆಲ್ಲ ಕೇಳಿದ್ದೆ, ತುಂಬಾ ಖುಷಿ ಆಯ್ತು. ದಾಸನ ಮಾಡಿಕೊಂತ ಭಾರಿ ಖುಷಿ ಆಯ್ತು ನಂಗೆ ಕೇಳಿ. ದಾಸರೇ ಬರ್ಬಹುದಂತ ಹಾಗೆ. ಮತ್ತೆ ಹರಿಕತೆ ತುಂಬಾ ಇಷ್ಟ ಆಗಿದೆ ನಂಗೆ. ನನ್ಗೆ ಕೂಡ ಹರಿಕತೆ ಅಂದ್ರೆ ತುಂಬಾ ಇಷ್ಟ. ಗುರುರಾಜಲು ನಾಯ್ಡು ಹಾಗೆ ಹೆಸರು ತರ್ಬೇಕು ನೀವು. ಹಲೋ ಆಯ್ತಾ? ಮತ್ತೆ ಎಲ್ಲರೂ ಈಗ ಈ ಸಿನಿಮಾ ಹಾಡುಗಳಿಗೆಲ್ಲ ಅಂಟಿಕೊಂಡಿರುವಾಗ ನೀವೊಂದು ಇದನ್ನೆಲ್ಲ ಆಡಿ ನಮ್ಗೆಲ್ಲ ತುಂಬಾ ರಂಜಿಸಿದಿರಿ, ಧನ್ಯವಾದ ನಿಮ್ಗೆ. ಒಳ್ಳೇದು ಮಾಡ್ಲಿ ಆಯ್ತಾ, ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ.
1: ಧನ್ಯವಾದಗಳು ಕುಸುಮಕ್ಕರ್ ಅವರೇ. ಹಾಗೆ ಕರೆಗಳು ಕೂಡ ಬರ್ತಾ ಇವೆ, ಆದರೆ ಸಮಯ ಸ್ವಲ್ಪ ಕಡಿಮೆ ಇದೆ. ಹಾಗೆ ಕಾಸರಗೋಡಿನ ಒಂದು ಪ್ರತಿಭೆ, ಕಾಸರಗೋಡಲ್ಲಿ ಹಲವಾರು ಪ್ರದರ್ಶನ ನೀಡಿದರೆ, ಎಷ್ಟು ಸಾಮಾನ್ಯವಾಗಿ ಪ್ರದರ್ಶನ ಇಟ್ಟಿದ್ದೀರಾ ಯೋಗದ ಮತ್ತೆ ಹರಿಕತ್ತಿದ್ದು?
2: ತುಂಬಾ ಕಟ್ಟಿದೆ,
1: ತುಂಬಾ ಕೊಟ್ಟಿದ್ದೀರಾ. ಓಕೆ, ಹೇಗೆ ಅಲ್ಲಿ ಜನ ಎಲ್ಲ ನಿಮಗೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ? ತುಂಬಾ ಬಿಜಿ ಆಗಿರ್ತೀಯಾ?
2: ಏಪ್ರಿಲ್ ಮೇ ಬಂದಾಗ ತುಂಬಾ ಇರ್ತದೆ ಪ್ರೋಗ್ರಾಮ್ಸ್ ಎಲ್ಲ.
1: ಓಕೆ, ಹಲೋ ನಮಸ್ತೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ ನಮಸ್ತೆ.
0: ಇವತ್ತು ಅಪರ್ಣಾ ಅವರ ಒಂದು ಹರಿಕತೆ ಕೇಳಿ ತುಂಬಾ ಖುಷಿ ಆಯ್ತು. ಬೆಂಗಳೂರಿನಿಂದ ದಾಮೋದರ್ ಅಂತ ಹೇಳಿ ಮಾತಾಡಿದ್ರು.
1: ದಾಮೋದರ್ ಅವರ?
0: ಹೌದು,
1: ಬೆಂಗಳೂರಿನಿಂದ. ಮಾತಾಡಿ ಮಾತಾಡಿ ಮಾತಾಡಿ.
0: ನಮಸ್ತೆ ನಮಸ್ತೆ ಅಪರ್ಣಾ.
2: ನಮಸ್ತೆ,
0: ಹೇಗಿದ್ದೀರಾ? ಮತ್ತೆ
2: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ, ನಾವು ಬೆಂಗಳೂರಲ್ಲಿ ಇದ್ದೇವೆ. ಆದ್ರೂ ನಿಮ್ಮ ಭಕ್ತಿಗೀತೆ ಮತ್ತೆ ಹರಿಕತೆ ಕೇಳಿ ತುಂಬಾ ಖುಷಿ ಆಯ್ತು.
2: ಥ್ಯಾಂಕ್ ಯು.
0: ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ ನಿಮಗೆ, ನಮ್ಮದೊಂದು ಆರೈಕೆ. ತುಳು ಭಕ್ತಿಗೀತೆ ಬರುತ್ತಾ?
2: ಭಕ್ತಿಗೀತೆ ಬರಲ್ಲ, ತುಳು ಇಲ್ಲ.
1: ಕನ್ನಡ ಮಾತ್ರ?
0: ಹೌದಾ?
1: ಓಕೆ ದಾಮಲ್ಲ,
0: ಆಯ್ತು ಆಯ್ತು ಆಯ್ತು.
1: ಒಂದು ಭಗವದ್ಗೀತೆ ಪಾರಾಯಣ ಅಂದ್ರೆ ಎಲ್ಲೆಲ್ಲ ನಿಮ್ಗೆ ಅವಕಾಶ ಸಿಕ್ಕಿದೆ ದೇವಸ್ಥಾನದಲ್ಲಿ?
2: ಒಬ್ಬನೇ ಅಲ್ಲ ಪಾರಾಯಣ, ಎಲ್ಲರೂ ಒಟ್ಟಿಗೆ
1: ಒಟ್ಟಿಗೆ
2: ನಮ್ಮ ಸಂಸ್ಥೆಯ ಎಲ್ಲರೂ
1: ಟೀಮ್ ಎಲ್ಲ ಮಾಡ್ತೀರಿ. ಓಕೆ ಓಕೆ, ಕಲೋತ್ಸವಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆಯಾ? ಏನೆಲ್ಲ ಕಲೋತ್ಸವದಲ್ಲಿ ಏನೆಲ್ಲ ಪ್ರದರ್ಶನ ಕೊಟ್ಟಿದೆ
2: ಕಲೋತ್ಸವದಲ್ಲಿ?
1: ಹರಿಕತೆ ಇಲ್ಲ,
2: ಹರಿಕತೆ ಇಲ್ಲ, ಸಂಗೀತ ಮತ್ತೆ ಕಂಠಪಾಠ ಮತ್ತೆ ಗ್ರೂಪ್ ಸಾಂಗ್ಸ್ ಕಾವ್ಯಲಾಪನೆ. ಮತ್ತೆ
1: ಫ್ಯೂಚರ್ ಅಲ್ಲಿ ಏನಾಗಬೇಕಂತ ಇದೆಯಾ?
2: ಫ್ಯೂಚರ್ ಅಲ್ಲಿ ಟೀಚರ್,
1: ಟೀಚರ್ ಆಗ. ಇದು ಏನು ಹರಿಕತೆ ಅದೆಲ್ಲ ಮುಂದುವರಿಸಲಿಕ್ಕಿಲ್ವಾ?
2: ಉಂಟ,
1: ಹಾಡ್ಲಿಕ್ಕೆ ಸಿಂಗರ್ ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ಹಾಡಿದೆಯಾ? ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ಲಿಲ್ಲ, ಕಾರ್ಯಕ್ರಮ ಹೀಗೆ ಹಾಡಿದೆ. ಕರೋಕೆ
2: ಕರೋಕೆ
1: ಮಾಡಿ, ಇನ್ನು ಕಲಿಬೇಕಷ್ಟೇ. ಓಕೆ,
2: ಹಾಡ್ತೇನೆ ಯೂಟ್ಯೂಬ್ ಅಲ್ಲಿ ನೋಡಿ, ಮನೆಯಲ್ಲಿ ಅಷ್ಟೇ.
1: ನಮ್ಮ ಅಪರ್ಣಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಶಾಲೆಯಲ್ಲೆಲ್ಲ?
2: ತುಂಬಾ ಜನ ಇದ್ದಾರೆ.
1: ಯಾರು ತುಂಬಾ ನಿಯರೆಸ್ಟ್ ಮತ್ತು ಡಿಯರೆಸ್ಟ್?
2: ಶಾರ್ವಿ.
1: ಶಾರ್ವಿ ಅಮ್ಮ ಫ್ರೆಂಡ್ ಅಲ್ವಾ?
2: ಮನೆಯಲ್ಲಿ ಫ್ರೆಂಡ್.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
7: ಹಲೋ ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ,
7: ಬನ್ನಿ ಮಸಾಲೆ ತೂರಿಂದ. ನಮಸ್ತೆ ಅಪರ್ಣಾ.
2: ನಮಸ್ತೆ,
7: ಹೇಗಿದ್ಯಾ?
2: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
7: ನಾನು ಸಹ ಚೆನ್ನಾಗಿದ್ದೇನೆ, ತುಂಬಾ ಚೆನ್ನಾಗಿ ಹೇಳಿದ್ದೆ ಹರಿಕತೆ ಎಲ್ಲ, ತುಂಬಾ ಖುಷಿ ಆಯ್ತು ಕೇಳಿ.
2: ಥ್ಯಾಂಕ್ ಯು.
7: ಆಯ್ತು ಸಹ, ಚೆಂದ ಉಂಟು. ಮತ್ತೆ ಯೋಗ ಎಲ್ಲ ಡೈಲಿ ಮಾಡ್ತೀಯಾ? ಬೆಳಿಗ್ಗೆ ಬೇಗ ಎದ್ದು ಮಾಡ್ದ?
2: ಬೆಳಿಗ್ಗೆ ಅಲ್ಲ, ಸಂಜೆ.
7: ಸಂಜೆಯಾ? ಆಯ್ತು ಬಿಟ್ಟ, ಇನ್ನಷ್ಟು ವೇದಿಕೆ ಸಿಗ್ಲಿ ನಿಂಗೆ ಅಂತ ಹಾರೈಸ್ತೇನೆ. ಟೈಮ್ಸ್ ಆಯ್ತಲ್ಲ.
1: ಓಕೆ ಓಕೆ, ಧನ್ಯವಾದಗಳು. ಓಕೆ, ಹಾಗೆ ನಾಡ್ದು ಶನಿವಾರ ಯೋಗ ದಿನ, ಎಲ್ಲ ಕಾರ್ಯಕ್ರಮ ಇದೆಯಾ?
2: ಉಂಟು. ವಾಮಂಚೂರ್
1: ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ? ಎಲ್ಲೆಲ್ಲ ಪ್ಲಾನ್ ಆಗಿದೆ ಸೆಲೆಬ್ರೇಟ್? ನಿಂದು
2: ಶಾಲೆಯಲ್ಲಿ ಉಂಟು.
1: ಶಾಲೆಯಲ್ಲಿ
2: ಮಾಡ್ತೀರಾ? ಶಾಲೆಯಲ್ಲಿ ಮತ್ತೆ ವಾಮಂಚೂರಲ್ಲಿ.
1: ವಾಮಂಚೂರಲ್ಲಿಯಾ? ಹಾಗೆ ನಿನ್ನ ಊರಿನ ಬಗ್ಗೆ ಏನು ಹೇಳ್ತೀರಿ?
2: ಪಾಣೂರಲ್ಲಿ ನನಗೆ ತುಂಬ ಜನ ಪ್ರೋತ್ಸಾಹ ನೀಡ್ತಿದ್ರು, ಹಾಗೂ ಕರೆದು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ರು. ಮತ್ತೆ
1: ಹಾಗೆ ಹೇಗಿದೆ ಊರು? ಚೆನ್ನಾಗಿದೆ, ಎಲ್ಲ ಸಪೋರ್ಟ್ ಇದೆ. ಓಕೆ, ರಿಸಲ್ಟ್ ಹೇಗೆ ಬಂದಿದೆ?
2: ಯಾವುದ್ರಲ್ಲಿ
1: ಈ ಸರಿ ಶಾಲೆಯಲ್ಲಿ ಎಲ್ಲ ರಿಸಲ್ಟ್ ಹೇಗೆ ಬರ್ತದೆ? ಎಷ್ಟು ಮಾರ್ಕ್ಸ್? ಹಂಡ್ರೆಡ್
2: ಹಂಡ್ರೆಡ್ ಮಾರ್ಕ್ ಗೊತ್ತಾಗೋದಿಲ್ಲ, ಎ ಗ್ರೇಡ್ ಬರ್ತದೆ.
1: ನಿಮಗೆ ಗ್ರೇಡ್ ಕೊಡ್ತಾರಾ? ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
8: ಹಾಂ ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡೋದು?
8: ರಮೇಶ್ ಅಣ್ಣ.
1: ರಮೇಶ್ ಅಣ್ಣ,
8: ಕಡಬ, ಪುತ್ತೂರು ಕಡಬ.
1: ಹೇಳಿ
8: ಸರ್. ಅದು ಅವ್ರ ಮೇಡಮ್ ಕಡೆ ಕೊಡಿ
1: ಅಪರ್ಣ ಅವರು. ಮಾತಾಡಿ.
2: ನಮಸ್ತೆ
8: ಮ್ಯಾಮ್.
2: ನಮಸ್ತೆ.
8: ಮ್ಯಾಮ್ ನಿಮ್ಮ ಹರಿಕತೆ ತುಂಬಾ ಚೆನ್ನಾಗಿ ಬಂತು.
2: ಥ್ಯಾಂಕ್ ಯು.
3: ಓ ಮ್ಯಾಮ್ ತುಂಬಾ ಅದ್ಭುತವಾಗಿ ಆಡಿದೀರಾ.
2: ಥ್ಯಾಂಕ್ ಯು.
3: ಓ ಮ್ಯಾಮ್ ಪೌರಾಣಿಕ ಕಥೆಗಳು ಯಾವ ರೀತಿ ಇರಬೇಕು ಹಂಗೆ ಆಡಿದೀರಾ ಮ್ಯಾಮ್, ತುಂಬಾ ಅದ್ಭುತವಾಗಿದೆ.
2: ಥ್ಯಾಂಕ್ ಯು.
3: ಓಕೆ ಮ್ಯಾಮ್.
1: ಓಕೆ ಧನ್ಯವಾದಗಳು.
3: ಓಕೆ ಸರ್.
1: ಓಕೆ. ಇನ್ನು ಕೂಡ ಮಾತಾಡಬೇಕಿತ್ತು ಆದರೆ ಸ್ವಲ್ಪ ಸಮಯ ಬರುವಾಗಲೇ ತಡ ಆಯ್ತಲ್ಲ. ಇವತ್ತು ಸಾರಂಗಿಗೆ ಬಂದಿದೆಯಾ? ಖಂಡಿತ ಇನ್ನೊಮ್ಮೆ ಬಾ, ಇನ್ನೊಮ್ಮೆ ಮಾತಾಡುವ. ಹಾಗೆ ಹೇಗನ್ನಿಸ್ತು ಇವತ್ತು ಸಾರಂಗಿಗೆ ಬಂದು?
2: ಖುಷಿ ಆಗ್ತದೆ.
1: ಖುಷಿ ಆಗ್ತದ? ಓಕೆ. ಸ್ವಲ್ಪ ಬೇಗ ಬರಬೇಕಿತ್ತು ಅಲ್ಲ ಅನಿಸ್ತದೆ ಈಗ? ಸಮಯ ಆಗ್ತಾ ಬಂದಿದೆ, ಏನು ಮಾಡೋದು. ಓಕೆ, ಇಷ್ಟು ಹೊತ್ತು ನಮ್ಮ ಸಾರಂಗಿಗೆ ಬಂದಿದೆಯಾ? ಕೊನೆಯದಾಗಿ ಒಂದು ಚಿಕ್ಕ ಯಾರು ಏನಾದರೂ ಹಾಡು ಇದೆ, ಏನಿದೆ ಹಾಡೋದಾದರೆ? ಹಾಡಿನೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ.
2: ತಮಿಳು ಸಾಂಗ್.
1: ಹಾಡು
2: ಸಾ ಸಾ ಸಾ ಸಾ ನಿ ಸರಿ ಸಪ ಮ ಪ ದ ದ ದ ಸ ನಿ ಪ ಪ ಸಾ ಸಾ ಸಾ ಸಾ ನಿ ಸರಿ ಸಪ

0: ಬಹಳ ಚೆನ್ನಾಗಿ ಸುಶ್ರಾವ್ಯವಾಗಿ ಭಕ್ತಿಪೂರ್ಣವಾಗಿ ಹಾಡಿದ್ಯ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲ ಸಾರಂಗಿ ಕೇಳುಗ ಬಾಂಧವರ ಪರವಾಗಿ, ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಪ್ರಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಅರ್ಧ ಬೆಳಕು ಅರ್ಧ ನೆರಳು. ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು, ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು. ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು.
4: ಏನಿದು, ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ? ಸೈನಿಕರೇ, ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ.
3: ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ.
4: ಇದು ರಾಜಾಜ್ಞೆ. ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು.
3: ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು. ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ. ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು.
5: ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ನಾನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಬಂದಿದ್ದೇನೆ.
3: ಧ್ವನಿ ಕೇಳಿ ಅಕ್ಬರ್ ಹೊರಗೆ ಬರುತ್ತಾನೆ. ಎಲ್ಲರೂ ಸೇರುತ್ತಾರೆ. ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಒಂದು ಮಂಚವನ್ನು ಹೊತ್ತುಕೊಂಡು ನಿಂತಿರುತ್ತಾನೆ. ಅವನು ರಾಜನನ್ನು ನೋಡಿ,
5: ಮಹಾಪ್ರಭು, ನಾನು ನಿಮ್ಮ ಆಜ್ಞೆಯಂತೆ ಬಂದಿದ್ದೇನೆ.
3: ಅಕ್ಬರ್ ಎಲ್ಲವನ್ನು ಊಹಿಸಿದನು.
4: ಇದು ಯಾರ ಉಪಾಯ?
5: ಮಹಾಪ್ರಭು, ನಮ್ಮ ಬೀರ್ಬಲ್ ಈ ಉಪಾಯ ಹೇಳಿಕೊಟ್ಟರು. ಅವರು ನನ್ನ ಮನೆಯಲ್ಲಿದ್ದಾರೆ.
3: ಅಕ್ಬರ್ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬೀರ್ಬಲ್ನನ್ನು ಸಮಾಧಾನಪಡಿಸಿ ಅರಮನೆಗೆ ಕರೆತಂದನು.

0: ಜನ್ಮದಿನೋತ್ಸವ. ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು. ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು. ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ,
1: ಬೀರ್ಬಲ್, ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ. ಆಹಾ, ನೀನೇನ್ ಹೇಳ್ತಿ?
2: ಹೌದು ಮಹಾಪ್ರಭು, ಅದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಯಾವಾಗಲೂ ರುಚಿಯಾಗಿರುತ್ತೆ.
1: ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ.
2: ತಮ್ಮ ಇಚ್ಛೆ ಮಹಾಪ್ರಭು. ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು.
0: ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು. ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು. ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು.
1: ಬೀರ್ಬಲ್, ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ? ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ.
2: ಹೌದು ಮಹಾಪ್ರಭು, ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ. ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ.
0: ಅಕ್ಬರ್ ಆಶ್ಚರ್ಯಪಟ್ಟನು.
1: ಏನಿದು ಬೀರ್ಬಲ್, ಏನಾಯಿತು ನಿನಗೆ? ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ, ಆದರೆ ಈಗ ಅಸಹ್ಯ ಪಡ್ತೀಯಲ್ಲ.
2: ಏನು ಮಾಡಲಿ ಮಹಾಪ್ರಭು, ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ.

0: ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ
1: ಬೀರ್ಬಲ್,

0: ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ. ಏನನ್ನೋ ಬರೆದ. ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಮಾಡುತ್ತಿರುವೆ ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳುತ್ತಿದ್ದರು. ಬೀರ್ಬಲ್ನ ಸಹಾಯಕ ಎಲ್ಲವನ್ನು ಬರೆದುಕೊಳ್ಳುತ್ತಿದ್ದ. ಮರುದಿನ ಬೀರ್ಬಲ್ ಆಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು.
1: ಬೀರ್ಬಲ್, ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ? ಈಗಲೇ ಮಹಾಪ್ರಭು.
0: ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ. ಒಂದು ಕುರುಡರ ಪಟ್ಟಿಯಾಗಿತ್ತು, ಇನ್ನೊಂದು ದೃಷ್ಟಿ ಇರುವ ಜನರ ಪಟ್ಟಿಯಾಗಿತ್ತು.
1: ಏನಿದು ಬೀರ್ಬಲ್, ಮೊದಲು ಪಟ್ಟಿಯಲ್ಲಿ ಕಡಿಮೆ ಹೆಸರುಗಳಿವೆ ಮತ್ತು ನನ್ನನ್ನು ಸೇರಿಸಿದಂತೆ ಹೆಚ್ಚು ಹೆಸರುಗಳಿವೆ. ಏನು ಹುಡುಗಾಟಿಕೆ!
2: ಇಲ್ಲ ಮಹಾಪ್ರಭು, ಮೊದಲನೆಯ ಪಟ್ಟಿ ನನ್ನನ್ನು ಏನು ಮಾಡುತ್ತಿರುವೆ ಎಂದು ನಾನು ಮಾಡುತ್ತಿದ್ದುದನ್ನು ನೋಡಿಯೂ ಕೇಳಿದವರು.
1: ಹಾಗಾದರೆ ಅವರು ಕುರುಡರು ಮಹಾಪ್ರಭು.
2: ಈಗ ಇನ್ನೊಂದು ಪಟ್ಟಿ, ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು.
1: ಈಗ ಹೇಳಿ ಮಹಾಪ್ರಭು, ಯಾರು ಹೆಚ್ಚಾಗಿದ್ದಾರೆ?
2: ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ.
1: ಕುರುಡರೇ ಹೆಚ್ಚಾಗಿದ್ದಾರೆ, ನಾನು ಒಪ್ಪಿಕೊಳ್ಳುತ್ತೇನೆ. ಬೀರ್ಬಲ್
3: ಪುಟ್ಟ, ಏನಮ್ಮ ನಮ್ಮ ಮನೆಯಲ್ಲಿ ಯಾವ ಪ್ರಾಣಿ ಇದೆ ಹೇಳು? ನಮ್ಮ ಮನೆಯಲ್ಲಿ ಪುಟಾಣಿ ಕರು ಇದೆ ಅಮ್ಮ.
4: ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ?
3: ಓ

0: ದಿನವಾಗಿತ್ತು. ಒಂದು ದಿನ ಅರಮನೆಯ ತೋಟದಿಂದ ಅತ್ಯುತ್ತಮ ಮಾವಿನ ಹಣ್ಣುಗಳನ್ನು ತರಲಾಯಿತು. ಅಕ್ಬರ್ ತೋಟದಲ್ಲಿ ರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದ.
1: ಆಹಾ, ರುಚಿಯಾಗಿದೆ, ಬಹಳ ರುಚಿಯಾಗಿದೆ.
0: ರಾಣಿ ಅಕ್ಬರ್ ಮಾವಿನ ಹಣ್ಣು ತಿನ್ನುತ್ತಾ ಇರುವುದನ್ನು ನೋಡುತ್ತಾ ಇದ್ದಳು. ಅಕ್ಬರ್ ಹಣ್ಣು ತಿಂದ ನಂತರ ಬೀಜಗಳನ್ನು ರಾಣಿಯತ್ತ ಎಸೆದನು. ಆಗ ಬೀರ್ಬಲ್ ಅಲ್ಲಿಗೆ ಬಂದನು.
1: ಬೀರ್ಬಲ್, ನೀನು ರಾಣಿಯವರನ್ನು ನೋಡಿದೆಯಾ? ಅವರು ಹೊಟ್ಟೆ ಬಾಕರೆನಿಸುವುದಿಲ್ಲವೇ?
0: ರಾಣಿಗೆ ಅವಮಾನವಾದಂತೆನಿಸಿತು. ಅಕ್ಬರ್ ಹೇಳಿದ್ದು ಅವಳಿಗೆ ಬಹಳ ಬೇಸರ ತಂದಿತು. ಬೀರ್ಬಲನಿಗೆ ಕೂಡಲೇ ಪರಿಸ್ಥಿತಿ ಅರ್ಥವಾಯಿತು.
1: ಅದು ಹಾಗಲ್ಲ ಮಹಾಪ್ರಭು, ನೀವು ರಾಣಿಯವರಿಗಿಂತ ಹೆಚ್ಚು ಹೊಟ್ಟೆ ಬಾಕ. ಹೇಗೆ ಹೇಳುತ್ತೀಯಾ? ರಾಣಿಯವರು ಬೀಜಗಳನ್ನಾದರೂ ಬಿಟ್ಟಿದ್ದಾರೆ, ನೀವು ಬೀಜಗಳನ್ನು ಬಿಡದೆ ತಿಂದಿರುವಿರಿ, ಹಾಗಾಗಿ ನೀವೇ ಹೊಟ್ಟೆ ಬಾಕ.
0: ಎಲ್ಲರೂ ನಕ್ಕರು.

0: ಸೀನಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತೆ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗ ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕೊಟ್ಟಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳು ಅಂಜು ಬುಕ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನ ಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಣಿ 107.8.
5: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸಸಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸೂಸೈಡ್ ಒಂದೇ ಗತಿ.
6: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
5: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ರು ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ?
6: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಾ 107.8 FM.
7: ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಜ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
8: ನಲ್ಮೆಯ ಕೇಳುಗರಿಗೆ ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ಮೂಲಭೂತ ಹಕ್ಕುಗಳಾದ ಸಮಾನತೆ ಹಕ್ಕಿನ ಬಗ್ಗೆ ಉಲ್ಲಂಘುಷವಾಗಿ ಪರಿಶೀಲಿಸೋಣ. ನಾನು ಡಾಕ್ಟರ್ ರೋಜ್ವೀರಾ ಡಿಸೋಜಾ, ನಮ್ಮ ಸಂತ ಅಲೋಶಿಯಸ್ ವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮೊಡನೆ ಇಂದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಪ್ರಥಮವಾದ ಸಮಾನತಾ ಹಕ್ಕುಗಳು, ಮತ್ತು ಅದರಲ್ಲೂ ಈ ಸಮಾನತಾ ಹಕ್ಕಿನ 14ನೇ ಅಂಶ, ಅಂದರೆ ನಮ್ಮ ಭಾರತ ಸಂವಿಧಾನದ ಅನುಚ್ಛೇದದ 14ನೇ ವಿವಿಧ ಷರತ್ತುಗಳ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ಸಂತೋಷ ಪಡುತ್ತಿದ್ದೇನೆ. ಪ್ರಥಮವಾಗಿ ಸಮಾನತೆ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾವೆಲ್ಲ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳಿಂದ ಅಸಮಾನರಾಗಿ ಇದ್ದೇವೆ. ಎಲ್ಲ ನಾಗರಿಕರು ಕಾನೂನಿನ ದೃಷ್ಟಿಯಲ್ಲಿ ಸಮಾನವಾಗಿರುವ ಪರಿಸ್ಥಿತಿಯೇ ಸಮಾನತೆ. ನಾಗರಿಕರು ತಮ್ಮ ಜಾತಿ, ಲಿಂಗ, ಧರ್ಮ, ವರ್ಗ, ಭಾಷೆ ಅಥವಾ ಸಾಮಾಜಿಕ ಸ್ಥಿತಿಗತಿಯೊಂದಿಗೆ ಯಾವುದೇ ಭೇದವಿಲ್ಲದೆ ನ್ಯಾಯ ಮತ್ತು ಸಮಾನ ಹಕ್ಕುಗಳನ್ನು ಪಡೆಯಬೇಕಾದ ಮನೋಧರ್ಮವೇ ಸಮಾನತಾ ಹಕ್ಕು. ನಮ್ಮ ಸ್ವಾತಂತ್ರ್ಯ ಹೋರಾಟವು ಸಮಾನತಾ ಸ್ವಾತಂತ್ರ್ಯದ ಮೇಲೆ ರೂಪುಗೊಂಡ ಒಂದು ಐತಿಹಾಸಿಕ ಘಟನೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥಹೀನ. ಇದೀಗಲೇ ನಾವು ತಿಳಿದಂತೆ ಸ್ಥಾನಮಾನಗಳ ಮತ್ತು ಅವಕಾಶಗಳ ಸಮಾನತೆಯನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಬಹು ಸುಂದರವಾಗಿ ಕಲ್ಪಿಸಿದೆ, ರೂಪಿಸಿದೆ. ಸ್ಥಾನಮಾನಗಳ ಸಮಾನತೆ ಎಂದರೆ ಬೆಳೆಯುವ ಅವಕಾಶ ಹೊಂದಿರುವ ಸಮಾಜದ ಸ್ವತಂತ್ರ ವ್ಯಕ್ತಿಗಳ ಸ್ಥಿತಿ, ಧರ್ಮ, ಜನಾಂಗ, ಲಿಂಗ, ವರ್ಣ, ಜನ್ಮಸ್ಥಳ ಇತ್ಯಾದಿ ಕಾರಣಗಳ ಕೃತಕ ನಿರ್ಬಂಧಗಳು ನಮ್ಮಲ್ಲಿವೆ ಅಲ್ಲವೇ? ಈ ಕೃತಕ ನಿರ್ಬಂಧಗಳನ್ನು ನಿಷೇಧಿಸುವುದು ಹಾಗೂ ಎಲ್ಲರಲ್ಲಿ ಸಮಾನತೆಯನ್ನು ತರುವುದು ನಮ್ಮ ದೇಶದ ಹಾಗೂ ಸರ್ಕಾರದ ಆದ್ಯ ಕರ್ತವ್ಯ. ಎಲ್ಲ ಪ್ರಜೆಗಳಿಗೂ ಸಮಾನ ಹಕ್ಕು ಸಿಗುವುದು ಮತ್ತು ನಮ್ಮ ದೇಶ ನಮ್ಮನ್ನೆಲ್ಲ ಸಮಾನವಾಗಿ ಪರಿಗಣಿಸುವುದು, ಇದು ಸಮಾನತಾ ಹಕ್ಕಿನ ಒಂದು ಮುಖ್ಯ ಗುರಿ. ನಾನು ನೀವು ಸಮಾಜದ ದುರಿನರು, ರಾಜಕೀಯ ಮುತ್ಸದ್ದಿಗಳು ಒಂದೇ ಕಾನೂನಿನ ಅಡಿಯಲ್ಲಿ ಬರುತ್ತಿದ್ದೇವೆ. ಇದು ಸಮಾನತೆ. ಕಾನೂನಿನ ಸಮಾನಾವಕಾಶ ಹಾಗೂ ಸಾರ್ವಜನಿಕ ನೇಮಕಾತಿಯಲ್ಲಿ ಪಕ್ಷಪಾತ ಮಾಡದೆ ಇದು ಅವಕಾಶದ ಸಮಾನತೆಯ ಭರವಸೆ ನಮಗೆ ನೀಡುತ್ತದೆ. ಸಮುದಾಯದ ಎಲ್ಲ ಜನರು ಸಮಾನರಾಗಿ ಹಕ್ಕುಗಳನ್ನು ಉಪಭೋಗಿಸಲಾಗದಿದ್ದರೆ ಹಕ್ಕುಗಳು ಅರ್ಥಹೀನವಾಗುವುದರಿಂದ ಮೂಲಭೂತ ಹಕ್ಕುಗಳು ಜಾತಿ, ಜನಾಂಗ, ಲಿಂಗ, ಧರ್ಮ ಇತ್ಯಾದಿ ಕಾರಣಗಳಿಂದ ನಾಗರಿಕರ ನಡುವೆ ತಾರತಮ್ಯ ಮಾಡಬಾರದೆಂದು ಈ ಸಮಾನತಾ ಹಕ್ಕು ರಾಜ್ಯಕ್ಕೆ ವಿಧಿಸುತ್ತದೆ. ಈ ಹಕ್ಕು ನಿರ್ಬಂಧಗಳನ್ನು ವಿಧಿಸುವ ಒಂದು ರೂಪರೇಷೆ ಆಗಿರುವುದರಿಂದ ಕೂಡ ಇವುಗಳನ್ನು ನಕಾರಾತ್ಮಕ ಮೂಲಭೂತ ಹಕ್ಕುಗಳು ಎಂದು ನಾವು ಕರೆಯುತ್ತೇವೆ. ನಮ್ಮ ಈ ಸಮಾನತಾ ಹಕ್ಕುಗಳು ಸಂವಿಧಾನದ 14, 15, 16, 17, 18 ಅಂದರೆ ಒಟ್ಟು 5 ಅನುಚ್ಛೇದಗಳಲ್ಲಿ ಸೂಚಿಸಲಾಗಿದೆ. ಈ 5 ಅನುಚ್ಛೇದಗಳಲ್ಲಿ ಸಮಾನತೆಯ ಹಕ್ಕನ್ನು ಕಲ್ಪಿಸಿ ವಿವಿಧ ಷರತ್ತುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಈ ಹಕ್ಕುಗಳಲ್ಲಿ ನಿರ್ಬಂಧವನ್ನು ಹೇರುವ ಹಕ್ಕುಗಳು ಅಂದರೆ ನಕಾರಾತ್ಮಕ ಮೂಲಭೂತ ಹಕ್ಕುಗಳನ್ನು ವಿಧಿಸುವ ಅನುಚ್ಛೇದಗಳು ಇವಾಗಿವೆ. ಅನುಚ್ಛೇದ 14, ಅನುಚ್ಛೇದ 15 ಷರತ್ತು 1 ಮತ್ತು ಅನುಚ್ಛೇದ 16 ಷರತ್ತು 1. ಈ ಸಂವಿಧಾನ ಸರಣಿಯಲ್ಲಿ ನಾವು ಅನುಚ್ಛೇದ 14 ಇದರ ಬಗ್ಗೆ ನಮ್ಮ ಗಮನ ಹರಿಸೋಣ. ಭಾರತ ರಾಜ್ಯ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಕಾನೂನಿನಿಂದ ಸಮಾನ ರಕ್ಷಣೆಯನ್ನು ನಿರಾಕರಿಸಲಾಗದು. ಅಂದರೆ ಈ ಸಮಾನತಾ ಹಕ್ಕಿನಲ್ಲಿ ಅಥವಾ ಅನುಚ್ಛೇದ 14 ಇದರಲ್ಲಿ ಎರಡು ಪರಿಕಲ್ಪನೆಗಳು ಅಡಕವಾಗಿವೆ. ಒಂದು ಕಾನೂನಿನ ಮುಂದೆ ಸಮಾನತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ನಾವು. ಮತ್ತೊಂದು ಕಾನೂನಿನಿಂದ ಸಮಾನ ರಕ್ಷಣೆ. ಮೊದಲನೆಯದು ಕಾನೂನಿನ ಮುಂದೆ ಸಮಾನತೆ, ಎರಡನೆಯದು ಕಾನೂನಿನಿಂದ ಸಮಾನ ರಕ್ಷಣೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ತೀವಿ ನಾವು. ಕಾನೂನಿನ ಮುಂದೆ ಸಮಾನತೆ ಬಹುವಾಗಿ ನಕಾರಾತ್ಮಕ ಪರಿಕಲ್ಪನೆಯಾಗಿದ್ದು ಇದು ಕಾನೂನಿನ ದೃಷ್ಟಿಯಲ್ಲಿ ಯಾರಿಗೂ ವಿಶೇಷ ಹಕ್ಕುಗಳಿಲ್ಲವೆಂದು ಭರವಸೆ ಕೊಡುತ್ತದೆ. ಸಮಾಜದಲ್ಲಿ ಅವರ ಸ್ಥಾನಮಾನಗಳು ಏನೇ ಇದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆದ್ದರಿಂದ ದೇಶದ ಸಾಮಾನ್ಯ ಕಾನೂನುಗಳಿಗೆ ನಾವೆಲ್ಲ ಒಳಪಡುತ್ತೇವೆ. ಪ್ರೊಫೆಸರ್ ಎ.ವಿ. ಡೈಸಿ ಎಂಬ ಇಂಗ್ಲೆಂಡ್ನ ರಾಜಕೀಯ ವಿದ್ವಾಂಸ ಕಾನೂನಿನ ಮುಂದೆ ಸಮಾನತೆಯನ್ನು ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಧಿಪತ್ಯ ಎಂದು ಕರೆದಿದ್ದಾರೆ. ಅದರ ಪ್ರಕಾರ ಎಂದರೆ ಯಾವ ವ್ಯಕ್ತಿಯು ಕಾನೂನಿಗಿಂತ ಮೇಲಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಸ್ಥಾನಮಾನಗಳು, ಸ್ಥಿತಿಗತಿಗಳು ಏನೇ ಇದ್ದರೂ ಸಾಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ದೇಶದಲ್ಲಿ ಕೆಲವೊಂದು ಪ್ರತಿಷ್ಠಾ ಸ್ಥಾನಮಾನ ಹೊಂದಿದ್ದವರು ಇದ್ದಾರಲ್ಲವೇ, ಇವರು ಈ ವ್ಯಾಪ್ತಿಯೊಳಗೆ ಬರುತ್ತಾರೆಯೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ. ಹೌದು, ನನ್ನಯ ಕೇಳಿದರೆ ಈ ಸಮಾನತಾ ಕಾನೂನಿಗೆ ಕೆಲವು ಅಪವಾದಗಳ ಅವಕಾಶವೂ ನಮ್ಮ ಸಂವಿಧಾನ ವಿಧಿಸಿದೆ. ಮೊದಲನೆಯದಾಗಿ ಭಾರತದ ರಾಷ್ಟ್ರಪತಿ ಹಾಗೂ ರಾಜ್ಯಗಳ ರಾಜ್ಯಪಾಲರಿಗೆ ಸಂವಿಧಾನದ 361ನೇ ಅನುಚ್ಛೇದ ಈ ವಿನಾಯಿತಿಯನ್ನು, ಅಂತೆಯೇ ಇನ್ನಿತರೂ ಕೂಡ ಈ ಸಮಾನ ಹಕ್ಕಿಗೆ ಅಪವಾದಗಳ ಪರಿಕಲ್ಪನೆಯಲ್ಲಿ ಬರುತ್ತಾರೆ. ಉದಾಹರಣೆಗೆ ಸಶಸ್ತ್ರ ಸೇನಾ ಪಡೆಗಳು, ಅವರು ಸೇನಾ ಕಾನೂನುಗಳ ನಿಯಂತ್ರಣಕ್ಕೆ ಒಳಪಡುತ್ತಾರೆ. ನ್ಯಾಯವಾದಿಗಳು ಭಾರತದ ಬಾರ್ ಕೌನ್ಸಿಲ್ ರಚಿಸುವ ನಿಯಮಗಳಿಗೆ ಒಳಪಡುತ್ತಾರೆ ಮತ್ತು ವೈದ್ಯಕೀಯ ವೃತ್ತಿಯವರು ಭಾರತದ ವೈದ್ಯಕೀಯ ಕೌನ್ಸಿಲ್ ರೂಪಿಸುವ ನಿಯಮಗಳಿಗೆ ಒಳಪಡುತ್ತಾರೆ. ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ವಿದೇಶಿ ಸಾರ್ವಭೌಮರು ಮತ್ತು ರಾಯಭಾರಿಗಳು ದೇಶದ ಇಂಥ ಯಾವುದೇ ನ್ಯಾಯಿಕ ಪ್ರಕ್ರಿಯೆಯಿಂದ ವಿನಾಯಿತಿ ಪಡೆದಿರುತ್ತಾರೆ. ಇದಕ್ಕಾಗಿ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸಬೇಕು. ಕಾನೂನಿನ ಮುಂದೆ ಸಮಾನತೆ ಅಂದರೆ ಖಾಸಗಿ ನಾಗರಿಕರ ಅಧಿಕಾರಗಳು ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಅಧಿಕಾರವು ಒಂದೇ ಎಂದು ಅರ್ಥವಲ್ಲ. ಆದರೆ ಈ ಅಧಿಕಾರಗಳು ಕಾನೂನಿನಿಂದ ಸ್ಪಷ್ಟವಾಗಿ ನಿರೂಪಿಸಲ್ಪಡಬೇಕು. ಸಾರ್ವಜನಿಕ ಅಧಿಕಾರಿಗಳಿಂದ ಅಧಿಕಾರದ ದುರ್ಬಳಕೆಯಾದಾಗ ನ್ಯಾಯಾಲಯದ ವ್ಯಾಪ್ತಿಗೆ ಹಾಗೂ ಶಿಕ್ಷೆಗೆ ಅವರು ಗುರಿಯಾಗಲೇಬೇಕು ಎಂಬುದು ಸಮಾನತೆಯನ್ನು ಪ್ರತಿನಿಧಿಸುವ ಈ ಹಕ್ಕು ನಮಗೆ ಹೇಳುತ್ತದೆ. ಕಾನೂನಿನ ಸಮಾನ ಸಂರಕ್ಷಣೆಯು ಒಂದು ಸಕಾರಾತ್ಮಕ ಕಲ್ಪನೆಯಲ್ಲವೇ? ಇದರರ್ಥ ಸಮಾನರೊಳಗೆ ಕಾನೂನನ್ನು ಸಮಾನವಾಗಿ ನಿರ್ವಹಣೆ ಮಾಡಬೇಕೆಂದು, ಸಮಾನರೊಳಗೆ ಭೇದ ಮಾಡಬಾರದೆಂದು ಇದು ಸೂಚಿಸುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವ್ಯಕ್ತಿಗಳು ಸಮಾನ ಸನ್ನಿವೇಶದಲ್ಲಿರುವಾಗ ಅವರನ್ನು ಸಮಾನವಾಗಿ ಪರಿಗಣಿಸಬೇಕು. ಅಲ್ಲದೆ ಇದಕ್ಕೆ ವಿರುದ್ಧವಾಗಿ ವ್ಯಕ್ತಿಗಳು ಹಾಗೂ ವ್ಯಕ್ತಿ ಸಮುದಾಯಗಳು ಸಮಾನ ಸನ್ನಿವೇಶದಲ್ಲಿ ಇರದಿದ್ದಾಗ ಅವರನ್ನು ಸಮಾನರಂತೆ ಪರಿಗಣಿಸಿದರೆ ಅದು 14ನೆಯ ಅನುಚ್ಛೇದದ ಉಲ್ಲಂಘನೆಯಾಗುತ್ತದೆ. ಹೀಗೆ ಅನುಚ್ಛೇದ 14 ಸಮಾನ ಸನ್ನಿವೇಶದಲ್ಲಿರುವ ವ್ಯಕ್ತಿಗಳನ್ನು ತಾರತಮ್ಯ ಅಥವಾ ಭೇದ ಭಾವದ ವಿರುದ್ಧ ರಕ್ಷಿಸುವುದೇ ಆಗಿದೆ. ಇದಕ್ಕಾಗಿಯೇ ನಮ್ಮ ಶಾಸಕಾಂಗವು ಈ ಸಮಾನತಾ ಧ್ಯೇಯಕ್ಕೆ ಅನುಗುಣವಾಗಿ ಯುಕ್ತವಾದ ವರ್ಗೀಕರಣ ಮಾಡಬಹುದು. ಆದರೆ ಈ ವರ್ಗೀಕರಣವು ಸ್ವೇಚ್ಛಾನುಸಾರವಾಗಿ ಆಗದೆ ಸಮಾನತಾ ಹಕ್ಕನ್ನು ಪ್ರತಿನಿಧಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಅಂತೆಯೇ ಸಂವಿಧಾನ ಈ 14ನೆಯ ಅನುಚ್ಛೇದ ಎಲ್ಲ ವ್ಯಕ್ತಿಗಳಿಗೆ, ಕಂಪನಿಗಳಿಗೆ, ವ್ಯಕ್ತಿ ಸಮುದಾಯಗಳಿಗೆ, ನಾಗರಿಕರಲ್ಲದವರಿಗೂ ಕೂಡ ಅನ್ವಯಿಸುತ್ತದೆ. ಸಮಾನತೆಯ ಈ ಹಕ್ಕಿನ ನಿಟ್ಟಿನಲ್ಲಿ ನ್ಯಾಯಾಲಯದ ವಿವಿಧ ತೀರ್ಪುಗಳು ಕಾಲಕಾಲಕ್ಕೆ ಈ ಸಾಂವಿಧಾನಿಕ ಸಮಾನತೆಯನ್ನು ಎತ್ತಿ ಹಿಡಿದಿವೆ. ಉದಾಹರಣೆಗೆ, ಪಶ್ಚಿಮ ಬಂಗಾಳ ರಾಜ್ಯ ವರ್ಸಸ್ ಅನ್ವರ್ ಆಲಿ ಸರ್ಕಾರ, ಇದು ಒಂದೇ ಸನ್ನಿವೇಶದಲ್ಲಿ ಎಲ್ಲರಿಗೂ ಸಮಾನ ಕಾನೂನು ಅನ್ವಯವಾಗಬೇಕು, ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ತಾರತಮ್ಯವಿರಬಾರದು, ಶಾಸನದ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಸ್ಥಿತಿ ಒಂದೇ ಎಂದು ಸೂಚಿಸಿದೆ. ಅಂತೆಯೇ ಚರಣ್ಜಿತ್ ಲಾಲ್ ವರ್ಸಸ್ ಭಾರತದ ಒಕ್ಕೂಟ, ಸಮಾನವಲ್ಲದ ಸನ್ನಿವೇಶಗಳಲ್ಲಿ ತದ್ರೂಪದ ಪರಿಗಣನೆ ಕೊಡುವುದು ಅಸಮಾನತೆಯಾಗುತ್ತದೆ ಮತ್ತು ಅನುಚ್ಛೇದ 14ರ ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ದೃಢವಾಗಿ ಸೂಚಿಸಿದೆ. ಇನ್ನೊಂದು ನ್ಯಾಯಾಲಯದ ತೀರ್ಪು ಚರಣ್ಲಾಲ್ ಸಾಹು ವರ್ಸಸ್ ಭಾರತದ ಒಕ್ಕೂಟ, 14ನೆಯ ಅನುಚ್ಛೇದ ತಾರತಮ್ಯವನ್ನು ಒಂದು ಗಣನಾರ್ಹ ಕಾನೂನಿನಿಂದ ಮಾತ್ರವಲ್ಲದೆ ಒಂದು ಪ್ರಕ್ರಿಯೆ ಕಾನೂನಿನಿಂದಲೂ ನಿಷೇಧಿಸುತ್ತದೆ ಎಂದು ಸೂಚಿಸುತ್ತದೆ. ಅಂತೆಯೇ ಇಂದಿರಾ ಸಹಾನಿ ವರ್ಸಸ್ ಭಾರತ ಒಕ್ಕೂಟ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯುತ್ತದೆ. ದೇಶದ ಸಂಸತ್ತು ಮತ್ತು ವಿಧಾನಮಂಡಲಗಳು ಸಂವಿಧಾನದ ಮೂಲ ಲಕ್ಷಣವಾದ ಅನುಚ್ಛೇದ 14 ಮತ್ತು ಇದರದೇ ಇನ್ನೊಂದು ರೂಪವಾದ ಅನುಚ್ಛೇದ 14ರ 1ನೇ ಷರತ್ತಿನಲ್ಲಿ ಸ್ಥಾಪಿತವಾಗಿರುವ ಸಮಾನತೆಯ ತತ್ವವನ್ನು ಉಲ್ಲಂಘಿಸಬಾರದು ಎಂದು ಸೂಚಿಸುತ್ತದೆ. ನಾಗಪುರ ಇಂಪ್ರೂವ್ಮೆಂಟ್ ಟ್ರಸ್ಟ್ ವರ್ಸಸ್ ಲೂಥರ್ ಯುಕ್ತವಲ್ಲದ ವರ್ಗೀಕರಣ ಪ್ರಶ್ನಾರ್ಹವಾಗಿದ್ದು ನ್ಯಾಯಿಕ ಪುನರಾವಲೋಕನೆ ಅಂದರೆ ನ್ಯಾಯಾಂಗ ಇದನ್ನು ಪ್ರಶ್ನಿಸಿ ಇಂಥ ವರ್ಗೀಕರಣವನ್ನು ನಿಷೇಧಿಸಬಹುದು ಎಂದು ಸೂಚಿಸುತ್ತದೆ. ಸಮಾನತಾ ಹಕ್ಕಿನಲ್ಲಿ ಅಡಕವಾದ ಇದು 14ನೇ ಅನುಚ್ಛೇದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳು ಗಮನಕ್ಕೆ ಬಂದಿರಬಹುದು ಎಂದು ನಂಬುತ್ತೇನೆ. ಈ ಸಮಾನತಾ ಮೂಲಭೂತ ಹಕ್ಕಿನಲ್ಲಿ ಇನ್ನೂ 4 ಅನುಚ್ಛೇದಗಳಿವೆ, ಅಂದರೆ ಅನುಚ್ಛೇದ 15, 16, 17, 18. ಇದನ್ನು ನಾವು ಹಂತ ಹಂತದಲ್ಲಿ ಮುಂದಿನ ಸರಣಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸಮಾನತೆ ಹಕ್ಕು ತನ್ನ ಅನುಚ್ಛೇದ 14ರಲ್ಲಿ ನಮಗಿದ್ದ ಸಮಾನತೆ ಹಕ್ಕನ್ನು ಸಂರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ಹಕ್ಕು ಉಳಿದೆಲ್ಲ ಮೂಲಭೂತ ಹಕ್ಕುಗಳಂತೆ ಸಂವಿಧಾನದ ರಕ್ಷಣೆ ಪಡೆದಿದೆ. ಇದರ ಉಲ್ಲಂಘನೆಯಾದಾಗ ಇದು ಸಂವಿಧಾನಾತ್ಮಕ ನ್ಯಾಯಾಲಯಗಳಿಂದ, ಅಂದರೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಂದ ಜಾರಿಗೊಳಿಸಲ್ಪಡುತ್ತದೆ ಎಂಬುದನ್ನು ನಾವು ಮನಸ್ಸಲ್ಲಿ ಇಡೋಣ. ಇದರಲ್ಲಿ ವ್ಯಕ್ತವಾದ ಈ ಅನುಚ್ಛೇದ ಮಾತ್ರವಲ್ಲ, ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದ ಮೂಲಭೂತ ಹಕ್ಕುಗಳು, ಅಂದರೆ ನ್ಯಾಯಾಲಯಗಳ ವಿಚಾರಣೆಗೆ ಒಳಪಡುವ ಹಕ್ಕುಗಳು. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಬಾಧಿತರು ಆದ ಯಾವುದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯದ ನೆರವು ಕೋರಬಹುದು. ಅಂದರೆ ಯಾವುದೇ ಬಾಧಿತ ವ್ಯಕ್ತಿ ಅನುಚ್ಛೇದ 32ರ ಅಡಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಅನುಚ್ಛೇದ 226ರ ಅಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳನ್ನು ನೀಡಿರುವ ಹಕ್ಕುಗಳಿಗೆ ಅನುಗುಣವಾಗಿಲ್ಲದ ಶಾಸಕಾಂಗ ಅಂಗೀಕರಿಸಿದ ಯಾವುದೇ ಕಾನೂನು, ಕಾರ್ಯಾಂಗ ಪ್ರಾಧಿಕಾರ ಅಂಗೀಕರಿಸಿದ ಯಾವುದೇ ಆದೇಶವನ್ನು ನ್ಯಾಯಾಲಯಗಳು ಅಕೃತ ಮತ್ತು ಶೂನ್ಯ ಎಂದು ಘೋಷಿಸಬಹುದು. ಅಂದರೆ ಅಂಥ ಕಾನೂನುಗಳು ನ್ಯಾಯಾಂಗ ನಿಷೇಧಿಸುತ್ತದೆ ಎಂಬುದು ಇದರ ಅರ್ಥ. ಪ್ರಿಯ ಕೇಳುಗರೆ, ಅನುಚ್ಛೇದ 14ನೇ ವ್ಯಾಪ್ತಿ ಹಾಗೂ ಅದು ಸಮಾನತೆಯ ಬಗ್ಗೆ ನೀಡಿದ ನಮ್ಮ ಹಕ್ಕನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನೊಂದು ಸರಣಿಯಲ್ಲಿ ಅನುಚ್ಛೇದ 15 ಮತ್ತು 16ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.
0: ಇಷ್ಟುವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM. ಇದು ಬಣ್ಣ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಯಕ್ಷಗಾನ
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ, ಭಾಗವತರು ದಯಾನಂದ ಕೋಡಿಕಲ್, ಚೆಂಡೆ ಕೃಷ್ಣರಾಜಾನಂದಳಿಕೆ, ಮದ್ದಳೆ ರಾಜೇಶ್ ಕುಡ್ಪಾಡಿ, ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಹೊಸಕುರಲ್ ಚಾನಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು.

0: சுவாமி நூலு பாடினாரு
1: அந்த
0: ராயசாந்தி நஞ்சில வீரண தேவர் சத்திரியருக்கு வீரனர் தேவர் அர்த்தம் சோல் வைத்து சொல்ல சந்தாய
1: லக்கோன் அப்பா அந்த
0: ஓ
1: தூர நடக்க வந்து வர்ணாக நீ நான் தூவினாயே யான்
0: யான் இத்தேனே தூப்பினீரேன்
1: அந்த யானுக்கு ஒன்றித்த அக்கின் ஒன்று மகத்தா
0: அந்த
1: ரெட்டு சுத்து வந்த மோஜின சுத்தானாக ரெட்டர சுத்து யானு உண்டாய நீ நான்
0: கொஞ்சம் அர்த்த சுத்து கம்மியா தித்தன்
1: அர்த்த சுத்துதே உண்டாய் நீ நான் யான் மூஜனை சுத்து ஆகிற பல்லி
0: ஐக்கிய யான்ல அஜப்பாதி தினம் போன தூயின்
1: அந்தப்பா
0: ஓ
1: யான் நீ சாதிட வர்ணாக கொஞ்சம் பஜனை நிக்கணும்னு பத்தினே
0: பஜனை
1: பாகவதேர் குழு வந்து போன வந்து ஓ ಮಾನವ ಜನ್ಮ ದೊಡ್ಡದು ಅದನ್ನು ಹಾಲು ಬಿಡವಿರಿ ಯಾಕೆ ಹುಚ್ಚಪ್ಪಂದಿರ
0: ಸ್ವಲ್ಪ ದೇವಸ್ಥಾನ
1: ಆ ಪದನು ಯಾನಿಕೆ ಅಂತ ಐತ ಅರ್ಥ ಯಾನಿ ತೆರೆದು ಒಂದು ಬರ್ತನಲ್ಲ
0: ಅವಿನಿ
1: ತೆರೆಯಲ್ಲಿ ನಾ ಈ ತಾಳ ಬರ್ತದೆ ಬಂದ ಯಾನಿ ತೆರೀತ
0: ಒಂದು ಏನು ದುಂಬೆ ಮಾತ್ರ ಕೇಂದ್ರ
1: ಈತ ತೂಕು ಸುತ್ತು ಬರ್ನಾಗ
0: ಓ
1: ಆ ಅಗ್ಗಿಗೆ ಲಾಗಿಡಾಯ ಬಂದ ಯಾನು ತೆರೆಯೋಣ
0: ಅಂದು
1: ಅಂದಪ್ಪ
0: ಓ
1: ನಾನು ತೂನಾಗ ಒಂದು ಲತ್ತು ಪ್ರಾಯದ ಜಗ್ಗಡು ಜವನಿ ಈ ಪ್ರಾಯಿಕ್ಕೆ ಸೈಕು ನಂಚಿನೊಂದು ಯೋಚನೆ ರಾಯ ಬರ್ತೀನಿ
0: ನಾವು ಬಂದಾಗ ಎಲ್ಲಿಯ ಬಾಲ ನಿಜ್ಜಿ ಬಲಸಿ ಜೌವನೆ ಅಂದ್ರೆ ಪ್ರಾಯದ ಪರಬ್ರಿಜ್ಜಿಯ ಫಲ ಏಪ ಎಂಜಿಯ ಬರ್ಬೋದು ಇಲ್ಲ ಓಡೆಗೆ ಬಿಟ್ಟಾಗ ನರಮನೆ ನರಮನೆ ಕೈತಾಡಿಕೊಂಡ ಸಾವು
1: ಅಂಡ ಸಾವು ಆ ಮಿತ್ತಿತ್ತಿನ ದೇವರನ್ನ ನಿರ್ಣಯ ಅದು ಕೊಡು ಇತ್ತ ನಿನ್ನೆದುರು ವರಿಯನ್ನು ಸೈತಿಯಾನೆ ಅಂತ ಬದುಕಾರ ನನಗೆ ಬದುಕಾರ ಇರುವ ಅಂತ ನನಗೆ ಕೇರ್ಪಣಾಧಿಕಾರನು ಏರು ಕೊನ್ನಿಯ
0: ಸಾವು ಓಡಿಯರವಲ್ಲಿ ಇರಲ್ಲ
1: ಸ್ವಾಮಿ
0: ಎನ್ನ ಮೋನೇನು ತೂನಾಗ ವಜನ ತೂದು ಕ್ಷತ್ರಿಯ ನೀರೇ ಗುರುತ ಬತ್ತಿರ
1: ಈ ಸಾಮಾನ್ಯಕ್ಕೆ ಬಂದು ಮೋನೇರಿಯ
0: ಯಾನ ಅರ್ಜುನ ಪಾಂಡವರ ನಡುವಣೆ
1: ಪಾರ್ಥಿ
0: ಅಂದ
1: ಪಾರ್ಥಿ ಕಾಲದಾಯ ಬರ್ತದೆ
0: ಯಾನು ಒರಿಯತ್ ಆಮೇಲೆ ನನ್ನಲ್ಲ ನೀಡುದು
2: ಅಣ್ಣರೇ
1: ಓ
2: ಎನ್ನ ಗುರ್ತದ ಈ ಕಡೆ
1: ಮೇಲೆ ಬರಿತಿತ್ತಲ್ಲ ಯಾಕೆ ಕಣ್ಣಿಗೆ ಪೂರಿ
0: ಪಾತ್ರ ಉಂಟು ಪಂಚ ಪಂಡಿರಿ
2: ಅತ್ತಿ ಈರ್ನ ಸಂಗತಿ ಅಂತ ಕಣ್ಣಿಗೆ ಪೂರಿ ಅಲ್ಲೇ ಪಾಂತೆ
1: ಇದು ಮಂಗೆ ಅತ್ತ
2: ಈಗ ಲವ್ವೇ
1: ಬಂಡ್ರಾಮಾನ್ಯ ಮಂಗೆ ತಿಂದು ಮಾತನಾಡುವ ಮಂಗ
2: ಅಣ್ಣರೇ ಈ ಮಲ್ಲ ಭಾಷೆ ರಡ್ರು ರಡ್ ಮೂಜಿ ಶಬ್ದ ಬಾತೀರಿ ಹಾಗೆ ಅಪ್ಪ ಏನ್ಲ ಪಣ್ಣುಡ ಯಾನ್ಲ ಹಾರು ನಾಯಿ ಲಾಗಿ ನಾಯಿ
1: ಅಂದು
2: ಇರೆಲ್ಲ ಮಲ್ಲ ಭಾಷೆ ಹಾರುವ ಅಂದ್ ಬಂಡ್ರಿ
1: ಅಂದು
2: ಆ ಎಲ್ಲ ತೂಕ ಹಾರು ಅಂದ್ರೆ
0: ಅಂಜ
2: ಅಂಜ ಮೂಜಿನಗಳು ಆ ಮೂಜನಲ್ಲ ಹಾರುವವರೇ ಅದ ಸರಿ ತೂಲೆಗೆ ಯಾನತ್ತಿ ಹನುಮಂತಿ
0: ಸ್ವಾಮಿ ಹನುಮಂತೇನೆ
1: ಸಂಕಲ್ಪ ಮನಸ್ಸು
0: ಸಂಕಲ್ಪ ಪೂರ ಬುಕ್ಕ ಎಲ್ಲ ಒಂದು ಅರ್ಧ ಸುತ್ತು ಕಮ್ಮಿ
1: ಆಗ್ತದೆ
2: ಆಯ್ಗೆ ಸುತ್ತು ಕಮ್ಮಿ ಆದ್ರೆ ತೂಕಲಾಗಿ ಅತ್ತತ್ತು ತೂಕಲಾಗಿ ಸುತ್ತು ಕಮ್ಮಿ ಆಗ್ತಾನೆ
1: ಒಂದೇ ಉಂತು ನಿನ್ನ ಪಾತ್ರನಾಗ ಏನು ಆಲೋಚನೆ ಮಂತದ್ದು
0: ಪಾತ್ರೋಚನೆ
1: ನಡತಿನ ಸಂಗತಿ ದಾದ ನಿಮ್ಗೆ ಗೊತ್ತಿ
0: ಅಗ್ಗಿ
1: ತಗೊಂಡು ಈ ಸುತ್ತು ಬತ್ತದಲ್ಲಿ ಮಂತದ ಈ ಮಂಗೆ ಬರಿಟ್ಟುಕೊಂಡು ದಾದ ಇಚ್ಚಾರ
0: ಸ್ವಾಮಿ ಸೈಪಿ ಕಾಲು ಬಿರಾಯದ ಒಂಜಿ ಬಿರಾಣಿ ಇರು ಬರ್ತಾರೆ
1: ಅಂದು
0: ಹಿರೆ ಕೊಂಚ ತಿರಿಯೋಳು ಬರ್ಪ ಒಂಜಿ ಅಂಗಲಾಪು ಇತ್ತುಂಡ
1: ಒಂಜಿ ಪಂತು ಆಡತ್ತೆ
0: ಪನಾಂದೆ ಸೈ ತಿಂದು ದಾಯಿ
1: ಪಂದು ಸೈಲ
0: ದಡ ದಡ ತಂದು
1: ವಿಚಾರ ದಾದ ಅಂದು
0: ಅದು
2: ಅತೊಂದೆ ಒಂದು ಮೇರನ ಸಂಗತಿ ಅತ್ತೆ
0: ಅಡ್ಡಿ ನಡೆ ಅದರ
2: ಎಂಜಾಗೆ ಅಂದು ಅಮ್ಮೇರಿಗೆ ಚೀಪೆದ ಸೀಕುಂಡು
0: ಅದು
2: ಬೊಡದಿ ನೆರ್ಪಾಲ ಮಗಲೆಗಳ ಅಮ್ಮೇರಿಗಳ ಬಾರಿ ಮೋಕೆ ಇಲ್ಲಲ್ಲ ಮಲ್ಲ ಅತ್ತಾನೆ ಆತಂದು ಮಲ್ತೇರಿ ಚೀಪೆದ ತೆನಸ ಮಗಲ್ ಮೆಲ್ಲ ಕೊನದು ಕೊರ್ಪಿನಿ ತೂಣಗ ಬಡಿದಿ ಬಾರ್ ಬರೀ ಕೆರ್ಪನದ ಅಮ್ಮೇರಿ ನಂಗೆ ಅಪ್ಪಾಗ ಇಪ್ಪಡಿ ಅಡಿ ಇಪ್ಪಡಿ ಅಡಿ ಅಮ್ಮೇ ಸೈ ಅಡಿ ಅಡಿ ಇಲ್ಲ ಸಂಗತಿ ಅಂಚ ಅವರ ಮಂಗೆ ಬಂಡಪೇರು
0: ಹೊರ
2: ಸೈಲ ಬಂಡ
1: ಈ ಸೈಯೋ ಅಂದ ಮನಸ್ಸಿಗೆ ಬರೋದಿಲ್ಲ. ದಾದ ಇಚ್ಛಾರ ನಿನ್ನ ಮನಸ್ಸಿಗೆ ಗೊತ್ತಾಯ್ತಿನ ಯಾನ ಬಕ್ಕೊಂಜಿ ಬದುಕದ ಯಾನ ಸಹಿತೀನ ಅರ್ಥವು
0: ಕೈ ಮುಗಿದು

0: ಯಾನ ಬರ್ಕೊಂಡು ತುಂಬ ಪ್ರಸಂಗ ಇಡೇ ಮುಟ್ಟಕ ಅಂತದ್ದು ಉಂತಾದ ನನ್ನ ತುಂಬ ಯಾನ ಯಾನ ಕತೆ ಬಂದ ನಿಕ್ಲೇ
1: ಕತೆ ಶುರು
2: ನಿಕ್ಲೇ
0: ಗೊತ್ತುಪ್ಪು ಅನ್ನೂ ಕೊನೋಡ ರಟ್ಟು ಜೋಕುಲು ಒಂದು ಒಂಜಿ ಕಲ್ಲನ ಕುಂಟು ಕಟ್ಟದು ಒಂಜಿ ಕೋಡಿ ದೀಪ ಏರೆ ಗೆಲ್ಕಾಯ್ದ ಅಡಿ ಬಟ್ಟಿ ಬೇರೆ ಆಯ್ತು ಅಗಂಟು ಪಣವದ ಗಂಟು ಅಪ್ಪಿ ಅನ್ನೋನು ಪಣ ಬಂದು ಇಂಚನೆ ಮಧ್ಯಾಹ್ನ ಮುಟ್ಟಲ ಗೊಬ್ಬಂದು ಗೊಬ್ಬಂದು ಆಯ ಗೆಲ್ಕಿ ಇಮ್ಮೆ ಗೆಲ್ಕಿ ಇಂಚನೆ ಗೆಲ್ತೊಂದು ಗೆಲ್ತೊಂದು ಮಧ್ಯಾಹ್ನ ಒಣಸದ ಬರ್ತಾನಗ ಅಕ್ಕ ನುಪ್ಪು ನೀರಲ್ಲಿ ಜೋಕ್ಲ ಈರೋ ಜೋಕ್ಲ ಕೈ ಕೈ ಬಂದ ಗಂಟು ಬಂದು
1: ಜೋಕ್ಲ
0: ಜೋಕ್ಲ ರಟ್ಟು ಜೋಕ್ಲು ಗೊತ್ತು ನಿಕ್ಕುಲು ರಟ್ಟು ಜನ ಜೋಕ್ಲ
1: ಹೆಂಗ್ಲಿರಲಿ ಜೋಕ್ಲ
0: ಅರ್ಜುನ ಹನುಮಂತ ಇಮ್ಮೆ ಬಂದಿಲ್ಲ ಸಂಕನ್ನು ಕಟ್ಟಿ ಅಂಗಿ ಪಂತ ಅವೇನ್ ಯಾನ ರಾಮನಾಮ ಬಂದು ಕೋಲಿತ್ತೆ ಅಂದಿದ್ದೆ
2: ಕಡಲಿಗೆ
0: ಆಸೆ ಗೊತ್ತಿಲ್ಲ ನೀರು ಪೊರ್ಲು ದೂರ
3: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳೆ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸರಣ 107.8 FM ರಂಗರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನದ ತುಳುನಾಟಕ ಕಾಸಗೋಲ್ದೀಪರ ನಡಪಾದ ಕೊರ್ಪಿನಕಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ಕಾಸಗೋಲ್ದೀಪರ ನಾಟಕದ ನಾಲ್ಕನೇ
1: ಹೀರೋ ಯಾರ ಹುಡುಗಿ ಅಂತ ಹೇಳಿ ಈ ಲವ್ ಸೀನ್ ಕೊಟ್ಟು ಸೀರೆ

0: due italiani.
1: Se sta parlando di Marco ci sei che già va.
2: Ma sei tu che sai che te?
0: Avrei un marta panco ma da me la verità. Perché ho detto, non ho mai lì di marcia.
2: La che? Marle, ane che santa panno ne gira ne
0: Atma.
2: Ne carpa di atma.
0: Ramesh ma smanti, ne atma un uomo tu
2: nigeri. Man marta ma
1: te ne mai lì.
2: Vedi tu tu panno. Ane santa panno, ne eri gane lì di congiolo.
0: ಬಡಿಸೋ ಕೊಡುವ ವಿಷಯ ಪಾತ್ರದಲ್ಲಿ ಬೇಜಾರಾದ್ ನೀವು
2: ಇತ್ತೆ ಭಾರಿ ಶೋಗದ ನಾಟಕ ಉಂಡು, ಶಾಂತಪ್ಪನ ನಾಟಕ ಜೆಡ್ಡ ರೋಲ್ ಉಂಡು, ಜೆಡ್ಡ ಕಾಮಿಕ್ ದ ರೋಲು ಈ ಮಲ್ಪೋಡು
3: ನಾಟಕ
2: ನಾಟಕ
3: ಮೇನೆ ಬರೀದು ಮೇನೆ ತಿಳಿಪ ಸಾವಿರ ನಾಟಕ ಏನು ಮಲ್ಪಜಿ
2: ಏನು ಮೋನ ನಿನ್ನ ಎಡ್ಡ ರೋಲು ಎಡ್ಡ ಕಾಮಿಕ್ ದ ರೋಲು ನಿನ್ನ ಹೀರೋಯಿನ್ ಕಾವ್ಯ
3: ಇದು ಎನ್ನು ಹೀರೋಯಿನ್ ಕಾವ್ಯನ ಏನು ರೋಲ್ ಎಟ್ಟು ಹೆಚ್ಚಿನ ಏನು ಮಲ್ಪಿಡು ರೋಲ್ ಎಟ್ಟು ಹೆಚ್ಚಿನ ಏನು ಮಲ್ಪಿಡು ಎನ್ನ ಹೀರೋಯಿನ್ ಮತ್ತೆ ಕಾವ್ಯ ಏನು ಮಲ್ಪಿಡು ಇದೆ ಸ್ಟೋರಿ ಸ್ಟೋರಿ ಬನ್ನಿ
0: ಸ್ಟೋರಿ ಮಲ್ಲ ಅಮಿತಾಬ್ ಬಚ್ಚನ್ ಮಾರ ಸ್ಟೋರಿಗೆ ಏನು ಸೈನ್ ಮಾಡು
3: ಈ ಮಲ್ಪಿಡು ಬನ್ನಿ ಮಾರೆ
0: ಸ್ಟೋರಿ ಯಾನ್ ಬರತಿನ ಎಡ್ಡಣ್ಣು
3: ಎಂದ್ರಿ ಬನ್ನಿ
2: ಡಾನ್ಸ್ ಪಾತ್ರದಲ್ಲಿ ಡಿಫೆನ್ಸ್ ಕೊರಿ ಸ್ಟೋರಿಗೆ ನಾಟಕ ಪುಯ್ಯನಗ ಪುಯ್ಯನಗ ಮಾತಿರ್ಲ ಸೈಪೇರ್ ಪುಯ್ಯನಗ ಮಾತಿರ್ಲ
3: ಸೈಪೇರ್ ಇದೆ ಪುಯ್ಯನಗ ಮಾತಿರ್ಲ ಸೈಪೇರ್ ಅಂದ
2: ಕಪಗಟ್ಟಿ ಅದು ಕಪಗಟ್ಟು ಸೈಪಿನಿ ಬೊಕ್ಕ ನಿನ್ನಾನು
0: ಗಜೇಂದ್ರ ಕೇಳ್ತೀನಿ
3: ಅಂದ ಗಜೇಂದ್ರ ಎಂತ ಸೈಪಿನಿ
0: ಗಜೇಂದ್ರ ಹುಚ್ಚು ತುಚ್ಚಿದ ಸೈಪಿನಿ
3: ಹುಚ್ಚು ಏರ್ಬಾರ್ಡ್
0: ಹುಚ್ಚು ನಿನ್ನ ಅಮ್ಮೆ ಅಪ್ಪಣ್ಣೆ ಪ್ಲಾಸ್ಟಿಕ್ ಹುಚ್ಚು ಮಾರ
3: ಪ್ಲಾಸ್ಟಿಕ್ ಹುಚ್ಚಿಗೆ ಫೈಟಿಂಗ್ ಇದೆ
0: ಸ್ಟೋರಿ ಚೇಂಜ್ ಮಾಡ್ಬೇಕು ಮಾರ್ರೆ
2: ಇದೆ
0: ಹೀರೋಯಿನ್
3: ಇದೆ ನಾಟಕ ಬರೀತಿನ ಈ ಸೈಪಿನಿ ಡೈರೆಕ್ಟರ್
2: ಯಾರು ಮಾತ್ರ ಕಡೆಗೆ
3: ಗೋರಿ
0: ಕಟ್ಟಡ ಗಾಳಿ ಮೇಲೆ
3: ಕೌಂತು ಮಾತೆ ಕಿರಣ ಅಂದ್ರೆ ಮಾತೆ ಕಿರಣಿ ಗೊತ್ತಾಡ ಅಲ್ಲಿಗೆ ಮಾತ್ರ ಭಾರಿ ಸುಲಭ ನಮನ ಮಾತೆ ಕಿರ್ದೆ ನಮ್ಮ ಸ್ಟೇಜ್ ಚೆತ್ತೊಂದು ಪೋತ ನಮ್ಮನ್ನ ದುಂಕು ದುಂಕು ಪೋಲಿ ಮೇದಾಯ ಕಿರಣಿ ಗೊತ್ತಾಡ ಲಾಸ್ಟ್ಗೆ ಪೇಮೆಂಟ್ ಕೊರತಿ ಕುಜತ್ತ ಐಕ್ಯ ನಮ್ಮ ಮಾತೆ ಕಿರಣಿ ಎಂತರು ನೀ ಮಂಡೆ ತುಲ ಮೇಲೆ
0: ಇದೆ
3: ನಾಟಕ ಬರೀತಿನ ನೀವು ಲೇತ ನಿಂದೆ ಎಂಚ ಸೈಪ್ಲು
2: ನಾಟಕ ಗೊಬ್ಬರ್ತೀನಿ
0: ಔಸೈಡ್ ಅವನಿ ಕೊಣ್ಣ ಮಾಡ ತಮೇಡ
4: ಕಪ್ಪ ನೀರ್ ಮಂತ್ರ ಬದುಕವಳಿ
2: ಉತ್ತರ
3: ಇದೆ ಕಪ್ಪ ನೀರ್ ಮಂತ್ರ ನೀನು ಬದುಕವಳ ಗಾಲಜಿ ಸೈಯರ್ ಅನಗ ಒಂದು ವಿಕ್ಸ್ ಬಾಯಿಗೆ ಬಾಡ ಅಡಿಗೆ
0: ಬದುಕಿನ ಅಕಲೇ ಬೋಡದ ಅಕಲ ಯಾನು ಬಂಗೋಡು ಹೊರಿ ಹೊರಿಯನ್ನ ಕೆರ್ತೀನಿ ಮಾರ್ರೆ ಅಕಲೇ ಬೋಡದ ಸೈ ಪುಲಿ ಮಾರ್ರೆ ಅಕಲೇ ಬೋಡದ ಬದುಕು ಅವನ ಯಾನು ಇದು ಬಂಗೋಡು ಕೆರ್ತಿಂದ ಹೋಟೆಲ್ ನೀನು ಸೈತ ಮೇನ ಟೆಂಪೋಡೆಗ ನೋಡ್ಕೊಂಡು
3: ಮಾಡಬಾಡಿ ಗೊತ್ತಾಳೆ ಇತ್ತೆ ರಪ್ಪ ಪ್ಲೇಸ್ ತುಂಬೇ ಮುರ ನೀನು ಆಟಿಕ ಬರೋದ್ರ ಮೇಲೆ ತಿಳ್ಕೊಂಡ ಹೆಂಗ್ ಆಲೋಚನೆ ಆಡ ನಿಮ್ಗೆ ಮಾತಿರಲ್ಲ ಕೆರೆ ತುಂಬೇ ತಿಳ್ತೀನಿ ಅತ್ತ ನಿನ್ನ ಅವ್ವ ಇದೆ ಮಾತಿರಲ್ಲ ಕೆರೆ ನಿನ್ನ ತಿಳ್ತೀನಿ
2: ಅಂತ ವಿಶೇಷ ಮೇನ
3: ಎನ್ನ ಪುಣ್ಣು ಕಾವ್ಯತ ಕಾವ್ಯತ ಸೇಸಪ್ಪನ ಹೀರೋಯಿನ್ ಏನ್
0: ಮಾಡ್ಬಿಡ
3: ರೆಡಿ ಉಂಟು ನಮ್ಮ ಹೋಟೆಲ್ ಅಮ್ಮೆ ಮೇನ್ ಕುಕ್ಕ ಏನು ಪುಲ್ಲಗ ಕೇನು
0: ಹೋಗ್ಲ ಅಮ್ಮಾಜಿ ಅದೇ ಮಾತಾಡೋದು ಮಾತ್ರ ಅಮ್ಮ ಬರ್ಸಿ ಬಣ್ಣ ಅವರು ಅಡಿ ಅವರು ಕುತ್ತ ಅವರು ಚೌಟು
5: ಸಾಡಿ
1: ಮಾರೇ ಕಿಶನ ಮುಳಿ ಗುಂಚು ಟ್ಯೂಷನ್ ಕೊ ಮಾರ ತೂಲ ಮರ ಅಲ್ಲ ರೇಷನ್ ಕಾರ್ಡ್ ತುಲ ಮರ ಪೂರೆ ಸಿ ಬಿ ಒಂಗೇ ಒಂಗೇ ಪೂರೆ ಸಿ ತುಲ
2: ನೇ ರೇಷನ್ ಕಾರ್ಡ್ ಅತ್ತಿ ಪ್ರೋಗ್ರೆಸ್ ಕಾರ್ಡ್
1: ಅವೇ ಇಂಗೆ ಪ್ರೋಗ್ರೆಸ್ ಕಾರ್ಡ್
2: ಪ್ರೋಗ್ರೆಸ್ ಕಾರ್ಡ್
1: ತುಲ ಮರ ಪೂರೆ ಸಿ ಕೊಡ್ತೀನಿ ಮರ
4: ಇದು ದಾದ ಅವಡಿಗೆ
1: ಅಲ್ಲಿ ಗುಂಚು ಟ್ಯೂಷನ್ ಕೊಡು ಮರ
4: ಅದಕ್ಕೆ ಏನ್ ಟ್ಯೂಷನ್ ಕೊಡ ಈರ್ಯಾನ್ ಏಪ ಪಂಪಾಲದ ಕಾದು ಅಂತೀನಿ ನಾನು ನಮ್ಮ ಕಂಪ್ಲೀಟ್ ಕಂಬೈ ಸ್ಟಡಿ ಕಂಬೈ ಸ್ಟಡಿ ಮಾಡ್ಬೇಕು
1: ಇದು ಮನೆ ಇಂಗಿನ ಮಾಡ್ಬೋದು
4: ಕಂಬೈ ಸ್ಟಡಿ ಏನ್ ಟ್ಯೂಷನ್ ಕೊಡ್ಬೇಕು
1: ಈ ಮನೆ ಕಂಬೈನ್ ಸ್ಟಡಿ ಮಾಡ್ಬಿಡತ್ತ
4: ಕಂಬೈ ಸ್ಟಡಿ
1: ವೆರಿ ಗುಡ್ ಮನೆ ಗಾಯನ ಆಗ್ಬೇಕು ಕಂಬೈನ್ ಸ್ಟಡಿ ಮಾಡ್ತೀನಿ
4: ಹಿಡಿಗಿರಿ ಹಿಡಿಗಿರಿ ಥ್ಯಾಂಕ್ ಯು ಅಚ್ಚಾನ ಪಿನ್ನೆ ഒന്നും ഇല്ല എന്ത് പിന്നെ എന്താ എനിക്ക് പഠിക്കൂ എന്ത് എന്ന് പിടിക്കില്ല പിടിപ്പോട്ടോ
2: ഇതുപോലെ
4: എന്താ കിരിക്കിരിണ്ട് മാറി എന്ത് നീ പിക്ചർ നോക്ക് പിക്ചർ
5: കാണേ
4: എന്ത് പേടി
5: അച്ഛ പറയൂ
4: അച്ഛ എപ്പോ പറയൂ പോയിട്ട് വന്ന മേലെ പറയൂ വൈകുതുമ്പ പറയുവാ പിക്ചറി ഞാനില്ല എത്തൊന്ന് പോയിട്ടില്ല എത്തൊന്ന് വന്നേ in complete malayalam varpuji sorry pinne
1: radhi ayo come study ayo come study ayo ha ayo come study
4: ini kyao tomorrow complete
1: ayo ya palao go hey finish
4: same puri
2: appada dada ye mukalna
1: kishani ele magari combine study malpirte
2: combine ha idra combine varpu enandi
1: ha finish re
2: bakpan
1: ha idu dure mele padu
2: yan kide hogini
5: ఉప్పు చెప్పే నీకు సక్కర ఇచ్చాను ఈ దిన కిరికిరి
2: ಜನ ಬಿಡು ಕ್ಯಾಲ್ಕುಲೇಟರ್ ಫಿಕ್ಸ್
4: ಕ್ಯಾಲ್ಕುಲೇಟರ್
2: ಗೊತ್ತಿಲ್ಲ ಕ್ಯಾಲ್ಕುಲೇಟರ್ ಅವು ಅಕ್ಕಳಿಗೆ ಪುದರ್ತಿ ನಿಮಗೆ ಒಂಚೂರು ಹೆಚ್ಚು ಕಮ್ಮಿ ಆಡ ಕ್ಯಾಲ್ಕುಲೇಟರ್ ನಿಜವಾದ ಕರೆಂಟ್ ಕ್ಯಾಲ್ಕುಲೇಷನ್ ಬಂದಿದ್ದು ಕೊಡ್ಬಿಡ ಅದಕ್ಕೆ ಕ್ಯಾಲ್ಕುಲೇಟರ್ ಸ್ಟೆಪ್ಲೈಸರ್ ಕರೆಂಟ್ ಸ್ಟೆಪ್ ಸ್ಟೆಪ್ ಬಂದಿದ್ದು ಬಿಡ್ಬಿಡ ಅದಕ್ಕೆ ಸ್ಟೆಪ್ಲೈಸರ್ ಅವು ಅಕ್ಕಳು ಕುರ್ನಿಗೆ ಪುದರ್ ಅವಿಲ್ಲಿ ಡಿಸ್ಟ್ರಿಬ್ಯೂಟ್ ಮೇಲ್ಪಡಿ ಒಂಚೂರು ಅಂಚಿಂಚಾನ ಅದೇ ಅವ ಏನು ಕೊಡ್ಬಿಡು ಈ ಬಂಗ ಬರಬಲ್ಲಿ ಏನು ಏನು ಕೊಡ್ಬಿಡು ಇದೆ ನಿಕ್ಕತ್ತೆ ಇಸ್ತ್ರಿಗೆ ಏನು ಕೊಡ್ಬಿಡ ಏನು ಕೊಡ್ಬಿಡು ಕಾವ್ಯ ಸಿಕ್ಕ ಬಡದು ಏನು ಹೆಚ್ಚಿನ ಬೇಲೆ ಬಿಡ್ಬಿಡವ
4: ನಾ ಮರದೆ ವರ ಇಸ್ತ್ರಿ ಪಾಡಿದ್ರೆ ಕೂಡ ಇಸ್ತ್ರಿ ಪಾಡ್ರೆ ಕೊನೆಯತ್ತೆ ಆದ ಮಂದು ಬಾಡಿಯ ಮರದೆ
5: ಯಾನ ಪೂರ ಮಂದಿ ನೀರು ಯಾನ್ ಇರಡತ್ತಿಯ ಯಾನ್ ಇಲ್ಲ ಮಮ್ಮಿನ ಡೈರೆಕ್ಟ್ ಯಾನ್ ಇರನ್ ಬಂತೆ ಮಮ್ಮಿಡ ಬಂದ್ಬೇ ಮಮ್ಮಿಡ ಬಂದ್ಬೇ ಬಂತ ಮೊರನೆಲ್ಲ ಬರೋದಿ ತಾತ ದಾದ ಬಂದ ಅವು ಯಾನರ್ನ ಯಾನರ್ನ ಅವು ಯಾನರ್ನ ಅಂಗಿಗೆ ಇಸ್ತ್ರಿ ಪಾಡ್ರಿ ಜನರ್ ನೆರ್ಕೊಂಡು ಇಸ್ತ್ರಿ ಮಾಡ ನಿನ್ನ ಬೇಲತ ಅವು ಕರೆಂಟ್ ಹೈ ವೋಲ್ಟೇಜ್ ಇಟ್ಕೊಂಡು ಅಂಚೆ ಓಲಾಣ ಕುಂಟು ಪೊತ್ತುಕೊಂಡ ಅಲ್ಲಿ ಪಾಡಂದು ಹೋಗಿನಿ ಖಾಲಿ ಇಸ್ತ್ರಿ ಮಾಡಿದ ವಿಷಯನ ಅವಿಗೆ ಪೂರ ಮಮ್ಮಿಡ ಬಂದ ಮಮ್ಮಿಡ ಬಂದ್ಬೇ ಅಂತ ದಾರಿ ಬಂದಿನಿ ಬಹುಲೈ
6: ಒಂಚೂರು ಮ್ಯಾನರ್ಸ್ ಇದೆ ಮಾರಾಯ್ತಿ ಈ ಆ ನಡುವು ಮಾರ್ಗಳು ಕಾರಣ ಮುಂತಾದ್ರೆ ಆತ ಜನ ಪಬ್ಲಿಕ್ ನಂಗೆ ಉಪ್ಪಾಗ ಯಾರೊಂದು ಆ ಪಂಜೋಡ ಪಾತ್ರನಾಗ ಈ ಮತ್ತೆ ಆರಾಮೆಲ್ಲ ಬೀರೋ ಮಾಡ್ಬಿಡ ಮಾರಾಯ್ತಿ ನೀ ಒಂಚೂರು ಮ್ಯಾನರ್ಸ್ ಕೊಡ್ಬೇಡಿ
5: ಮ್ಯಾನರ್ಸ್ ಉಂಡಿ ಆಯ್ತು ಮ್ಯಾನರ್ಸ್ ಉಂಡು ಆಡ ಯಾರು ಕಾರು ಅಂತ ದಿನಕ್ಕೆ ನೇರ್ತಿನ ಈಗ ಪೊಣ್ಣರು ದಾದ ಬರ್ತೀನಿ ಆ ಪೊಣ್ಣು ಏರಿಯೇ
6: ಅವೇನ ಪರ್ಸನಲ್
5: ಪರ್ಸನಲ್ ಪರ್ಸನಲ್ ಏನೇ ಗೊತ್ತು ಏನ್ ಗೊತ್ತು ಆಡ ಊರ್ದಾಗ ಗೊತ್ತಿದ್ದು ಪರ್ಸನಲ್ ಪರ್ಸನಲ್
6: ಊರ್ದಾಗಲೇ ಗೊತ್ತಿದ್ದು ಬಂದ ಯಾವ್ದಾರ ಕಲ್ವ ಬೇರೆ ಮಾಡ್ಬಿಡತ್ತೆ ಆಗ ಸ್ಟಾಫ್ ಆದಿತ್ತ ಬಂದಾಲೆ ಅಪ್ರೂವ್ ಕೊಡೋ ಅಂತ ಕೇಳಿ ನಾನು ಪಾತೇರಿ
5: ಆಲ್ ಅಪ್ರೂವ್ ಕೊಡ್ತಿ ಕೇಳಿ ಏನ್ ಪಾತೇರಿ ಊದ ಜನಕುಲು ಹೆಂಗ ಬಿಲ ಕಟ್ಟರು ಇರಗತ್ತು ಕೊಡದಿ ಸರಿ ಚಲಡು ಅಂಜ ಈ ಜನ ಭೇದ ಪೊಂಡನ ಪಾತ್ರಲು ಅಂತ ಅಂತೇರಿ
6: ಕೊಡದಿ ಸರಿ ಇಜ್ಜಲ್ ಮಣ್ಣು ನಿಮಗೆ ಗೊತ್ತುಣ್ಣೆ
5: ಇದೆ ಎಚ್ಚ ಮಾತುರು
6: ಎಚ್ಚ ಪಾತೇರಿ ಯಾನಿ ಏರು ಮಾರೈತಿ ತಕೋರ ಬನ್ನು ಯಾನಿಕ್ಕೆ ದಾನೆ ಅವರು ಬಂದು ಬನ್ನು
5: ಈರನ್ನ ಕಂಡರಿ
6: ಅಂದ ಹೆಂಗ ಗೊತ್ತೇ ಇಜ್ಜಲ್ ಹೆಂಗಿತ್ತ ಈ ಪಣ್ಣೆರ್ದು ಬೊಕ್ಕ ಹೆಂಗ ಗೊತ್ತಾಯ್ತು
5: ನಿಕ್ಲೆ ಏನೇ ಕಾಣಲ್ಲ ಗೊತ್ತುಂಡ ಇನಿ ವಾ ದಿನ ಎನ್ನ ಇಲ್ಲ ಈತ ಜನ ಉಲ್ಲರ್ ನಿಕುಲ್ ಏರಾಣ ಏರಾಣ ಒರಿಯ ಹೆಂಗ ವಿಶ್ ಮಾಡ್ತಾರ ಇನಿ ಎನ್ನ ಬರ್ತಡೆ ಕೂಟಿನ ದಿನ
7: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ನಾಲ್ನೇ ಹೆಗ್ಗೆ ಕೇಂಡರ್ ನಡಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು ಕೇನಂದುಪ್ಪಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ
8: ಯಾ ಐತರ ಸೊಬೈಲಾ ಅಥಾಮೆ ಐಕೋಪ್ಯಾ

107.8 FM. We go on the dance floor.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
2: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
1: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

I don't know.

ಎದುರು

सांसों की गर्मी को हाथों की नरमी

Hey, Mario, la.

0: ಕಬನಿ ರೇಡಿಯೋ ಸಾರಿ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡು
1: ಸಾರಂಗದ ಈ ಜನಪದ ಗಮ್ಮತ್ತು

0: ಬನ್ನಿ ರೇಡಿಯೋ ಸಾರಂಗ 107.8 ಎಫ್ಎಂ ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕ್ಯಾಬ್ ಅಲ್ಲಿ ರೇಡಿಯೋ ಸ್ಟಾರ್ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಜನಪದ ಗಮನ.

0: ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ 107.8 FM ಇಸ್ತಿರುವ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಕಾರಣ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಜೋರ 107.8
2: ಭಾವ ಸ್ತಬ್ಧ ಎಂ ಎಂ ಎ ಭಾವ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ 107.8 FM ಭಾವ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಗೇನಿಯಾಗಿ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ 107.88 ಸ್ಥಿರವಾಗುವ ಭಾವ

ಮಳೆಯಾಗಿ ತುಂಬ ಜನ ಭಕ್ತಿ ನೋಡಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಭಾವಗೀತೆಗಳು
1: ಇದೇ ರೇಡಿಯೋ 107.8 FM ಸ್ಥಿರವಾಗಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ತಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಭಾವಗೀತೆಗಳು.
1: ಇದೇ ರೇಡಿಯೋ ಜೀವನ 107.88 ಭಾವ ಲಹರಿ.

ఎరుపత్ర గుడ్డ పండే బాయి బాగా ఉంటుంది రే ఆరు వరంది.